ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ವೈಶಾಖ ಮಾಸದ 16 ದಿನ ಅಂದರೆ 2026 ಇಸವಿ ಮೇ ತಿಂಗಳ 6 ತಾರೀಕು ಬುಧವಾರ. ಈಗ ಸಮಯ ಸರಿಯಾಗಿ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. ಎಂಎಸ್ ಅರ್ಪಿತಾ ಅವರು ಹಾಡಿರುವಂತಹ ಗೀತೆಗಳನ್ನು ಆಲಿಸುವಿರಿ. 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸೊನ್ಹೆರೆಪಲ್. 11:00 ಸವಿನೆನಪು. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು. ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ ಸಾಯಿಲ್ ಹೆಲ್ತ್ ಕಾರ್ಡ್ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HL ಶ್ರೀಕಂಠ, ವ್ಯಾಖ್ಯಾನ HS ಗೋಪಾಲ್, ಪ್ರಸ್ತುತಿ ಡಾ AS ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಈ ಕುರಿತು ಡಾ ಲತಾ HS ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ನ ಉಗಮ ಈ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಫೌಂಡರ್ ಮತ್ತು ಜಿಮ್ನಾಸ್ಟಿಕ್ಸ್ ಕೋಚ್ ಆದ ಮನೋಹರ್ ಕಾಮತ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಂಕಾರನಾಥ ಹವಾಲ್ದಾರ್ ಅವರ ಗಾಯನ. ರಾಗ್ ಯಮನ್, ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: In IPL cricket, Chennai Super Kings defeated Delhi Capitals by 8 wickets at Arun Jaitley Stadium in Delhi last night as Sanju Samson slammed an unbeaten 87 and Karthik Sharma contributed with 41. Today, Sunrisers Hyderabad and Punjab Kings will clash at Rajiv Gandhi International Stadium in Hyderabad at 7:30 p.m. And that is the end of this news bulletin.
1: ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಕೇಳಿ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಪುರಂದರದಾಸರ ಒಂದು ಕೀರ್ತನೆ ಹಾಡಿದ್ದಾರೆ ದಿಶಾ ಬಿ ಪುರಾಣೇಕ್. ಎಂದೆಂದು ನಿನ್ನ ಪಾದವೇ ಗತಿ ಎನಗೆ ಗೋವಿಂದ

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಕೇಳಿ ಕನಕದಾಸರ ಒಂದು ಕೀರ್ತನೆ. ಹಾಡಿದ್ದಾರೆ ದಿಶಾ ಬಿ ಪುರಾಣಿಕ್. ಏನು ಒಲ್ಲೆ ಹರಿನಿನ್ನ ಸ್ತುತಿಸಿ ಕೇಳಿಸುವುದು.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುರಂದರದಾಸರ ಒಂದು ಕೀರ್ತನೆ. ಹಾಡಿದ್ದಾರೆ ಎ ಮೈತ್ರಿ. ನಿನ್ನ ಭಕ್ತಿಯನ್ನು ಬೀರು ದೇವ, ಎನ್ನ ಮನ್ನಿಸಿ ಸಲಹುವವರಾರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಡವಟ್ಟಿ ಶಾರದಾ ಭರತ್ ಅವರು ಹಾಡಿರುವಂತಹ ಒಂದು ಬಸವಣ್ಣನವರ ಒಂದು ವಚನ, ಆರಂಭ ಮಾಡುವೆ ಗುರುಪೂಜೆಗೆಂದು.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
2: ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಜ್ಞಾನಮೀಮಾಂಸೆಯು ಅತ್ಯಂತ ಆಳವಾದ ಮತ್ತು ವ್ಯವಸ್ಥಿತವಾದ ವಿಷಯವಾಗಿದೆ. ಇಲ್ಲಿ ಜ್ಞಾನವನ್ನು ಪಡೆಯಲು 6 ಮುಖ್ಯ ಪ್ರಮಾಣಗಳನ್ನು, ಅಂದರೆ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ, ಇವುಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಶಬ್ದ ಪ್ರಮಾಣದಲ್ಲಿ ಆಪ್ತವಾಕ್ಯ ಎಂಬುದು ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ. ಆಪ್ತ ಎಂದರೆ ನಂಬಿಕೆಗೆ ಅರ್ಹರಾದ ವ್ಯಕ್ತಿ, ವಾಕ್ಯ ಎಂದರೆ ಅವರು ನುಡಿದ ಮಾತು. ಪ್ರತಿಯೊಬ್ಬ ವ್ಯಕ್ತಿಯು ತಾನೇ ಎಲ್ಲವನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಅರಿಯುವುದು ಅಸಾಧ್ಯವಾದಾಗ ಅನುಭವ ಮತ್ತು ನೈತಿಕತೆಯಿಂದ ಕೂಡಿದ ಒಬ್ಬ ಹಿರಿಯ ಸ್ನೇಹಿತ ಅಥವಾ ಜ್ಞಾನಿಯ ಮಾತನ್ನು ಪ್ರಮಾಣವೆಂದು ಸ್ವೀಕರಿಸುವುದು ಈ ಪರಿಕಲ್ಪನೆಯ ಒಂದು ಉದ್ದೇಶವಾಗಿತ್ತು. ಆದರೆ ಇಂದಿನ ಸಮಾಜದಲ್ಲಿ ಆಪ್ತವಾಕ್ಯದ ಮೂಲಭೂತ ಅರ್ಥವು ಸಂಪೂರ್ಣವಾಗಿ ತಿರುಚಿಕೊಂಡಿದೆ. ಹಿಂದೆ ಶಬ್ದ ಪ್ರಮಾಣವು ಋಷಿಗಳು, ಮುನಿಗಳು, ಹಿರಿಯರು, ಗೆಳೆಯರು ಮತ್ತು ಸಂತರ ನೈತಿಕ ಅಧಿಕಾರದಿಂದ ಕೂಡಿತ್ತು. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ನೈತಿಕತೆಯ ಸ್ಥಾನವನ್ನು ವೈರಲ್ ಆಗುವ ಶಕ್ತಿಯು ಆಕ್ರಮಿಸಿಕೊಂಡಿದೆ. ಇಂದು ನಮಗೆ ಯಾರೋ ಫಾರ್ವರ್ಡ್ ಮಾಡಿದ ಸಂದೇಶ, ವಾಟ್ಸಪ್ ಗ್ರೂಪಿನಲ್ಲಿ ಹರಿದಾಡುವ ಅರೆಬರೆ ಸತ್ಯಗಳು ಅಥವಾ ಸುಳ್ಳುಗಳು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲುಯೆನ್ಸರ್ಗಳ ಮಾತುಗಳೇ ಆಪ್ತವಾಕ್ಯಗಳಾಗಿವೆ. ಇಲ್ಲಿ ಸತ್ಯದ ಮಾನದಂಡವು ತಾರ್ಕಿಕತೆ ಅಥವಾ ಸತ್ಯಸಂಧತೆಯಾಗಿ ಉಳಿದಿಲ್ಲದೆ ಬದಲಾಗಿ ಅದು ಭಾವನಾತ್ಮಕ ಪ್ರಚೋದನೆಯ ಅಥವಾ ಪುನರಾವರ್ತನೆಯ ಅಬ್ಬರವಾಗಿ ಮಾರ್ಪಟ್ಟಿದೆ. ಏಕಲವ್ಯನಿಗೆ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ಅವನ ಬಲಗೈ ಹೆಬ್ಬೆರಳನ್ನು ಕೇಳಿದಾಗ, ಅಥವಾ ರಾಮನು ತನ್ನ ರಾಜ್ಯದ ಪ್ರಜೆಯೊಬ್ಬನ ಮಾತನ್ನು ಕೇಳಿದಾಗ, ಯಾವುದೇ ತರ್ಕ ಅಥವಾ ತನ್ನ ಭವಿಷ್ಯದ ಬಗ್ಗೆ ಯೋಚಿಸದ ಸಂದರ್ಭವನ್ನು ಮತ್ತು ಅದರ ಪರಿಣಾಮಗಳು ಉಂಟು ಮಾಡಿದ ಸಮಸ್ಯೆಯನ್ನು ನಾವು ನಮ್ಮ ಪುರಾಣಗಳಲ್ಲಿ ನೋಡುತ್ತೇವೆ. ಹಾಗೆಯೇ ಕರ್ಣನಿಗೆ ದುರ್ಯೋಧನನು ಕೂಡ ಆಪ್ತನಾಗಿದ್ದು, ದುರ್ಯೋಧನನು ಮಾಡಿದ ಸಹಾಯಕ್ಕಾಗಿ ಕರ್ಣನು ಅವನಿಗೆ ಸಂಪೂರ್ಣವಾಗಿ ಶರಣಾಗಿರುತ್ತಾನೆ. ದುರ್ಯೋಧನನು ಅಧರ್ಮದ ಹಾದಿಯಲ್ಲಿದ್ದಾನೆ ಎಂದು ತಿಳಿದಿದ್ದರೂ ಸ್ನೇಹ ಮತ್ತು ಆಪ್ತತೆಯ ಹೆಸರಿನಲ್ಲಿ ಕರ್ಣನು ಅವನ ಪ್ರತಿಯೊಂದು ತಪ್ಪು ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ. ಇದು ಕೇವಲ ಕರ್ಣನ ಸಾವಿಗೆ ಮಾತ್ರವಲ್ಲದೆ ಇಡೀ ಕುರುಕ್ಷೇತ್ರದ ಯುದ್ಧದ ವಿನಾಶಕ್ಕೆ ಕೂಡ ಒಂದು ಪ್ರಮುಖ ಕಾರಣವಾಗುತ್ತದೆ. ಇಲ್ಲಿ ಭಾವನಾತ್ಮಕ ನಿಷ್ಠೆಯು ವಿವೇಚನೆಯನ್ನು ಹೇಗೆ ಕುರುಡು ಮಾಡುತ್ತದೆ ಎಂಬುದನ್ನು ನಮ್ಮ ಈ ಉದಾಹರಣೆಯಲ್ಲೂ ಕೂಡ ಗಮನಿಸಬಹುದಾಗಿದೆ. ಈ ಎಲ್ಲ ಕಥೆಗಳು ಆಪ್ತವಾಕ್ಯದ ಹೆಸರಿನಲ್ಲಿ ಶರಣಾಗುವುದು ಎಂತಹ ಸಾಮಾಜಿಕ ವಿಪತ್ತನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಎಚ್ಚರಿಸುತ್ತದೆ. ಆದುದರಿಂದಲೇ ಕೃಷ್ಣನು ಭಗವದ್ಗೀತೆಯ ಅಧ್ಯಾಯದಲ್ಲಿ ಎಲ್ಲವನ್ನೂ ಸಮಗ್ರವಾಗಿ ವಿಮರ್ಶಿಸು, ತದನಂತರ ನಿನ್ನ ವಿವೇಕಕ್ಕೆ ಸರಿ ಎನಿಸಿದಂತೆಯೇ ಮಾಡು ಎನ್ನುವ ಮೂಲಕ ತನ್ನ ಸಂದೇಶವನ್ನು ಕೊನೆಗಾಣಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಧಿಕಾರವನ್ನು ವಿವೇಕದೊಂದಿಗೆ ಸಮತೋಲನಗೊಳಿಸುವ ಸಂವಾದಾತ್ಮಕ ಮಾದರಿಯನ್ನು ನಮಗೆ ಬುದ್ಧನು ಕೂಡ ನೀಡಿದ್ದು, ಬುದ್ಧನ ಕಲಾಮಸುತ್ತ ಎಂಬ ಪ್ರಸಿದ್ಧ ಬೋಧನೆಯಲ್ಲಿ ಕೇವಲ ಸಂಪ್ರದಾಯದ ಹೆಸರಿನಲ್ಲಿ ಅಥವಾ ನಾನು ಹೇಳುತ್ತಿದ್ದೇನೆ ಎಂಬ ಕಾರಣಕ್ಕೆ ಯಾವುದನ್ನೂ ನಂಬಬೇಡಿ, ನಿಮ್ಮ ಸ್ವಂತ ವಿವೇಚನೆ ಮತ್ತು ಅನುಭವದ ಹೊರಗೆ ಹಚ್ಚಿ ಪರೀಕ್ಷಿಸಿ ಅದು ಸರಿಯೆಂದಕ್ಕೊಂಡರೆ ಮಾತ್ರ ಅದನ್ನು ಸ್ವೀಕರಿಸಿ ಎಂದು ಹೇಳುತ್ತಾನೆ. ಹಾಗಾಗಿ ಡಿಜಿಟಲ್ ಕಾಲದಲ್ಲಿ ವೈಜ್ಞಾನಿಕ ದೃಷ್ಟಿಕೋನವು ಹಿನ್ನಡೆಯನ್ನು ಅನುಭವಿಸುತ್ತಿರುವುದನ್ನು ಕೂಡ ನಾವು ಗಮನಿಸುತ್ತಿದ್ದೇವೆ. COVID-19 ಮಹಾಮಾರಿಯ ಸಮಯದಲ್ಲಾಗಲಿ ಅಥವಾ ಹವಾಮಾನ ಬದಲಾವಣೆಯ ಚರ್ಚೆಗಳಲ್ಲಾಗಲಿ ವಿಜ್ಞಾನಿಗಳು ನೀಡುವ ಅಂಕಿಅಂಶಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಕಡೆಗಣಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳುಗಳನ್ನು ಅಥವಾ ಅತಿರಂಜಕತೆಯ ಸಿದ್ಧಾಂತಗಳನ್ನು ಹರಡುವವರ ಮಾತುಗಳಿಗೆ ಜನ ಹೆಚ್ಚು ನಂಬಿಕೆಯನ್ನು ತೋರಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಶಬ್ದ ಪ್ರಮಾಣವು ಅಂಧಶ್ರದ್ಧೆಯಾಗಿ ಬದಲಾಗಿದ್ದು ಕೆಲವು ಮಾಧ್ಯಮಗಳು ಕೂಡ ಈ ಕಾರಣಕ್ಕಾಗಿಯೇ ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಜನರು ತಮಗೆ ಬೇಕಾದ ಸತ್ಯಗಳನ್ನು ಮಾತ್ರ ಒಪ್ಪಿಕೊಳ್ಳುವ ಎಕೋ ಚೇಂಬರ್ಗಳ ಒಳಗೆ ಬಂದಿಯಾಗಿರುವ ಸಾಧ್ಯತೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ಮಾಹಿತಿಯ ಅತಿಯಾದ ಸುರಿಮಳೆಯಿರುವ ಇಂದಿನ ಕಾಲದಲ್ಲಿ ನಾವು ಹೊಸದಾದ ಆಪ್ತವಾಕ್ಯವನ್ನು ರೂಪಿಸಿಕೊಳ್ಳಬೇಕಿದೆ. ನಾವು ನಮ್ಮ ವಿಮರ್ಶಾತ್ಮಕ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಟುಕೊಂಡರೆ ಮಾತ್ರ ಸುಳ್ಳು ಸುದ್ದಿಗಳ ಈ ಕಾಲದಲ್ಲಿ ಸತ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ. ಅರಿವೇ ನಿಜವಾದ ಅಸ್ತ್ರ ಮತ್ತು ಆ ಅರಿವನ್ನು ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ, ಒಂದ್ಯಾವ್ದಾರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದ್ಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. 3-4 ದಿವಸ ಹಿಂಸೆ ನನಗೆ. ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ರಿ ಸಾಹಿತ್ಯ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ, ಕೂತ್ಕೊಳ್ಳಿ ಅಂತ. ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು, ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು. ಸರ್, ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡ್ಬೇಕಾದ್ರೆ ಯಾರು ನಿಂತಿರೋ ರಾಚೆ ಏನು ಅಂದರೆ, ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರು ಪಾಪ ಅಂಥವೆಲ್ಲ ಬಂದು ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ. ಬಹಳ ಒಳ್ಳೆ ಮಾಧ್ಯಮ. ಆದರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ. ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು, ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. ಮೂರನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಇಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದೆಲ್ಲ ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿ ಅನ್ನತ್ತಿದ್ದು ಅಂತ
3: ಸಾಹಿತ್ಯ
2: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ
3: ಸಂಗೀತ
2: ಅಪರೂಪ ಆಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ್ ಮೋಹನ್ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆಲ್ಲ ಪುಸ್ತಕದಲ್ಲಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿವೆ. ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲಿ ಕನ್ನಡಾಭಿಮಾನನೂ ಬೆಳೆಯುತ್ತೆ. ನೋಡಿ, ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತಲೂ ಯಾವುದು ಇತ್ತು ಆ ಕಾಲದಲ್ಲಿ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು ಭಾನುವಾರ ಒಂದು 60-70 200 ಜನ ಸೇರೋರು. ಸೇರಿಬಿಟ್ಟು ಅಷ್ಟೇ ಕನ್ನಡ, ಇನ್ನು ಉಳಿದಂತೆ 40 ವರ್ಷಗಳ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳು ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಬಹಳ ಮುಖ್ಯ. ಬರೀ ಸಿನಿಮಾ ಅಷ್ಟೇ ಅಲ್ಲ, ಇವತ್ತೊಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ. ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
0: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಸಮಯ ಸರಿಯಾಗಿ 6:40. ಆಕಾಶವಾಣಿ ಈಗ ಕೇಳಿ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ. ನಾಡಿನ ಮುಗಿಲಲ್ಲಿ ಮಾರ್ದನೆಗೊಳ್ಳಲಿ ಜಯ ಭಾರತ ಎನ್ನುವ ಉಕ್ಕಿ.

0: ಇದುವರೆಗೂ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಕೇಳಿದರೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಕಾರ್ಮಿಕರು ಸಾಮಾನ್ಯವಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಒಂದು ಆ ಊರಲ್ಲೇ ಇದ್ರೆ ಓಕೆ, ಅದರ್ವೈಸ್ ಬೇರೆ ಬೇರೆ ಸ್ಥಳಕ್ಕೆ ವಲಸೆ ಹೋಗಿ ಕೆಲಸ ಮಾಡಿ ಬರ್ತಾರೆ. ಹಾಗಾಗಿ ವಲಸೆ ಕಾರ್ಮಿಕರ ಏನೇನು ಹಕ್ಕುಗಳು ಅವರಿಗಿವೆ ಅದನ್ನು ತಿಳ್ಕೊಳ್ಬೇಕು, ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಯಾವ್ಯಾವ ಕಾನೂನುಗಳಿವೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಸರ್.
3: ವಲಸೆ ಕಾರ್ಮಿಕರು ಅಂದ ಕೂಡಲೇ ನಾವು ವಿಶೇಷವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗ್ತದೆ ಸರ್. ವಲಸೆ ಕಾರ್ಮಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ, ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದು ಮತ್ತೊಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರೆಲ್ಲರೂ ಸಹಿತ ಈ ವಲಸೆ ಕಾರ್ಮಿಕರ ಆದ್ರೊಳಗಡೆ ಒಳಪಡ್ತಾರೆ ಸರ್. ಇವ್ರಿಗೆ ಒಂದು ವಿಶೇಷವಾದಂತಹ ಕಾಯ್ದೆನೇ ಇಟ್ಬಿಟ್ಟಿದ್ದಾರೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗವನ್ನು ನಿಯಂತ್ರಿಸುವ ಮತ್ತು ಅವರ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವ ಕಾನೂನು 1979 ಅಂತೇಳಿ 1979 ಅಲ್ಲೇ ಇವ್ರಿಗೆ ಒಂದು ವಿಶೇಷವಾದಂತಹ ಷರತ್ತುಗಳ ಜೊತೆಗೆ ಒಂದು ಕಾಯ್ದೆಯನ್ನ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ ಸರ್. ಜೊತೆಗೆ ವಲಸೆ ಕಾರ್ಮಿಕರು ಅಂದ ಕೂಡಲೇ ಒಂದಿನ ಕೆಲಸ ಮಾಡಿ ಇನ್ನೊಂದಿನ ಹೋಗುವಂತದ್ದಲ್ಲ, ಜೊತೆಗೆ ಆ ಕಾರ್ಯವನ್ನ ನಿರ್ವಹಿಸಿ ಶಾಶ್ವತವಾಗಿ ಇಲ್ಲೇ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಮಿಕರ ಒಳಗಡೆ ಅಂಶದೊಳಗಡೆ ಇವರೆಲ್ಲ ಒಳಪಡ್ತಾರೆ.
2: ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಆ ಒಂದು ಹಕ್ಕು ಕೂಡ ಅವರಿಗಿದೆ.
3: ಖಂಡಿತವಾಗಿ ಖಂಡಿತವಾಗಿ ಕೊಡಬೇಕು ಸರ್. ಈ ಕಾಯ್ದೆ ಒಳಗಡೆ ಅವ್ರ ಮಕ್ಕಳಿಗೂ ಸಹಿತ ಭದ್ರತೆಯನ್ನು ನಾವು ಕೊಡಬೇಕಾಗ್ತದೆ, ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ವಿದ್ಯಾಭ್ಯಾಸವನ್ನು ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಸರ್ಕಾರ ಅವರಿಗೆ ಒಂದು ನಿಗದಿತವಾಗಿ ಸೇವಾ ಷರತ್ತುಗಳಿಟ್ಟಿದೆ, ಈ ಸಮಯದಿಂದ ಈ ಸಮಯದವರೆಗೂ ಮಾತ್ರ ಕಾರ್ಯವನ್ನು ನಿರ್ವಹಿಸಬೇಕು, ಜೊತೆಗೆ ಅವರಿಗೆ ರಜಾ ದಿನಗಳಾಗ್ಬೋದು ಅಥವಾ ಅವರ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಆಗ್ಬೋದು, ಎಲ್ಲವನ್ನೂ ಸಹಿತ ಏನು ಕಾರ್ಮಿಕ ಇಲಾಖೆಯಿಂದ ಒಳಪಡುವಂತಹ ಕಾರ್ಮಿಕರಿಗೇನಿದ್ದಾರೆ ಅವೆಲ್ಲವೂ ಸಹಿತ ವಲಸೆ ಕಾರ್ಮಿಕರಿಗೂ ಸಹಿತ ಅನ್ವಯ ಆಗ್ತದೆ ಸರ್.
2: ಒಂದು ಊರಿಂದ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ವಲಸೆ ಕಾರ್ಮಿಕ ಮಕ್ಕಳಿಗಾಗಿನೇ ಶಾಲೆಗಳನ್ನು ಅಲ್ಲಿ ಆ ಒಂದು ಶಿಕ್ಷಣ ಕೊಡೋ ವ್ಯವಸ್ಥೆ ಆಗಲೇಬೇಕು. ಅಲ್ಲಿ ಶಾಲೆಗಳು ಅಡ್ಮಿಷನ್ ನಿರಾಕರಣೆ
3: ಮಾಡೋಂಗಿಲ್ಲ. ಈ ಅಂತಾರಾಜ್ಯ ವಲಸೆ ಕಾರ್ಮಿಕರಾಗ್ಬೋದು ಅಥವಾ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರಾಗ್ಬೋದು, ಏನಾದರೂ ಒಂದು ವೇಳೆ ಆ ಕಾರ್ಮಿಕರಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ಬೋದು ಅಥವಾ ಕಾನೂನಿನ ಉಲ್ಲಂಘನೆ ಮಾಡಿ ಅವರಿಗೆ ದೌರ್ಜನ್ಯ ಆಗ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ನಿರಾಕರಣೆ ಆಗ್ಬೋದು, ಇವೆಲ್ಲವನ್ನೂ ಸಹಿತ ಮಾಡಿದಾಗ ಅವರಿಗೆ 1 ವರ್ಷದವರೆಗೂ ಜೈಲ್ ಶಿಕ್ಷೆ, ಜೊತೆಗೆ 1,000 ದಂಡ, ಜೊತೆಗೆ ವಲಸೆ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇರ್ತಾರೆ ಆ ವ್ಯಕ್ತಿಗಳು ಅವ್ರಿಗೆ ಪ್ರತಿದಿನ 100 ರೂಪಾಯಿ ರೀತಿ ದಂಡವನ್ನ ವಿಧಿಸುವಂತಹ ಕಾನೂನು ಇದೆ ಸರ್.
2: ಅಂದ್ರೆ ಅವ್ರಿಗೆ ಶೋಷಣೆ ಮಾಡಿದ್ರೆ ಅಲ್ಲಿ ಯಾರು ಶೋಷಣೆ ಮಾಡ್ತಿರ್ತಾರೆ ಅವರು ದಂಡ ಕೊಡ್ಬೇಕಾಗುತ್ತೆ
3: ಪರ್ ಡೇ.
2: ಹೀಗೆ ವಲಸೆ ಕಾರ್ಮಿಕರಿಗೂ ಕೂಡ ಅನೇಕ ಹಕ್ಕುಗಳಿವೆ, ಅವರಿಗೂ ಕೂಡ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಆ ಹಕ್ಕು ನೀಡುವಲ್ಲಿ ಏನಾದರೂ ತೊಂದರೆ ಆದ್ರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದಿರಿ ತಾವು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮಂಜೇಶ್ ಅವರೇ. ನಮಸ್ಕಾರ.
3: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 6:50. ಆಕಾಶವಾಣಿ ರೈತರಿಗೆ ಸಲಹೆ.
1: ಮಾವಿನ ಪ್ರಮುಖ ತಳಿ ಆಪೋಸ್. ಇದನ್ನು ಕೆಲವು ಕಡೆ ಬಾದಾಮಿ ಅಂತಲೂ ಕರೆಯಲಾಗುತ್ತೆ, ಇನ್ನು ಕೆಲವು ಕಡೆ ಆಲ್ಬಾನೋ ಅಂತಲೂ ಕರೀತಾರೆ. ಇದು ಅತಿ ಜನಪ್ರಿಯವಾದ ಮಧ್ಯಮ ಗಾತ್ರದ ಉತ್ಕೃಷ್ಟ ಗುಣಮಟ್ಟದ ಹಣ್ಣು ಕೊಡುವ ತಳಿ. ತಾಜಾ ಇಲ್ಲವೇ ಸಂಸ್ಕರಣೆಗಾಗಿ ಉಪಯೋಗಿಸ್ಬೋದು. ಹೆಚ್ಚು ಮಳೆ ಮತ್ತು ತೇವಾಂಶಗಳಿಂದ ಕೂಡಿದ ಅರೆಮಲ್ನಾಡು ಪ್ರದೇಶಗಳಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಇದು ರಫ್ತಿಗೆ ಸೂಕ್ತವಾದ ತಳಿ. ದೇಶ ವಿದೇಶಗಳಲ್ಲಿನ ಮಾರುಕಟ್ಟೆಗಳಲ್ಲಿ ಹೆಚ್ಚು ಬೇಡಿಕೆ ಹೊಂದಿರುತ್ತೆ. ಹಣ್ಣುಗಳು ಆಕರ್ಷಕವಾದ ಹಳದಿ ಬಣ್ಣ, ಸರಾಸರಿ ತೂಕ 250 ಗ್ರಾಮು. ಎದ್ದು ಕಾಣುವ ಭುಜದಂತಿರುವ ಭಾಗ ಕೆಂಪು ವರ್ಣದ್ದು, ತಿರುಳುಗಟ್ಟಿಯಾಗಿದ್ದು ಕಿತ್ತಳೆ ಬಣ್ಣ ಹೊಂದಿರುತ್ತೆ, ನಾರು ರಹಿತವಾಗಿರುತ್ತೆ. ಇಲ್ಲಿ ತಿರುಳಿನ ಪ್ರಮಾಣ 67% ಇದ್ದು ಸಿಹಿ ಅಂಶ 190 ಬ್ರಿಕ್ಸ್ ಇರುತ್ತೆ. ಸ್ವಾದಿಷ್ಟತೆಯ ವೈಶಿಷ್ಟ್ಯವೇನೆಂದರೆ ತಿರುಳಿನಲ್ಲಿ ಸಕ್ಕರೆ ಮತ್ತು ಆಮ್ಲೀಯತೆಯ ಮಿಶ್ರಣ ಚೆನ್ನಾಗಿರುತ್ತೆ. ಸಾಧಾರಣ ಇಳುವರಿ ಹಾಗೂ 2 ವರ್ಷಕ್ಕೊಮ್ಮೆ ಅಧಿಕ ಇಳುವರಿ ನೀಡುವ ಗುಣ ಹೊಂದಿದೆ. ಆಪೂಸ್ ಹಣ್ಣಿನಲ್ಲಿ ಜಂಡು ತಿರುಳು ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಇದರ ದಾಸ್ತಾನು ಗುಣ ಸಾಮರ್ಥ್ಯ ಹೆಚ್ಚಾಗಿರುವುದು ಮಾರುಕಟ್ಟೆ ದೃಷ್ಟಿಯಿಂದ ಒಳ್ಳೆಯದಾಗಿದೆ. ರಸಪುರಿ ಮಾವಿನ ಹಣ್ಣು, ಇದನ್ನು ಪೈರಿ ಅಂತಲೂ ಕರೀತಾರೆ, ಕೆಲವೊಮ್ಮೆ ಕಲುಮಿ ಹಣ್ಣು ಅಂತಲೂ ಹೇಳಲಾಗುತ್ತೆ. ಇದು ಬೇಗ ಕೊಯ್ಲಿಗೆ ಬರುವ ತಳಿಯಾಗಿದ್ದು ಮಧ್ಯಮ ಗಾತ್ರದ ಹಣ್ಣನ್ನು ಕೊಡುತ್ತೆ. ಹಣ್ಣುಗಳು ರುಚಿಕರ ಹಾಗೂ ರಸಭರಿತವಾಗಿದ್ದು ನಾರು ರಹಿತ ತಿರುಳಿನಿಂದ ಕೂಡಿರ್ತವೆ. ತಿರುಳಿನ ಪ್ರಮಾಣ 67% ಹಣ್ಣು ಇದ್ರೆ ಸರಾಸರಿ 300 ಗ್ರಾಂ ತೂಕ ಹೊಂದಿರುತ್ತೆ. ಹೆಚ್ಚು ರುಚಿಗೆ ಕಾರಣವೇನೆಂದರೆ ಸಕ್ಕರೆ ಮತ್ತು ಆಮ್ಲೀಯ ಅಂಶಗಳೆರಡನ್ನ ಒಟ್ಟಿಗೆ ಹೊಂದಿರುತ್ತೆ. ಸಕ್ಕರೆಯ ಅಂಶ 20.5 ಬ್ರಿಕ್ಸ್, ಉತ್ತಮ ದಾಸ್ತಾನು ಗುಣಮಟ್ಟ ಹೊಂದಬಹುದಾಗಿದೆ. ಮಲ್ಗೋವ, ಇದು ದೊಡ್ಡ ಗಾತ್ರದ ಉತ್ತಮ ಗುಣಮಟ್ಟದ ರುಚಿಕರವಾದ ಹಣ್ಣುಗಳನ್ನು ಕೊಡುತ್ತೆ. ಆದರೆ ಕಡಿಮೆ ಸಂಖ್ಯೆಯಲ್ಲಿ ಹಣ್ಣು ಕೊಡುವ ತಳಿ ಇದಾಗಿದೆ. ದುಂಡನೆ ಆಕಾರದ ಉತ್ತಮ ಗುಣಮಟ್ಟದ ಹಣ್ಣುಗಳು ತಿರುಳು ತಿಳಿ ಹಳದಿ ಬಣ್ಣ ಮತ್ತು ನಾರು ರಹಿತವಾಗಿರುತ್ತೆ. ಉತ್ತಮ ರುಚಿ ಹಾಗೂ ಸುವಾಸನೆ ಹೊಂದಿರುತ್ತೆ. ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತ ಮತ್ತು ತಡವಾಗಿ ಫಸಲನ್ನು ಕೊಡುತ್ತೆ. ಬೆನೇಶಾನ್, ಇದು ಮಾವಿನ ತಳಿ. ಇದನ್ನು ಬಂಗನಪಳ್ಳಿ ಅಂತಲೂ ಕರೆಯಲಾಗುತ್ತೆ. ಒಣ ಪ್ರದೇಶಗಳಿಗೆ ಸೂಕ್ತ ತಳಿಯಾಗಿದ್ದು ಹಣ್ಣಿನ ಗಾತ್ರ ಗುಣಮಟ್ಟ ಉತ್ತಮವಾಗಿದೆ. ಇದು ರಫ್ತಿಗೆ ಸೂಕ್ತವಾದ ತಳಿ. ದಕ್ಷಿಣ ಭಾರತದಾದ್ಯಂತ ಹೆಚ್ಚು ಖ್ಯಾತಿಯ ತಳಿ. ವರ್ಷದ ಮಾವು ಹಂಗಾಮಿನ ಮಧ್ಯಭಾಗದಲ್ಲಿ ಹೆಚ್ಚು ಫಸಲಿಗೆ ಬರುತ್ತೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಒಂದು ಅತ್ಯುತ್ತಮ ವಾಣಿಜ್ಯೀಕರಣ ಬೆಳೆ ಇದಾಗಿದೆ. ಸರಾಸರಿ ತೂಕ 150-400 ಗ್ರಾಂ, ತಿರುಳು ಹಳದಿ ವರ್ಣಬಣ್ಣದಿಂದ ಕೂಡಿದ್ದು ನಾರು ರಹಿತ ಹೆಚ್ಚು ಸಿಹಿಯಾಗಿರುತ್ತೆ. ತಿರುಳಿನ ಪ್ರಮಾಣ 67% ಮತ್ತು ಸಕ್ಕರೆಯ ಅಂಶ 18 ಬ್ರಿಕ್ಸ್. ವಿಶೇಷವೇನೆಂದರೆ ಹಣ್ಣುಗಳ ಸಂಗ್ರಹಣೆ ಸಾಮರ್ಥ್ಯ ಹೆಚ್ಚು. ಒಣ ಪ್ರದೇಶಗಳಿಗೆ ಉತ್ತಮ ತಳಿಯಾಗಿದ್ದು ರಫ್ತು ಮಾರುಕಟ್ಟೆಗೆ ಹೆಚ್ಚು ಸೂಕ್ತವಾಗಿದೆ. ತೋತಾಪುರಿ, ಇದನ್ನು ಬೆಂಗಳೂರು ತಳಿ ಅಂತಲೂ ಕರೆಯಲಾಗುತ್ತೆ. ಇದು ಪ್ರತಿ ವರ್ಷ ತಡವಾಗಿ ಇಳುವರಿ ಕೊಡುವ ತಳಿಯಾಗಿದ್ದು ದೊಡ್ಡ ಗಾತ್ರದ ಹಣ್ಣುಗಳೊಂದಿಗೆ ಸಂಸ್ಕರಣೆಗೆ ಸೂಕ್ತವಾದ ತಳಿಯಾಗಿವೆ. ಇದು ನಿಯಮಿತವಾದ ತಳಿ. ಹಣ್ಣುಗಳ ಸರಾಸರಿ ತೂಕ 450 ಗ್ರಾಂ. ತಿರುಳು ಅಷ್ಟೇನೂ ರಸಭರಿತವಾಗಿರದಿದ್ದರೂ ಸಂಸ್ಕರಣೆಯಲ್ಲಿ ಇದರ ಪಾತ್ರ ದೊಡ್ಡದಾಗಿದೆ. 6% ತಿರುಳಿನ ಪ್ರಮಾಣ 70 ಇದ್ದು ಸಿಹಿ ಅಂಶ 18 ಬ್ರಿಕ್ಸ್. ಹಣ್ಣುಗಳನ್ನು ಬಹಳ ಕಾಲ ಇಡಬಾರದು. ಖುಷ್ಕಿ ಬೇಸಾಯದಲ್ಲಿ ಒಣ ಪ್ರದೇಶಗಳಲ್ಲೂ ಚೆನ್ನಾಗಿ ಬೆಳೆಯಬಹುದಾದ ತಳಿ ಇದಾಗಿದೆ. ತುದಿ ಗಿಣಿ ಕೊಕ್ಕಿನಂತೆ ಆಕಾರ ಹೊಂದಿರುತ್ತೆ. ಸುವಾಸನೆ ಮತ್ತು ರುಚಿಯಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿರುತ್ತೆ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ್ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಈಗ ವಾರ್ತೆಗಳ ವಿವರ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆಯನ್ನು ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನ 2026 ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹೋಮಿಯೋಪತಿ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುತ್ತದೆ. ಇಂದು ಹೋಮಿಯೋಪತಿಯಲ್ಲಿ ವೈದ್ಯಕೀಯ ಸಂಶೋಧನೆಯನ್ನು ಉತ್ತೇಜಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ದಿಮತ್ತೆ ಬಳಸಿಕೊಳ್ಳುವ ಹಾಗೂ ಅದರ ಫಲಿತಾಂಶಗಳನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಅವಶ್ಯಕತೆ ಇದೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಬಲವಾದ ಸ್ಥಾನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದರು. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208.67 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತುರ್ತು ಕಾಮಗಾರಿಗಳಿಗಾಗಿ ಪುನಃ 72 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಪ್ರಸಕ್ತ ಸಾಲಿನ ಹೊಸ ಕಾಮಗಾರಿಗಳ ಜೊತೆಗೆ ಈ ಹಿಂದೆ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಂಡಿದ್ದ ಕಾಮಗಾರಿಗಳ ಬಾಕಿ ಪಾವತಿಗಾಗಿ ವಿನಿಯೋಗಿಸಲಾಗುವುದು ಎಂದಿದ್ದಾರೆ. ಬೇಸಿಗೆಯ ತೀವ್ರತೆಯಿಂದ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಲಭ್ಯವಿರುವ ಕೊಳವೆಬಾವಿಗಳ ಆಳ ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಮೂಲಗಳಿಲ್ಲದ ಕಡೆಗಳಲ್ಲಿ ಖಾಸಗಿ ಕೊಳವೆಬಾವಿಗಳನ್ನು ಬಾಡಿಗೆಗೆ ಪಡೆಯಲು ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಅನುಮತಿ ನೀಡಲಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಭೂವಿಜ್ಞಾನಿಗಳ ವರದಿ ಆಧರಿಸಿ ಹೊಸ ಕೊಳವೆ ಬಾವಿ ಕೊರೆಯಲು ಹಾಗೂ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ಆರ್ಥಿಕ ಸಂಹಿತೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾಮಗಾರಿಗಳ ಭೌತಿಕ ಪ್ರಗತಿಯನ್ನು ಆಧರಿಸಿ ಮಾತ್ರ ಬಿಲ್ಗಳನ್ನು ಪಾವತಿಸಲು ಹಾಗೂ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು, ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನಹರಿಸಬೇಕು. ರಸ್ತೆ ನಿರ್ವಹಣೆಗಾಗಿ ಸರ್ಕಾರ ಸಾಕಷ್ಟು ಹಣ ನೀಡಿದ್ದರೂ ಅದರ ಸದ್ಬಳಕೆಯಾಗದಿರುವುದು ಬೇಸರದ ಸಂಗತಿ ಎಂದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕು. ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 110 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೂಲಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ವಿದ್ಯುತ್ ಅತಿ ಮುಖ್ಯವಾಗಿದ್ದು, ಆ ನಿಟ್ಟನಲ್ಲಿ ಸ್ಥಳೀಯರ ಸಲಹೆ ಮಾರ್ಗದರ್ಶನ ಪಡೆದು ಅಭಿವೃದ್ದಿಗೆ ಒತ್ತು ನೀಡಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಹೋಮ್ಸ್ಟೇ ಪ್ರಾರಂಭಿಸಲು ಕೆಟಿಟಿಎಫ್ 2015 ಕಾಯ್ದೆಯಂತೆ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ, ಕಮಲಾಪುರ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ಇತರೆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳದೆ ಹಲವು ಹೋಮ್ಸ್ಟೇಗಳು ಕಾರ್ಯನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಅಧಿಕೃತ ಅನುಮೋದನೆ ಅಥವಾ ನೋಂದಣಿ ಮಾಡಿಕೊಳ್ಳದೆ ಇರುವ ಹೋಮ್ಸ್ಟೇಗಳನ್ನು ಅನಧಿಕೃತ ಹೋಮ್ಸ್ಟೇಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೋಮ್ಸ್ಟೇಗಳನ್ನು ಕಾನೂನುಬದ್ದವಾಗಿ ಮುಂದುವರೆಸಲು ಆಸಕ್ತಿ ಇರುವ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಹೋಮ್ಸ್ಟೇ ನೋಂದಣಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ತಿಳಿಸಿದೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದೆ ಕಾರ್ಯಾಚರಣೆಯಲ್ಲಿರುವ ಹೋಮ್ಸ್ಟೇಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಹೋಮ್ಸ್ಟೇ ಮಾಲೀಕರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಕೊಠಡಿಗಳನ್ನು ನೀಡಿರುವುದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ರಾಜ್ಯಾದ್ಯಂತ ಮೇ ತಿಂಗಳಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೀವ್ರವಾದ ತಾಪಮಾನದಿಂದ ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಕಡು ಬಿಸಿಲಿರುವ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳ ಮೈಮೇಲೆ ನೀರನ್ನು ಸಿಂಪಡಿಸುವುದರ ಜೊತೆಗೆ ಒದ್ದೆಯಾದ ಗೋಣಿಚೀಲಗಳನ್ನು ಹೊದಿಸಬೇಕು. ಕೊಟ್ಟಿಗೆಯ ಮೇಲ್ಛಾವಣಿಗೆ ಸುಣ್ಣದ ಲೇಪನ ಮಾಡುವುದರಿಂದ ಅಥವಾ ತೆಂಗಿನ ಗರಿಗಳನ್ನು ಹೊದಿಸುವುದರಿಂದ ತಾಪಮಾನವನ್ನು ಕಡಿಮೆ ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಪೂರಕಗಳನ್ನು ನೀಡಬೇಕು. ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಜಾನುವಾರುಗಳನ್ನು ಬಿಸಿಲಿಗೆ ಬಿಡದೆ ಮರಗಳ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಏಪ್ರಿಲ್ 23ರಿಂದ ದನಕರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು ಮೇ 22ರವರೆಗೆ ರಾಸುಗಳಿಗೆ ಲಸಿಕೆಯನ್ನು ಹಾಕಲಾಗುವುದು ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಇಮ್ರಾನ್ ಎನ್ಕೆ ತಿಳಿಸಿದ್ದಾರೆ. ಈ ಕುರಿತು ಅವರು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 23/4/2026 ದಿನಾಂಕ 22/5/2026 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಉಚಿತವಾಗಿ 9ನೆಯ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆ ವಿರುದ್ಧ ಲಸಿಕಾ ಅಭಿಯಾನವನ್ನು ನಡೆಸಲಾಗುವುದು. ಜಿಲ್ಲಾದ್ಯಂತ ಒಟ್ಟು 93 ಸಂಸ್ಥೆಗಳ ಪೈಕಿ 212 ಲಸಿಕೆದಾರರು ನಿಮ್ಮ ರಾಸುಗಳಿಗೆ ಅಂದರೆ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಬೆಳಿಗ್ಗೆ 6:00 to 10:30 ತಮ್ಮ ಮನೆ ಬಾಗಿಲಿಗೆ ಆಗಮಿಸುತ್ತಾರೆ. ಎಲ್ಲಾ ಹೈನು ಮಾಲೀಕರಿಗೆ ನನ್ನ ಕಳಕಳಿ ವಿನಂತಿ ಏನೆಂದರೆ ತಮ್ಮ ಹೈನು ರಾಸುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸಿ ಹಾಗೂ ನಮ್ಮ ಲಸಿಕೆದಾರರನ್ನು ಸ್ಪಂದಿಸಲು ನಾನು ಕೋರುತ್ತೇನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ನಗರದ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯ ಹತ್ತಿಕುಣಿ ಕ್ರಾಸ್ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗೆ ಸೇರಿದ ಗೋಡನ್ವೊಂದರಲ್ಲಿ ರಾತ್ರಿ ಪಾಳಿಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಕ್ಕಳನ್ನು ರಕ್ಷಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹರ್ಷವರ್ಧನ್ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದಲ್ಲಿ ಸಾಮಾಜಿಕ ನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಸಮಾಜವನ್ನು ಸುಧಾರಿಸಲು ಅವಕಾಶವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿರಂಗಪ್ಪ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ 100 ದಿನಗಳ ಕೂಲಿ ಕೆಲಸದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಭೂಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ದ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ ಸರಿಯಾಗಿ 7:15:25. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಕೇಳಿ MS ಅರ್ಪಿತಾ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು. ಆರಂಭದಲ್ಲಿ NS ಪ್ರಸಾದ್ ಅವರ ಒಂದು ರಚನೆ, ಬಾನಾಗಿ ಬಂದನು ಬಂಗಾರ ನೇಸರ ಬರೆದಾನು ಚಿತ್ತಾರಾ.

ಎಂಎಸ್ ಅರ್ಪಿತಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ರಾಜು ಅನಂತಸ್ವಾಮಿಯವರ ಒಂದು ರಚನೆ, ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎನ್ಎಸ್ ಪ್ರಸಾದ್ ಅವರ ಒಂದು ರಚನೆ, ಎಲ್ಲಿರುವೆಯೋ ಘನಶ್ಯಾಮ ತೊರೆದು ರಾಧೆಯಾ.

0: ಸಮಯ ಸರಿಯಾಗಿ 7:30. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 kHz.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
1: ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
5: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆ

0: ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಮಿಷನ್ ಸರ್ಕಾರದ 5F ಮಿಷನ್ ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಹತ್ತಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳಕ್ಕೆ ಗಮನಹರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾದ ಹೆಚ್ಚಿನ ಇಳುವರಿ ನೀಡುವ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಜೊತೆಗೆ ಆಧುನಿಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳ ದೊಡ್ಡ ಪ್ರಮಾಣದ ಅಳವಡಿಕೆ ಉತ್ತೇಜಿಸುತ್ತದೆ. ಈ ಯೋಜನೆಯು ಸುಮಾರು 32 ಲಕ್ಷ ಹತ್ತಿ ಬೆಳೆಯುವ ರೈತರಿಗೆ ಪ್ರಯೋಜನ ನೀಡುತ್ತದೆ ಮತ್ತು 2030-31 ವೇಳೆಗೆ ಹತ್ತಿ ಉತ್ಪಾದನೆಯನ್ನು 498 ಲಕ್ಷ ಬೇಲ್ಗಳಿಗೆ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಕೇಂದ್ರ ಸಚಿವ ಸಂಪುಟವು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅನ್ನು ಸಹ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಸಮತೋಲನಗಳನ್ನು ನಿರ್ವಹಿಸಲು ವ್ಯವಹಾರಗಳಿಗೆ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ 100% ಸಾಲ ಖಾತ್ರಿ ನೀಡಲಾಗುವುದು ಮತ್ತು ಎಂಎಸ್ಎಂಇ ಹೊರತುಪಡಿಸಿ ಮತ್ತು ವಿಮಾನಯಾನ ವಲಯಕ್ಕೆ 90% ಗ್ಯಾರಂಟಿಯನ್ನು ವಿಸ್ತರಿಸಲಾಗುವುದು. ಅರ್ಹ ಸಾಲಗಾರರಿಗೆ ವಿಸ್ತರಿಸಲಾದ ಹೆಚ್ಚುವರಿ ಸಾಲ ಸೌಲಭ್ಯದ ಅಡಿಯಲ್ಲಿ ಡಿಫಾಲ್ಟ್ ಆಗಿರುವ ಮೊತ್ತಕ್ಕೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ಯಾರಂಟಿ ವ್ಯಾಪ್ತಿಯನ್ನು ನೀಡುತ್ತದೆ. ಜೊತೆಗೆ ಕೇಂದ್ರ ಸಚಿವ ಸಂಪುಟ 2026-27 ಸಕ್ಕರೆ ಹಂಗಾಮಿನಲ್ಲಿ ಕಬ್ಬಿಗೆ ಕ್ವಿಂಟಾಲ್ಗೆ 365 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದು 10.25% ಮೂಲ ರಿಕವರಿ ದರವನ್ನು ಆಧರಿಸಿದೆ. ಈ ನಿರ್ಧಾರವು ಸುಮಾರು 5 ಕೋಟಿ ಕಬ್ಬು ರೈತರಿಗೆ ಸಕ್ಕರೆ ಗಿರಣಿಗಳಲ್ಲಿ ಮತ್ತು ಸಂಬಂಧಿತ ಪೂರಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ನೀಡುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಇನ್ನು 2 ಸೆಮಿಕಂಡಕ್ಟರ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅವುಗಳಲ್ಲಿ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಆಧರಿಸಿದ ದೇಶದ ಮೊದಲ ವಾಣಿಜ್ಯ ಮಿನಿ ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌಲಭ್ಯ ಮತ್ತು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಲಭ್ಯ ಸೇರಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ಈ ಕಾಮಗಾರಿ 2030-31 ವೇಳೆಗೆ ಪೂರ್ಣಗೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಸರ್ಕಾರ ರಚನೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನವಾದ ಇದೇ 9 ಹೊಸ ಸಚಿವ ಸಂಪುಟ ಸದಸ್ಯರು ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ಅವರ ತಮಿಳಿಗ ವೆಕ್ಟ್ರಿ ಕಳಗಂ ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರು ಚೆನ್ನೈ ಬಳಿಯ ಪನೈಯೂರ್ನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಅವರನ್ನು ತಮ್ಮ ನಾಯಕನನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮಧ್ಯೆ ನಿರ್ಗಮಿತ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದು ಅವರು ಅದನ್ನು ಅಂಗೀಕರಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಹೊಸ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆ ಆರಂಭಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆಗಾಗಿ ಚರ್ಚೆ ಮುಂದುವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂಬಂಧ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಮತ್ತು ಸುಳ್ಳು ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ದಕ್ಷಿಣ ಕೋಲ್ಕತ್ತಾದ ಜಿಲ್ಲಾ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಸಂಪೂರ್ಣ ಎಣಿಕೆ ಪ್ರಕ್ರಿಯೆ ಆಯೋಗದ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಡೀ ಪ್ರಕ್ರಿಯೆಯು ಮುಕ್ತ, ನ್ಯಾಯಯುತ ಮತ್ತು ಪಾರದರ್ಶಕವಾಗಿತ್ತು. ಪ್ರತಿಯೊಂದು ಹಂತವನ್ನು ಕಾನೂನಿನ ಕಟ್ಟುನಿಟ್ಟಿನ ಅನುಸರಣೆಯ ಅಡಿಯಲ್ಲಿ ನಡೆಸಲಾಗಿದೆ. ಎಣಿಕೆಯ ಸಮಯದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಆಫ್ ಮಾಡಲಾಗಿದೆ ಎಂಬ ಆರೋಪ ಸ್ಪಷ್ಟವಾಗಿ ನಿರಾಕರಿಸಲಾಗಿದ್ದು, ಕ್ಯಾಮರಾಗಳು ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ದರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿ ಅಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಈ ಅನುಮೋದನೆಯ ಒಟ್ಟು ಎಂಎಸ್ಪಿ ಮೌಲ್ಯವು 69 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಸೂರ್ಯಕಾಂತಿ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಪಡೆಯುವುದು ಖಾತ್ರಿಯಾಗಿದೆ. 2025-26 ಹಿಂಗಾರು ಋತುವಿನಲ್ಲಿ ಮಹಾರಾಷ್ಟದಲ್ಲಿ ಬೆಳೆಯ ಗರಿಷ್ಠ ಖರೀದಿ ಮಿತಿಯನ್ನು ಸರ್ಕಾರ 8,00,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ. ಸರ್ಕಾರವು ಮಹಾರಾಷ್ಟದಲ್ಲಿ ಬೆಳೆಯ ಖರೀದಿ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸಿದೆ. ಮೇ 29ರವರೆಗೆ ಖರೀದಿಗಳನ್ನು ಮುಂದುವರೆಸಲು ಅವಕಾಶ ನೀಡಿದೆ. ಬೆಲೆ ಖಾತರಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಮಾರುಕಟ್ಟೆಯ ಏರಿಳಿತ ತಗ್ಗಿಸುವ ಮೂಲಕ ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮಗಳು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸುವುದು ಪ್ರಮುಖ ಆದ್ಯತೆಯಾಗಿದೆ ಉಳಿದಿದೆ ಎಂದು ಸರ್ಕಾರ ಹೇಳಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ನ್ನು ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಹೆಚ್ಚಿಸಲಾಗುವುದು ಎಂದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು 15 ಎಸೆತ ಬಾಕಿ ಇರುವಂತೆಯೇ ಕೇವಲ 2 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸಮಯ ಸರಿಯಾಗಿ 7:45:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿ ಮೂಡಿಬಂದಿರುವಂತಹ ನಮ್ಮೂರ ಹಮ್ಮೀರ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಜ್ಞಾನವಾಣಿ ಎಫ್ಎಂ ಶಿಕ್ಷಣ ವಾಹಿನಿಯಾಗಿತ್ತು. ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಮಾಡುತ್ತಿದ್ದ ಶೈಕ್ಷಣಿಕ ವಾಹಿನಿ ಇದು. ಇದು ಇಗ್ನೋ ಅಂದರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನಡೆಸುತ್ತಿದ್ದ ವಾಹಿನಿ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಧನಸಹಾಯ ಇದಕ್ಕಿತ್ತು. ಇದು ವಾಣಿಜ್ಯ ಲಾಭವಿರದ ಶೈಕ್ಷಣಿಕ ಪ್ರಸಾರಕ್ಕಾಗಿ ಮಾತ್ರ ಮೀಸಲಾಗಿದ್ದ ವಾಹಿನಿಯಾಗಿದ್ದರಿಂದ ಇದರಲ್ಲಿ ಜಾಹೀರಾತುಗಳು ಪ್ರಸಾರವಾಗುತ್ತಿರಲಿಲ್ಲ. 107.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರತಿದಿನ ಸಂಜೆ 6:00 ರಾತ್ರಿ 10:00 ತನಕ 4 ಗಂಟೆಗಳ ಕಾಲ ಇದರಲ್ಲಿ ಪ್ರಸಾರ ಲಭ್ಯವಿತ್ತು. ಆಗ ಕಾರ್ಯಕ್ರಮಗಳನ್ನು ಕೇಳದವರಿಗಾಗಿ ಮರುದಿನ ಮುಂಜಾನೆ 6:00-10:00 ತನಕ ಅದೇ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡಲಾಗುತ್ತಿತ್ತು. 2001 ನವೆಂಬರ್ 7 ದೇಶದಲ್ಲೇ ಪ್ರಥಮ ಬಾರಿಗೆ ಬೆಂಗಳೂರು ಹಾಗೂ ಅಲಹಾಬಾದ್ ಜ್ಞಾನವಾಣಿ ಕೇಂದ್ರಗಳು ಪ್ರಸಾರ ಆರಂಭಿಸಿದ್ದವು. ನಂತರ ಮುಂಬೈ, ಲಖನೌ, ಕೊಯಮತ್ತೂರು, ವಿಶಾಖಪಟ್ಟಣಗಳಲ್ಲೂ ಈ ಜ್ಞಾನವಾಣಿ ಕೇಂದ್ರಗಳು ಕಾರ್ಯಾರಂಭ ಮಾಡಿದ್ದವು. 2002 ಜೂನ್ನಿಂದ ಇನ್ನೂ 40 ಕಡೆಗಳಲ್ಲಿ ಜ್ಞಾನವಾಣಿ ವಾಹಿನಿ ಕಾರ್ಯನಿರ್ವಹಿಸುತ್ತಿತ್ತು. ಇದಕ್ಕೆ ಕಾರ್ಯಕ್ರಮಗಳನ್ನು ಶಿಕ್ಷಣ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಇಗ್ನೋ, ಎನ್ಸಿಇಆರ್ಟಿ, ಯುಜಿಸಿ, ಐಐಟಿ, ಡಿಐಸಿ ಮುಂತಾದ ರಾಷ್ಟ್ರಮಟ್ಟದ ಸಂಸ್ಥೆಗಳು ಸಿದ್ಧಪಡಿಸಿ ಕೊಡುತ್ತಿದ್ದವು. 2004 ಈ ಪ್ರಸಾರ ಸ್ಥಗಿತವಾಯಿತು. ಹೀಗೆ ಆಕಾಶವಾಣಿ ಶಿಕ್ಷಣಕ್ಕೆ ಒತ್ತು ನೀಡಲು ಅನೇಕ ವಾಹಿನಿಗಳನ್ನು ನಡೆಸಿದ್ದಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಪ್ರಸಾರ ಮಾಡುತ್ತಿತ್ತು. ಶಿಕ್ಷಣದ ಜೊತೆಗೆ ಆಕಾಶವಾಣಿಯ ಇನ್ನೂ ಅನೇಕ ಧ್ಯೇಯಗಳನ್ನು ನೋಡೋಣ. ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ. ಆಕಾಶವಾಣಿಗೆ ತನ್ನ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಮಾಜದ ಉನ್ನತಿಗೆ ಅಗತ್ಯವಿರುವ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿ ಇದೆ. ಯುವಜನತೆಗಾಗಿ ಇರುವ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳಿಗಾಗಿ ಕಾರ್ಯಕ್ರಮ, ಚಿಂತನ, ಭಾಷಣ, ಚರ್ಚೆ, ಇವುಗಳಲ್ಲಿ ಸಮಾಜದ ಒಳಿತಿಗೆ ಕಾರಣ ಪರಿಹಾರಗಳನ್ನು ಹುಡುಕುತ್ತಾ ಒಳಿತನ್ನು ಸೂಚ್ಯವಾಗಿ ಹೇಳುವ, ಕೆಲವೊಮ್ಮೆ ಬೋಧಿಸುವ ಕೆಲಸವನ್ನೂ ಮಾಡುತ್ತದೆ. ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಕಳಂಕಪ್ರಾಯವಾಗಿರುವ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡಹುತ್ತ ಕೌಟುಂಬಿಕ ವಿಘಟನೆಗೆ ಕಾರಣವಾಗುತ್ತಿರುವ ಏಡ್ಸ್ನಂತಹ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ. ಧೂಮಪಾನ, ಮದ್ಯಪಾನ, ಪಾನ್, ಗುಟ್ಕಾ ಸೇವನೆ ಮುಂತಾದ ಆರೋಗ್ಯಕ್ಕೆ ಹಾನಿಕಾರಕವಾದ ಚಟಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಲೇ ಸಾಮಾಜಿಕ ಮೌಲ್ಯಗಳು ಅವನತಿಯತ್ತ ಸಾಗುವುದನ್ನು ನಿಯಂತ್ರಿಸುವಲ್ಲಿ ನೆರವಾಗುತ್ತದೆ. ಒಂದೇ ಸೂಚನೆಯನ್ನು ಲಕ್ಷಗಟ್ಟಲೆ ಕೇಳುಗರಿಗೆ ಏಕಕಾಲಕ್ಕೆ ತಲುಪಿಸುತ್ತದೆ. ಇದು ಒಂದೇ ಭಾಷೆಯಲ್ಲಿದ್ದು ಆ ಭಾಷೆಯನ್ನಾಡುವ ಜನರಲ್ಲಿ ಏಕರೂಪದ ಆಲೋಚನೆಗಳನ್ನು ಹುಟ್ಟಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆಕಾಶವಾಣಿಯಲ್ಲಿ ಯಾವುದೇ ಹೊಸ ಚಲನಚಿತ್ರ ಅಥವಾ ಧ್ವನಿ ಮುದ್ರಿಕೆಗಳು, ಅಡಕ ಮುದ್ರಿಕೆಗಳು ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ತಕ್ಷಣ ಅವುಗಳನ್ನು ಪ್ರಸಾರ ಮಾಡುವುದಿಲ್ಲ. ಅವುಗಳನ್ನು ಆಲಿಸಿ ಗುಣಮಟ್ಟವನ್ನು ನಿರ್ಧರಿಸಿ ಅವುಗಳು ಸಮೂಹ ಪ್ರಸಾರಕ್ಕೆ ಯೋಗ್ಯ ಎಂಬ ಪ್ರಮಾಣ ಪತ್ರವನ್ನು ನೀಡಲು ಒಂದು ಪರಿಶೀಲನಾ ಸಮಿತಿ, ಸ್ಕ್ರೀನಿಂಗ್ ಕಮಿಟಿಯನ್ನು ರಚಿಸಿ ಆ ಸಮಿತಿಯ ಶಿಫಾರಸಿನ ಮೇರೆಗೆ ಧ್ವನಿ ಸುರಳಿಗಳು ಹಾಗೂ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಇದು ಕೂಡ ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಆಗಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಸಮಯ ಸರಿಯಾಗಿ 8:35.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಇಂದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
3: ತಾವು ಖಯಾಲ್ ಗಾಯಕಿಯಲ್ಲಿ, ಗ್ವಾಲಿಯರ್ ಘರಾನೆಯಲ್ಲಿ, ಕಿರಾನಾ ಘರಾನೆಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದೀರ. ಹಾಗೆಯೇ ವಚನ ಮತ್ತು ದಾಸರ ಪದ ಹಾಡೋದ್ರಲ್ಲೂ ತಾವು ಅಷ್ಟೇ ನಿಷ್ಣಾತರು, ಬಹಳ ದೊಡ್ಡ ಕೊಡುಗೆ ನೀಡಿದ್ದೀರ. ಸೊ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೋ ಸಾರಿ ಧಾರವಾಡ ವಿಶ್ವ

0: ವಿದ್ಯಾಲಯದಲ್ಲಿ ನಮ್ಮ ವಚನ ಸಂಗೀತನ ಒಂದು ಪೇಪರ್ ಮಾಡಿರಿ, ಅಥವಾ ದಾಸರ ಪದಗಳು ಹಾಡೋದನ್ನು ಒಂದು ಪೇಪರ್ ಮಾಡಿರಿ, ಇಡೀ ಎಮ್ ಎ ಮಾಡಿದ್ರು ಕೂಡ. ಈಗ ಬೆಂಗಾಲಲ್ಲಿ ನಾವು ಹೆಂಗೆ ರವೀಂದ್ರ ಸಂಗೀತ ಒಂದು ಎಮ್ ಎ, ರವೀಂದ್ರ ಸಂಗೀತದಲ್ಲಿ ಎಮ್ ಎ ಮಾಡ್ತಾರೆ ಅವರು. ಹಾಗೆ ನಮ್ಮಲ್ಲಿ ಕೂಡ ವಚನ ಸಂಗೀತನೇ ಹಸಿವಾದಡಿ ಭಿಕ್ಷಾನಗಳಂಟು ಭಟಿಯಾರ್ನಲ್ಲಿ ಹಾಡ್ತಾರೆ, ಅಕ್ಕ ಕೇಳವ ಪಹಾಡಿಯಲ್ಲಿ ಹಾಡ್ತಾರೆ, ಉಳ್ಳವರು ಶಿವಾಲಯ ಮಾಡೋರು ಮಧುವಂತಿಯಲ್ಲಿ ಹಾಡ್ತಾರೆ. ಅಲ್ಲಿ ರಾಗನೂ ಬಂತು, ಸಾಹಿತ್ಯನು ಬಂತು, ದೊಡ್ಡ ವಚನಕಾರರ ಸಂದೇಶನೂ ಬಂತು. ಹೀಗಿದ್ದಾಗ ತಾವು ಈ ನಿಟ್ಟಿನಲ್ಲಿ ಬೇಕಾದಷ್ಟು ಕಂಪೋಸ್ ಮಾಡಿದ್ದೀರಿ, ಹಾಡಿದ್ದೀರಿ, ಕೆಲಸ ಮಾಡಿದ್ದೀರಿ, ಇದಕ್ಕೆ ನಾವು ನಮ್ಮ ಸಮಾಜಕ್ಕೆ ತಾವೇನು ಹೇಳ್ತೀರಿ, ಇದನ್ನು ಹೇಗೆ ಪರಂಪರೆ ಮುಂದುವರಿಸ್ಬಹುದು? ವಚನ ಗಾಯನ, ದಾಸರ ಪದದ ಗಾಯನ, ಶಾಸ್ತ್ರೀಯ ಸಂಗೀತದ ಜೊತೆ ಜೊತೆಗೇನೆ ಇದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು?
1: ಇದು ಖರೆ ಹೇಳ್ಬೇಕಂದ್ರಿ, ಈ ಶ್ರೋತೃಗಳ ಸಂಖ್ಯೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ವಚನ ಸಂಗೀತ ಮತ್ತು ದಾಸರ ಭಕ್ತಿ ಸಂಗೀತ ಅಂದ್ರೆ ಅದರ ಶ್ರೋತೃಗಳ ಸಂಖ್ಯೆ ಭಾಳ ಹೆಚ್ಚದೆ,
0: ಹೆಚ್ಚು
1: ಯಾವಾಗಲೂ ಇರ್ತದೆ, ಈಗ ಹಿಂದೆ ಇತ್ತು ಈಗಲೂ ಅದೇ. ನಾವೇನು ಮಾಡಬೇಕು, ಇವುಗಳನ್ನು ನಾವು ತಗೊಂಡು ಅವರಿಗೆ ಈ ಶರಣ ಸಾಹಿತ್ಯ ದಾಸ ಸಾಹಿತ್ಯದ ಜೊತೆಗೆ ಶಾಸ್ತ್ರೀಯ ಸಂಗೀತದ ಅಭಿರುಚಿ ಬೆಳೆಸ್ತದೆ. ಇವತ್ತು ಅವರು ವಚನ ಸಂಗೀತ ದಾಸ ಸಂಗೀತ ಕೇಳ್ತಾರೆ, ಕೇಳಿಬಿಟ್ಟು ಅದರ ಜೋಡಿ ನಾನು ಶಾಸ್ತ್ರೀಯ ಸಂಗೀತ ಹಾಡಿದ್ದನ್ನು ಕೇಳ್ತಾರೆ. ಇವತ್ತೆಲ್ಲ ನಾಳೆ ಅವರಿಗೆ ರಾಗ ಜ್ಞಾನ ಆಗ್ತದೆ, ಆಗದೇ ಇದ್ರೂ ಅದ್ರ ಬಗ್ಗೆ ಮಾಹಿತಿ ಆಗ್ತದೆ. ನಮ್ಮ ಗುರುಗಳು ಅದನ್ನು ಹೇಳೋರು, ನೀವು ಹೋದಲ್ಲಿ ರಾಗ ಹಾಡೋದು ಮಾತ್ರ ಮರಿಬೇಡ್ರಿ, ಬರೀ ಹಾಡು ಹಾಡಿಕೊಂತ ಹೋಗಬೇಡ್ರಿ ಅಂತಿದ್ರು. ಎಲ್ಲೇ ಹೋಗ್ತೀರಿ ಸ್ವಲ್ಪರ ನೀವು ರಾಗ ಹಾಡಬೇಕು, ಒಂದು ರಾಗರ ಹಾಡ್ರಿ, ಆಮೇಲೆ ಆಮೇಲೆ ದಾಸರ ಪದ ವಚನ ಹಾಡ್ರಿ. ಆದ್ರೆ ರಾಗ ಹಾಡಿಲ್ಲ ಅಂದ್ರೆ ಮತ್ತೆ ನೀವು ಕಲ್ತ ವಿದ್ಯೆ ಯಾರು ಏನು ಮಾಡ್ಬೇಕು ಅವಾಗ?
0: ಸರ್, ಮೂಲತಃ ನಾವು ಸಂಗೀತವನ್ನು ಶ್ರವಣ ವಿದ್ಯೆ ಅಂತ ಕಲಿತೀವಿ. ಸೊ ನೀವು ಸುತ್ತಮುತ್ತ ಏನು ಸಂಗೀತ ಕೇಳ್ತೀರಿ, ಯಾವುದೇ ಒಂದು ಒಳ್ಳೆಯ ಅಂಶ ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿಬಿಡ್ತದೆ, ಅದು ನಿಮ್ಮ ಆವಾಜಿನ ಗುಣಧರ್ಮಕ್ಕೆ ನಿಮ್ಮ ಮನಸ್ಸಿಗೆ ತಕ್ಕಂಗೆ ಅದು ಇನ್ನೊಂದು ಯಾವುದೋ ಬೇರೆ ಸ್ವರೂಪ ಕಟ್ಕೊಂಡು ಹೊರಗಡೆ ಬರ್ತದೆ ಅಂತ. ಈಗ ಉದಾಹರಣೆಗೆ ಭೀಮಸೇನ್ ಜೋಶಿ ಅವರಿಗೆ ಕೇಸರಿಬಾಯಿ ಕೇರ್ಕರ್ ಅವರು ತಾನ್ಬಾಜಿ ಅವ್ರ ಮೇಲೆ ಭಾಳ ಪ್ರಭಾವ ಬೀರುತ್ತಂತ ಭೀಮಸೇನ್ ಜೋಶಿ ಅವರು ಅದನ್ನ ಒಪ್ಕೊಳ್ತಾ ಇದ್ರು. ಅವರು ಜೋಶಿ ಅವರು ಕೇಸರಿಬಾಯಿ ಅವ್ರ ಪ್ರೋಗ್ರಾಮ್ ಕೇಳಲಿಕ್ಕೆ ಅವರು ದೇಖೋ ಚೋರ್ ಆಯಾ ಹೇ ಅಂತಿದ್ರು, ಎಲ್ಲ ಕದೀಲಿಕ್ಕೆ ಬಂದಿದಾರಂತೆ. ಅದನ್ನು ಅವ್ರು ಭಾಳ ಹೆಮ್ಮೆಯಿಂದ, ಓ ಕೇಸರಿಬಾಯಿ ನನಗೆ ಆ ಥರ ಹೇಳ್ತಾರೆ, ನಾನು ಅದು ಆಶೀರ್ವಾದನ ತಗೋತೀನಿ ಅಂತ. ಸೊ ತಾವು ಧಾರವಾಡದಲ್ಲೇ ಇದ್ರಿ, ಧಾರವಾಡದಲ್ಲಿ ತಾವು ಸೇವೆಯನ್ನು ಮಾಡ್ತಾ ಇದ್ರಿ ಸರ್ಕಾರಿ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ. ತಮಗಿಂತ ಹಿರಿಯ ಕಲಾವಿದರು ಮನ್ಸೂರ್ ಅವರಿದ್ದರು, ರಾಜಗುರುಗಳಿದ್ದರು, ನಾಕೋಡ್ ಅವರಿದ್ದರು, ಹೀಗೆಲ್ಲ. ಸೊ ಅವ್ರದ್ದು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಅಥವಾ ನಿಮಗೆ ಅವರ ಗಾಯಕಿಯಲ್ಲಿ ಇಷ್ಟವಾದ ಅಂಶಗಳು ಏನಾರ ಇದ್ದರೆ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಳಿ.
1: ಇಲ್ಲ, ನಾನು ಬಹಳ ಕೇಳೋ ಸ್ವಭಾವ ರೀ ನಂದು, ಯಾವಾಗ ಈಗಲೂ ಕೇಳ್ತೇನೆ ನಾನು. ಅಲ್ಲ, ಈಗೇನು ನನಗೇನು ಕಲಿತಿದ್ದು ಮುಗ್ದಿಲ್ಲ, ಇದನ್ನ ಈಗಲೂ ಕಲಿತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೇನೆ. ನಮ್ಮ ತಮ್ಮಗೆ ಗೊತ್ತಿದ್ದಂಗೆ ಕೇಳ್ತಿದ್ದೇನೆ ಮೊದಲು, ಎಲ್ಲರ ಗಾಯನ ಕೇಳ್ತೀನಿ ನಾನು. ಇದೇ ಘರಾಣದ್ದು ಕೇಳಬೇಕು, ಇವ್ರದ್ದು ಕೇಳಬಾರ್ದು ಅಂತಿಲ್ಲ. ನನಗೆ ನನ್ನ ಸ್ವಭಾವ, ನನ್ನ ವೈಯಕ್ತಿಕವಾಗಿ ಎಲ್ಲರದ್ದು ಕೇಳ್ತೀನಿ. ಅದರೊಳಗೆ ಯಾವುದು ಚಲೋ ಆಗ್ತದೆ ಅದನ್ನು ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ತದೋ ಬಿಡ್ತದೋ ಅದು ಬೇರೆ, ನನ್ನ ಅಭ್ಯಾಸದ ಕ್ರಮದ ಮೇಲೆ ಇರ್ತದೆ ನನ್ನ ಧ್ವನಿ, ಅದಕ್ಕೆ ಸೂಟ್ ಆಗಬೇಕು, ಆ ಕ್ರಮ ನನಗೆ ಬರಬೇಕು, ಪ್ರಯತ್ನ ಮಾಡೋದು
0: ಹರಕತ್ತಿರಬೇಕು. ಹಾಂ,
1: ಅದು ಚಲೋ ಅನಿಸ್ತದೆ ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ. ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರೋದಿಲ್ಲ. ಮತ್ತೆ ಇನ್ನೊಬ್ಬರದು ಎಲ್ಲ ಘರಾಣದ ಸಂಗೀತ ಕೇಳ್ತೀನಿ ನಾನು, ಇಷ್ಟು ಮಾತ್ರ ಖರೆ. ಎಲ್ಲ ಘರಾಣದ ಸಂಗೀತನ ಕೇಳ್ತೀನಿ. ಘರಾಣ ಇದು ಒಂದು ಮನೆತನದ ಹೆಸರು.
0: ಘರ್ ಅಂದ್ರೆ ಮನೆ, ಘರಾಣ ಅಂದ್ರೆ ಮನೆತನ.
1: ಉದಾಹರಣೆ ಕಿರಾಣ ಘರಾಣ ಬಹಳ ಪ್ರಸಿದ್ಧ ಆಗಿದೆ ನಮ್ಮ ಇದರೊಳಗೆ. ಕಿರಾಣ ಅನ್ನೋದು ಊರದು, ಉತ್ತರ ಪ್ರದೇಶದೊಳಗೆ ಒಂದು ಹಳ್ಳಿ. ಅಲ್ಲಿ ಬಂದಿರುತ್ತೆ, ಅಲ್ಲಿಂದ ಅವರು ಕಲಾವಿದರು ಹುಟ್ಟಿದವರು,
0: ಪ್ರವರ್ತಕರು.
1: ಆ ಪ್ರವರ್ತಕರು ಅವರಿಂದ ಅಲ್ಲಿ ಬಂದಿದ್ದು ಕಿರಾಣ ಘರಾಣ. ಅಬ್ದುಲ್ ಕರೀಂ ಖಾನ್ರು ಅವ್ರ ಹಿಂದಿನ ವಂಶಸ್ಥರು, ಅಬ್ದುಲ್ ಕರೀಂ ಖಾನ್ರು ಅದನ್ನು ಬೆಳೆಸಿದರು, ಅವರಿಂದ ಪ್ರಚಾರ ಆಯಿತು ಘರಾಣ. ಘರಾಣವೇ ಸಂಗೀತ ಅಲ್ಲ, ಘರಾಣಕ್ಕೆ ಮೀರಿದ್ದು ಸಂಗೀತ.
0: ಖಂಡಿತ ಖಂಡಿತ, ಯಾವುದೇ ಘರಾಣ ಅದು ಅದರಲ್ಲೇ ಅದು ಪರಿಪೂರ್ಣ ಅಲ್ಲ. ಯಾವುದೇ ಘರಾಣ ಒಂದು ಘರಾಣಕ್ಕಿಂತ ಶ್ರೇಷ್ಠನೂ ಅಲ್ಲ.
1: ಆದರೆ
0: ಎಲ್ಲ ಘರಾಣ ಅದರದೇ ಒಂದು ವೈಶಿಷ್ಟ್ಯ.
1: ಆದರೆ ಘರಾಣ ಬೇಕು, ಒಂದು ಸಿಸ್ಟಮೆಟಿಕ್ ಗಾಯಕಿಗೆ,
0: ಒಂದು ಪದ್ಧತಿ, ಒಂದು ಪರಂಪರೆ,
1: ಒಂದು ಪದ್ಧತಿಗೆ, ಒಂದು ನಿಯಮಕ್ಕೆ ಘರಾಣ ಬೇಕು. ಘರಾಣ ಇಲ್ಲದಿದ್ರೆ ನಿಯಮ ಇಲ್ಲಿ ಸಿಗೋದಿಲ್ಲ.
0: ಖಂಡಿತ, ಒಂದು ಚೌಕಟ್ಟು ಬೇಕು,
1: ಚೌಕಟ್ಟು, ಒಂದು ಸಿಸ್ಟಮೆಟಿಕ್. ಈಗ ನಾವು ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ ನೋಡಿದ್ವಿ ಅಂದ್ರೆ ಇದೇ ಇಂಜಿನಿಯರ್ ಮಾಡಿರ್ಬೇಕು ಅಂತ ಅನ್ಬೇಕು. ಅವಂದ ಇದು ಬಹುತೇಕ ಶಾಣೆತನ, ಇದೇ ಬುದ್ಧಿವಂತ, ಅವನ ಮಾಡಿರ್ಬೇಕು ಅದನ್ನ. ಹಂಗ ಆ ಘರಾಣ ನಮಗೆ ಬೇಕು. ಈ ಘರಾಣದ ಆ ರಾಗ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ಅದನ್ನ ಬೆಳೆಸ್ತಾ ಹೋದಂಗಲ್ಲ ತಿಳಿದವ್ರಿಗೆ ಇವ ಇದಕ್ಕೆ ಘರಾಣಕ್ಕೆ ಸೇರಿದಾಗಿರ್ಬೇಕು ನೋಡು ಅಂತ ಗೊತ್ತಾಗ್ಬೇಕು. ಆ ನಂತರ ಅವ ಸಾಧನೆ ಮಾಡಿ ಮಾಡಿ ಮಾಡಿ ಮಾಡಿದ ನಂತರ ಅವ್ನ ಘರಾಣ ತಾನಷ್ಟು ತಾನೇ ಹೋಗ್ತದೆ, ಹಿಂದೆ ಸರಿದು ಬಿಡ್ತದೆ. ಇದು ಇದು ಬಹಳ ಹೈ ಲೆವೆಲ್.
0: ಅಷ್ಟು ದಿವಸ ನೀವು ಹಾಡ್ಕೋತಾ ಚಿಂತನೆ ಮಾಡ್ಕೋತಾ ಹೋದ್ರೆ
1: ಹೋಗ್ತಾ ಇರ್ಬೇಕಾಗೆ, ಅಯ್ಯೋ ಲಾಸ್ಟಿಗೆ ಅದು ಅದು ಇದು ಹೋಗಿಬಿಡ್ತದೆ, ಅವ ಸ್ವರದೊಳಗೆ ಲೀನ್ ಆಗ್ತಾನೆ, ಅಲ್ಲಿ ಘರಾಣ ಹೋಗ್ತದೆ, ಸಂಗೀತ ಒಂದೇ ಉಳಿತದೆ, ಸ್ವರ ಒಂದೇ ಉಳಿತದೆ.
0: ಬ್ಯೂಟಿಫುಲ್. ಈಗ ತಾವು ಇಷ್ಟು ಪ್ರಯಾಣ ಮಾಡ್ತೀರಿ, ಎಲ್ಲ ಕಡೆ ನೀವು ಸಾಥ್ ಸಂಗತವ್ರ ನೀವೇ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
1: ಹೌದು,
0: ನಿಮಗೆ ನಮ್ಮ ರವೀಂದ್ರ ಯಾವಾಗಲೂ ಇಷ್ಟ ಆಗ್ಬೋದು, ನಮ್ಮ ನಾಕೋಡ್ ಅವ್ರು ಇಷ್ಟ ಆಗ್ಬೋದು, ಅದೆಲ್ಲ ಕಡೆ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಬೇರೆ ಬೇರೆ ಕಡೆ ಹೋದಾಗ ಯಾವ ಸಾಥ್ ಸಂಗತ

0: ನಿಮ್ಗೆ ಸಿಗ್ತಾರೆ, ಅವ್ರಿಗೆ ನಿಮ್ಗೆ ಆದಾನ ಪ್ರದಾನಕ್ಕೆ ಭಾಳ ಕಡಿಮೆ ವೆಳ್ಳ ಇರ್ತದೆ, ಆದರೂ ನೀವು ಗಾನ ಜಯಿಸ್ಕೊಂಡು ಬರಬೇಕು. ಅದಕ್ಕೆ ಸಂಗೀತದ ದೃಷ್ಟಿಯಿಂದ ಏನಂದರೆ ಶಾಸ್ತ್ರೀಯ ಸಂಗೀತ ಒಂದು ಥರ ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ ಭಾಷೆ. ಈಗ ತೀನ್ ತಾಲ ಅಂದರೆ ಎಲ್ಲ ಕಡೆ 16 ಮಾತ್ರನೇ, 17 ಮಾತ್ರ ಇಲ್ಲ. ಭೈರವ ಅಂದರೆ ಅದೇ ಕೋಮಲ ಋಷ, ಅದೇ ಅಂದೋಳಿತ ಕೋಮಲ ದೈವತ. ಅಷ್ಟರ ಮಟ್ಟಿಗೆ ಪರಸ್ಪರ ಹೊಂದಾಣಿಕೆ ಒಂದು ಅರ್ಥ ಇರ್ತದೆ. ಆದರೂ ನಿಮ್ಗೆ ಯಾವುದೋ ಒಂದು ವಿಪರೀತ ಪರಿಸ್ಥಿತಿಯಲ್ಲಿ ಸಾಥ್ ಸಂಗತಗಾರರು ಯಾರೋ ಸಿಕ್ಕಿದ್ರೆ ನೀವು ಹೆಂಗೆ ಜಯಿಸ್ಕೊಂಡು ಬರ್ತೀರಿ? ನಮ್ಮ ಯುವ ಕಲಾವಿದರಿಗೆ ಅನುಕೂಲ ಆಗುತ್ತೆ.
1: ಒಮ್ಮೆ ನಾವು ಸಾಥ್ ಸಂಗತ್ ಕೇಳ್ಕೊಂಡು ಹೋಗ್ತೀವಿ, ಯಾರು ಎಂಥವ್ರು ಬೇಕಪ್ಪ ನಮಗೆ, ಅಲ್ಲಿ ಲಭ್ಯ ಇದ್ದಾರೇನು ಅವ್ರು ಬೇಕು ನಮಗೆ ಕೇಳ್ತಾರ. ಆಮೇಲೆ ಅವರು ಬಹಳ ನಮ್ಮ ಕಡೆ ಒತ್ತಡ ಆಗ್ತಾರೆ ಕೆಲವರು, ಇಲ್ಲ ಇವ್ರು ಬಹಳ ಚಲೋ ನಡೆಸ್ತಾರೆ ಇವ್ರನ್ನೇ ತಗೊಳ್ರಿ, ಇಲ್ಲ ಇವ್ರು ಬಹಳ ಚಲೋ ನೋಡಿಸ್ತಾರೆ ಇವ್ರನ್ನೇ ತಗೊಳ್ರಿ ನೀವು. ನಾನು ಹೇಳ್ತೀವಿ ನೋಡಪ್ಪ, ಇವರಲ್ಯಾಕ ನಮಗೆ ಇವರಿದ್ರೆ ಚಲೋ ಆಗ್ತದೆ, ಅವ್ರಿಗೆ ಕೊಡ್ರಿ ಇವ್ರನ್ನ ಕೊಡ್ರಿ ಅಂತ ಹೇಳ್ತೀವಿ ನಾವು. ಆದರೂ ಕೆಲವೊಮ್ಮೆ ಭಾಳ ಒತ್ತಡ ತಂದು ಒಪ್ಪಿಸ್ತಾರೆ, ಆ ವೇಳೆಗೆ ನಾವು ಹೋಗ್ತೀವಿ ಅಲ್ಲಿ. ಆಮೇಲೆ ಎರಡು ಜವಾಬ್ದಾರಿ ಆಗ್ತಾವ ಆ ವೇಳೆಗೆ, ನನ್ನ ಹಾಡೂ ಹೌದು, ಆಮೇಲೆ ನಾವು ಬಾರಿಸೋದು ತಗೊಂಡು ನಾವೇ ತಗೊಂಡು ಇದು ಆ ಜವಾಬ್ದಾರಿ ಬಂದು ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಆದರೂ ನಾವು 90% ನಮ್ಮ ಆಯ್ಕೆನೇ ಇರ್ತದೆ, 10% ಆಗ್ತದೆ, ಇದು ಅನಿವಾರ್ಯ.
0: ಆಮೇಲೆ ಇತ್ತೀಚೆಗೆ ಈ ಫ್ಯೂಷನ್ ಸಂಗೀತ ಒಂದು ಬಹಳ ತಲೆ ಎತ್ತುತ್ತದೆ. ಇಡೀ ಪ್ರಪಂಚದ ಸಂಗೀತ ಎಲ್ಲ ಇರೋದು 7 ಸ್ವರಗಳಲ್ಲಿ. ನಾವು ಸರಿಗಮ ಪದನಿಸ ಅಂತೀವಿ, ಪಾಶ್ಚಾತ್ಯದ ಡೋರೆ ಮಿ ಫಾ ಸೋ ಲಾ ಟಿ ಅಂತಾರೆ. ಈ 7 ಸ್ವರಗಳಲ್ಲಿ ಎಲ್ಲ ಸಂಗೀತ ಬಂದರೂ ಕೂಡ ಆ ಸ್ವರಗಳನ್ನು ನೀವು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ತೀರಿ ಅನ್ನೋದ್ರ ಮೇಲೆ ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಹೆಸರು ಅಂತ ಬರ್ತದೆ. ಈ ಮಧ್ಯೆ ಫ್ಯೂಷನ್ ಮ್ಯೂಸಿಕಲ್ ಕೂಡ ಹೀಗೇನೆ ಇದೆ. ನಾವು ಕರ್ನಾಟಕ ಪದ್ಧತಿಯಲ್ಲಿ ಮಾಯಾಮಾಲುಗಳಂದರೆ ಅದು ಹಿಂದೂಸ್ತಾನದಲ್ಲಿ ಭೈರವ ಆಗ್ತದೆ. ಸೊ ಈಗ ಎರಡೂ ಪದ್ಧತಿಗಳನ್ನ ಸೇರಿಸುವ ಅಥವಾ ಕೆಲವು ನಮ್ಮ ದೇಶದ ಪದ್ಧತಿಗಳನ್ನ ಬಿಟ್ಟು ಬೇರೆ ದೇಶದ ಪದ್ಧತಿಗಳನ್ನ ಸೇರಿಸುವ ಒಂದು ಪ್ರಯತ್ನ ನಡೆದಿದೆ. ಅಲ್ಲಿ ಹೇಗೆ, ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತೀರಿ? ಅದೊಂದು ಪ್ರಯತ್ನ ಮಾತ್ರನೋ, ಪ್ರಯೋಗ ಮಾತ್ರನೋ, ಅಥವಾ ಒಂದು ಪದ್ಧತಿಯಾಗಿ ಉಳಿಯಬಹುದು ಅಂತೀರೋ? ಹೇಗೆ
1: ಪದ್ಧತಿಯಾಗಿ ಉಳಿಯೋದಿಲ್ಲ, ಯಾಕಂದರೆ ನಮ್ಮ ನೆಲದಲ್ಲಿ ನಮ್ಮನ್ನು ನಾವು ಕುಡಿಯುವ ಸೇವಿಸುವ ನೀರಿನಲ್ಲಿ, ನಾವು ಉಣ್ಣುವ ಪ್ರಸಾದದಲ್ಲಿ, ನಾವು ಉಸಿರಾಡುವ ಗಾಳಿಯಲ್ಲಿ ಎಲ್ಲ ನಮ್ಮದೇ ಇರ್ತಿರ್ತದೆ. ಅಂದಾಗ ಅವು ಯಾವ ಸುಮ್ಮನೆ ಬರ್ತವೋ ಹಿಂಗೆ ಹೋಗ್ತವೆ ಅಷ್ಟೆ.
0: ಫ್ಲೈಯಿಂಗ್ ಸಾಸರ್ಸ್ ಇಷ್ಟೆಲ್ಲ ಪ್ರಯಾಣದ ಮಧ್ಯೆ, ಪ್ರವಾಸದ ಮಧ್ಯೆ ಕೆಲವು ಸರಿ ನಿದ್ದೆ ಆಗೋದಿಲ್ಲ, ಕೆಲವು ಸರಿ ಊಟ ಬೇರೆ ಥರ ಆಗ್ತದೆ, ನೀರು ಬೇರೆ ಥರ ಆಗ, ಎಲ್ಲದರ ಮಧ್ಯೆ ಆವಾಜ್ ಕಾಯ್ಕೊಳ್ಳೋದು, ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ.
1: ಹೌದು,
0: ಅದು ಹಾಡೋರ ಕಷ್ಟ ಹಾಡೋರಿಗೆ ಗೊತ್ತು.
1: ಹೌದು ರೀ,
0: ಅದು ಹೇಗೆ ನೀವು ನಿಭಾಯಿಸ್ತೀರಿ? ಅದಕ್ಕೇನು ಕಿವಿ ಮಾತು ಹೇಳ್ತಾರೆ?
1: ಏನು ಸ್ವಲ್ಪ ಆದಷ್ಟು ಆಹಾರ ವಿಹಾರ ನಮಗೆ ಧ್ವನಿಗೆ ಕೆಡ್ತದ ಅಂತಕ್ಕಂಥ ಕೆಲವು ಆಹಾರ ಇರ್ತಾವೆ,
0: ದೂರ ಇಟ್ಬಿಡೋದು,
1: ಅವನು ಸ್ವಲ್ಪ ದೂರ ಇಡಬೇಕು. ಅದರಾಗೆ ಒಂದು ವಾರ ಮುಖ್ಯ ಅಂತ, ಇನ್ನೊಂದು ವಾರ ನನ್ನ ಕಾರ್ಯಕ್ರಮದಂದು ಒಂದು ವಾರದ ಮುಂಚಿತವಾಗಿ ಅವ ವ್ಯವಸ್ಥೆ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮತ್ತೆ ತಿನ್ನಬೇಕಾಗ್ತದೆ, ಏನಾರು ಒಂದು ಬಜಿ ತಿನ್ಬೇಕು ಅನ್ಸ ತಿನ್ಬೇಕು, ನಾವು ಮಿರ್ಚಿ ತಿನ್ಬೇಕು, ಇಲ್ಲಾಂದ್ರೆ ಏನಾಗ್ತದ್ರಿ, ನಮಗೆ ಭಾಳ ಬೇಸರ ಆಗಿಬಿಡ್ತದೆ, ನಾನು ಸುಳ್ಳ ಸಂಗೀತ ಕಲ್ತಿನ ಬಿಡು ಅಂತ ಅನ್ಸುತ್ತೆ.
0: ಮಂಡಾಳು ಗಣಿ ಮೆಣಸಿನಕಾಯಿ ತಿಂದಿದ್ರೆ ಜೀವನ ಮಾಡಿ
1: ಚಿರಲಿಲ್ಲ ಅಂದ್ರೆ ಏನು? ಅದಕ್ಕೆ ನಾ ಏನು ಮಾಡ್ತೀನಿ, ನಿಮ್ಮ ಮನೆಯೊಳಗನ ನಾವು ಹಿಟ್ಟು ಹಾಕ್ಸ್ಬಿಡ್ತೀವಿ, ಹಸಿ ಕಡ್ಲಿ ಇಟ್ಟು ಮನೆಗೆ ಮಾಡಿಸ್ಕೊಂಡ್ಬಿಡ್ತೀವಿ, ಹೊರಗೆ ತಿನ್ನೋದು ಬೇಡ ಅಂತೇಳಿ ಮನೆಯೊಳಗೆ ಎಣ್ಣೆ ಚಲೋ ಎಣ್ಣೆ ಇತ್ತು ಗಾಣದ ಎಣ್ಣೆ ಅದನ್ನು ತೊಗೊಂಡ್ಬಿಡ್ತೀವಿ ನಾವು ಮನೆಯಾಗ. ಆಗದೆ ಸೌತೆಕಾಯಿ ಬಜ್ಜಿ ಮಾಡಿಸೋದು ಧ್ವನಿಗೆ ಏನಾಗೋದಿಲ್ಲ.
0: ಮತ್ತೆ ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಾವು ಹಾಡ್ತಾರೆ. ಈ ಒಂದು ಲೈವ್ ಕಾನ್ಸರ್ಟಲ್ಲಿ ಒಂದು ರಾಗ ನೀವು ಎಷ್ಟೊತ್ತು ಬೇಕಾದ್ರೂ ಹಾಡ್ಬೋದು. ಈಗ ಒಂದು ಆಕಾಶವಾಣಿ ದೂರದರ್ಶನದ ಅರ್ಧ ತಾಸು ಹಾಡಬೇಕಾಗುತ್ತೆ. ಅರ್ಧ ತಾಸಿನಲ್ಲಿ ನೀವೆಲ್ಲ ರಾಗದ ಸ್ವರೂಪ, ನಿಮ್ಮ ವಿದ್ಯೆ, ನಿಮ್ಮ ಭಾವನೆ, ನಿಮ್ಮ ತಾಲೀಮು, ನಿಮ್ಮ ಯೋಚನೆ, ಅದೆಲ್ಲದನ್ನು ನೀವು ಅಷ್ಟರಲ್ಲೇ ಪ್ರಸ್ತುತಪಡಿಸ್ಬೇಕಾಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀರಿ?
1: ಅದು ಶಾಣೆತನ. ಅದು ಮೊದಲು ಅಭ್ಯಾಸ ಮಾಡ್ಕೋಬೇಕು, ಅದಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. 30 ನಿಮಿಷದೊಳಗೆ ನಮ್ದು ಎಲ್ಲ ವಿದ್ಯೆ ಅಲ್ಲಿ ಪ್ರದರ್ಶನಗೊಳ್ಬೇಕಪ್ಪ, ಯಾವುದು ಉಳಿಬಾರ್ದು ಅನ್ನೋದಕ್ಕೆ ಅದಕ್ಕೆ ಟ್ರೈನಿಂಗ್. ಅದು ನಾವೇ ತಯಾರಿ ಮಾಡ್ಕೋಬೇಕು ಅದನ್ನು. ಹಿಂದಿನ ನೋಡ್ರಿ ನೀವು ಎಚ್ ಎಮ್ ಎದೊಳಗೆ 3-4 ನಿಮಿಷದ ಹಾಡ್ಯಾರಲ್ಲ ದೊಡ್ಡ ದೊಡ್ಡವ್ರು, ಏನು ಹಾಡ್ಬೇಕೆಲ್ಲ ಹಾಡ್ಬಿಟ್ಟಾರ,
0: 3 ನಿಮಿಷದಲ್ಲಿ ಎಲ್ಲ
1: ಬಂದ್ಬಿಡ್ತು. ಅದನ್ನು ನಾವು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡ್ಬೇಕು ಹೆಂಗ್ ಹಾಡಿದ್ರ ಹಂಗಾರ.
0: 3-6 ನಿಮಿಷ ಬಂತು, ಆಮೇಲೆ 18 ನಿಮಿಷ ಬಂತು,
1: 3-4 ನಿಮಿಷದೊಳಗೆ ಒಂದು ರಾಗ ಪೂರ್ಣ ಮುಗಿಸ್ಬಿಟ್ಟಿದ್ದಾರೆ, ಏನು ಉಳಿಸಿಲ್ಲ.
0: ಬಂದಿಶು ಬಂತು, ತಾನು ಬಂತು, ಎಲ್ಲ ಬಂತು.
1: ನೋಡ್ರಿ ನಾವು ಇನ್ನೂ ಎಷ್ಟು ದೂರ ಇದ್ದೀವಿ, ಅವ್ರು ಹಿಂದಿನವರು
0: ಎಷ್ಟು ವಿಚಾರ ಮಾಡಿದ್ರು,
1: ಎಷ್ಟು ಜನ ಎತ್ತಿದ್ರು ಅವ್ರನ್ನ ನಾವು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಮರಣೆ ಮಾಡ್ಕೊಂತಿರೋದವ್ರೆ,
0: ಒಂದು ಬಾರಿ ಸ್ಮರಣೆ ಸಾಲ. ವೆಂಕಟೇಶ್ ಕುಮಾರ್ ಅವರೇ, ತಾವು ವಚನ ಗಾಯನದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದರೆ, ದಾಸರ ಪದ ಹಾಡೋದ್ರಲ್ಲಿ ನಿಮ್ಮದೇ ಆದ ಒಂದು ನಿರ್ದಿಷ್ಟವಾದ ಶೈಲಿ ಇದೆ. ಖಯಾಲ್ ಗಾಯಕಿ ಅಂತೂ ಅಫ್ಕೋ ಅದನ್ನು ಜೀವನ ಪರ್ಯಂತ ಅದನ್ನು ಮಾಡ್ಕೋತಾನೆ ಬಂದಿದ್ದಾರೆ ದೊಡ್ಡ ಗುರುಗಳ ಆಶೀರ್ವಾದದಿಂದ. ಸೊ ಒಂದೆರಡು ಚಿಕ್ಕ ಉದಾಹರಣೆಗಳು, ಆ ಭಾಷೆ ಹೇಗೆ ಬಳಸ್ತೀರಿ, ಒಂದು ಶಬ್ದ ಹೇಗೆ ಬಳಸ್ತೀರಿ, ಈಗ ಪ್ರಣತಿ ಇದೆ ಅಂದರೆ ಆ ಪ್ರಣತಿ ಅನ್ನೋ ಶಬ್ದ ಎಲ್ಲಿ ಯಾವ ಶಬ್ದ ಮೇಲೆ ಎಷ್ಟು ಒತ್ತು ಕೊಡ್ತೀರಿ, ಒಂದು ಬಾರಿ ಸ್ಮರಣೆ ಸಾಲದೇ ಅಂದಾಗ ಅದು ತಾರಸ ಗಂಧಾರಕ್ಕೆ ಹೋಗಿ ನಿಲ್ತದದು. ಸೊ ಇವನ್ನೆಲ್ಲ

0: ಹೇಗೆ ಅದು ನೀವು ನಮ್ಮ ಕೇಳುಗರಿಗೆ ಹೇಗೆ ವಿವರಿಸ್ತೀರಿ?
1: ಏನಿಲ್ಲ, ಇದು ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಹಾಡುವ ಮುನ್ನ ಆ ವಚನ ಸಾರಾಂಶ ಏನಿದೆ ಅನ್ನೋದು ನಮಗೆ ತಿಳಿಬೇಕು. ಆ ದಾಸರ ಸಾಹಿತ್ಯದ ಅರ್ಥ, ಆ ಭಾವಾರ್ಥ ಏನಿದೆ, ಏನು ಹೇಳ್ತದೆ, ನಾವು ಮನದಟ್ಟಾಗಬೇಕು ಮೊದಲು. ಅದು ಒಮ್ಮೆಲೆ ಆಗೋದಿಲ್ಲ, ಹಾಡ್ತಾ ಹಾಡ್ತಾ ಹಾಡ್ತಾ ಹೋಗ್ತಾ ಆಗ್ತದೆ, ಅನುಭವ ಇರ್ತದೆ ಅದು. ಆದರೆ ಏನಿರ್ತದಲ್ಲ, ಅವ್ರದ್ದು ಶರಣರು ದಾಸರು ಹೇಳಿದ್ದು ಜೀವನಕ್ಕೆ ಅನುಭವ, ಅದು ಜೀವನದ ಅನುಭವ. ಹಿಂಗೆ ಬಾಳ್ರಿ, ಹಿಂಗೆ ಆಗ್ಬೇಕು, ಹಿಂಗಾದ್ರೆ ಕೆಡ್ತದೆ, ಹಿಂಗಾದ್ರೆ ಒಳ್ಳೆ ಆಗ್ತದೆ, ಸುಧಾರಣೆ. ಅದು ನಮಗೆ ಅನುಭವ, ನಾವು ಅನುಭವಿಸಿರ್ತೀವಿ ಅವನ್ನೆಲ್ಲ. ಜೀವನದೊಳಗೆ ಕಷ್ಟ ಸುಖ ಎಲ್ಲರಿಗೂ ಬಂದಿರ್ತದೆ, ಯಾರಿಗೂ ಬಿಡೋದಿಲ್ಲ, ಶ್ರೀಮಂತಗೂ ಬಿಡೋದಿಲ್ಲ, ಬಡವಿಗೂ ಬಿಡೋದಿಲ್ಲ, ಎಲ್ಲರಿಗೂ ಬರವವು. ಆ ಅನುಭವವನ್ನು ನಾವು ತಗೊಳ್ಬೇಕು ಅದಲ್ಲಿ. ಇಲ್ಲಿ ನಾನು ಏನಿದ್ದೆ, ನಾನು ಏನು, ನನಗಿದು ಯಾವ್ದು
0: ಅನುಭವಿಸ್ತೇನೆ ಸಂಬಂಧ,
1: ನನಗೂ ಅದಕ್ಕೆ ಏನು ಸಂಬಂಧ,
0: ನಡೆದಿತ್ತು
1: ಇದ್ರ ಏನ ನಡೆದದ್ದು ಅನ್ನೋ, ಇದ್ರಾಗ ಹೆಂಗಿದ್ನ ಅಲ್ಲಿ ಅನುಭವ ತಾನಾಗಿ ಬರ್ತದೆ, ಬರಬೇಕು ಅವಾಗ. ಅದು ಶುದ್ಧ ಆಗ್ತದೆ ಅಲ್ಲಿ, ಆಟೋಮೆಟಿಕ್ಲಿ ಅವಾಗ ಕೂಡ್ತದೆ ಸ್ವರದಾಗ. ನಾವು ಹೆಂಗೆ ಕೂಡ್ತೀವಿ ಹಂಗೆ ಆ ಸಾಹಿತ್ಯ ಕೂಡ್ತದೆ. ಅವಾಗ ಕೇಳೋರಿಗೂ ಚಲೋ ಆಗ್ತದೆ. ಅವ ನಾನು ಹಾಡ್ತೀನಿ ಚಲೋ ಆಗಲಿ ಅಂತಾನೆ ಅಲ್ಲಿ ಅವನ ಭಾವನೆಯೇ ಬರೋದಿಲ್ಲ, ಹಾಡ್ಕೊಂತ ಹೋಗ್ತಾನೆ ಅವ.
0: ಒಂದು ದಾಸರ ಪದದ ಒಂದು

0: ವೆಂಕಟೇಶ್ ಕುಮಾರ್ ಅವರೇ,
1: ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಹಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ. ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ.
1: ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ.

ದೈವದ ಮೇಲೆ ನಿನ್ನ ಭಾರವನ್ನು ಹಾಕಿ ಕೈಕೊಟ್ಟಿ ಕುಳಿತುಕೊಳ್ಳಬೇಡ. ಅವನು ಬುದ್ಧಿಶಕ್ತಿಯನ್ನು ದೇಹಶಕ್ತಿಯನ್ನು ನಿನಗೆ ಕೊಟ್ಟಿದ್ದಾನಲ್ಲವೇ, ಬಂದದ್ದು ಬರಲಿ, ಗೋವಿಂದನ ದಯೆ ಇರಲಿ ಅಂತ ನಿನ್ನ ಪಾಲಿನ ಕರ್ತವ್ಯವನ್ನು ಮಾತ್ರ ಮನಸಿಟ್ಟು ಮಾಡು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ಗೀತಾಚಾರ್ಯರು ಹೇಳಿದಂತೆ ಆ ಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳ್ತಾರೆ. ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸುವ ತಪ್ಪೇನಿಲ್ಲ. ಹೀಗೆ ಜೀವನವನ್ನು ಆನಂದದಾಯಕಿಸುವಾಗಲೂ ಬರೀ ದೈವವನ್ನು ಹೇಳಿಲ್ಲ, ನಿನ್ನ ಬಲವನ್ನು ಮೆರೆಸು, ಒಬ್ಬ ವಿಶ್ವಾಮಿತ್ರನಂತೆ ಪ್ರಯತ್ನಿಸು, ನೆವರ್ ನೆವರ್ ಗಿವ್ ಅಪ್, ಮರಳಿ ಯತ್ನ ಮಾಡು, ಪ್ರಯತ್ನವನ್ನು ಬಿಡಬೇಡ ಅಂತ ಹೇಳ್ತಾರೆ. ಈಗ ನಾವು ವಿಶ್ವಾಮಿತ್ರನ ಉದಾಹರಣೆ ತೆಗೆದುಕೊಂಡರೆ ಅವನು ಕೂಡ ರಾಜಋಷಿ ಇದ್ದವನು, ದೇವಋಷಿ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿದ್ದಾನೆ. ನಾವು ಅದೊಂದು ಉದಾಹರಣೆ ತಗೊಂಡ್ರೆ ನಮ್ಮ ಜೀವನಕ್ಕೆ ಬಲವಾದ ಒಂದು ಫೋರ್ಸ್ ಅಂದರೆ ಒಂದು ಶಕ್ತಿಯಾಗಿ ಪರಿಣಮಿಸಬಹುದು.

ಅರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್. ಶ್ರುತಿಯರ್ಥ ವಿಷದ ಒಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳ ಅನ್ಯೋನ್ಯ ಪರಿಪೂರಕಂಗಳ್. ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ. ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ.

0: ಅನ್ನು ಸಾಧಿಸಬಹುದು. ಇನ್ನೊಂದೆಡೆ ಡಿ ವಿ ಜಿ ಅವರು ಹೇಳುತ್ತಾರೆ, ಕತ್ತೆ ಮೈ ಹೊರತಕ್ಕೆ ನವಿಲ ಮೈ ಮರೆತಕ್ಕೆ ಹೊತ್ತು ತರಲಾದೀತೆ ನವಿಲು ಭಾರುಗಳ ನೃತ್ಯಕ್ಕೆ ಗೆಜ್ಜೆ ತೊಡುವುದೆ ಕತ್ತೆ ಧರ್ಮಗಳ ಗೊತ್ತು ಗುಣಯುಕ್ತಿಯೇನೋ ಅಂತ ಹೇಳ್ತಾರೆ. ಯಾವುದು ಯಾವ ಕಾರ್ಯಕ್ಕೆಂಬ ಯುಕ್ತಾಯುಕ್ತ ವಿವೇಚನೆಯಿಂದ ಜೀವನವನ್ನು ಸಾಗಿಸಬೇಕು, ಅದೇ ಧರ್ಮಗಳ ಉದ್ದೇಶ. ಅವುಗಳನ್ನು ಅವುಗಳ ಸ್ವಭಾವ ಮತ್ತು ಯುಕ್ತಾಯುಕ್ತಗಳಿಂದ ತಿಳಿಯಬೇಕು. ಶುದ್ಧವಾದ ಬಟ್ಟೆಯು ನೀರನ್ನು ಬೇಗ ಹೀರಿಕೊಳ್ಳುವಂತೆ ಶ್ರದ್ಧಾವಂತನ ಮನಸ್ಸು ಆಧ್ಯಾತ್ಮಿಕ ಸತ್ಯಗಳನ್ನು ಸುಲಭವಾಗಿ ಗ್ರಹಿಸುತ್ತದೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MS ಶಿವರಾಮ್. ಕಗ್ಗದ ಸಿರಿ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಸಮಯ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಸಮಯ ಸರಿಯಾಗಿ 9:05. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಬಿಆರ್ ಛಾಯ್ ಅವರು ಹಾಡಿರುವಂತಹ ಯುದ್ಧ ಕಾಂಡ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಚಿತ್ರ ಅವರು ಹಾಡಿರುವಂತಹ ಹೃದಯ ಗೀತೆ ಚಿತ್ರದ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಬೆಂಗಳೂರು ಕೇಂದ್ರದಿಂದ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಆನಂದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ

ಇನ್ನಿಲ್ಲಿ ಕೇಳಿ ಗಾನಗಂಗೆ. ಸಮಯ ಸರಿಯಾಗಿ 9:21:43. ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ ಕೇಳುತ್ತಿರುವರಿ. ಇನ್ನು ಮುಂದೆ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಗಜಪತಿ ಗರ್ವಭಂಗ ಚಿತ್ರದ ಗೀತೆ. ಜಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಗೀತ ಪಲ್ಲವ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಿಆರ್ ಛಾಯಾ ಅವರು ಹಾಡಿರುವಂತಹ ಇಂದ್ರಜಿತ್ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ

ಸಮಯ ಸರಿಯಾಗಿ 9:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಒಂದಷ್ಟು ಮಾಹಿತಿ ಮಾತು ಹಾಗೆ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳನ್ನು ಕೇಳ್ತಾ ಸಾಗೋದೇ ಗಾನಗಂಗೆ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಕೇಳುಗರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ ಮಾತು ಹಾಗೆ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ. ಹಾಗೆ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ, ಬೇಸಿಗೆ ಹೆಚ್ಚಾಗಿ ಇರೋದ್ರಿಂದ ಮನೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ, ನಾವು ಬೇಸಿಗೆಯಲ್ಲಿ ಬಿಸಿಲಿಗೆ, ಬಿಸಿಲಿನ ಒಂದು ಸೂರ್ಯನ ಕಿರಣಗಳಿಗೆ ನಾವು ನಮ್ಮ ಮುಖವನ್ನು ಒಡ್ಡಬೇಕಾಗತ್ತೆ. ಅದರಿಂದ ನಮ್ಮ ಕಣ್ಣುಗಳಿಗೆ ಸಾಕಷ್ಟು ಹಾನಿಗಳಾಗತ್ತೆ. ಹಾಗೆ ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ಹಲವಾರು ಮಂದಿ ಸನ್ಗ್ಲಾಸ್ ಇವುಗಳನ್ನು ಬಳಸ್ತಾರೆ. ಈ ಕುರಿತು ಮಾತನಾಡ್ತಾ ಸಾಗೋಣ. ಬೇಸಿಗೆಯಲ್ಲಿ ಮನೆಯಿಂದ ಹೊರಬರುವಾಗ ಸನ್ಗ್ಲಾಸ್ ಅಗತ್ಯ ವಸ್ತುವಾಗಿ ಇವಾಗ ಗೊತ್ತಾ ಇದೆ, ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಒಂದೇ ರೀತಿಯ ಸನ್ಗ್ಲಾಸ್ ಬೋರ್ ಅಂತ ಅನಿಸಿದ್ರೆ, ಒಂದಷ್ಟು ಹೊಸ ವಿನ್ಯಾಸಗಳ ಪ್ರಯೋಗಕ್ಕೆ ಇದು ಒಳ್ಳೆ ಸೀಸನ್ ಅಂತ ಕೂಡ ಸಾಕಷ್ಟು ಮಂದಿ ಒಪ್ಕೋತಾರೆ. ಹಾಗೆ ಸನ್ಗ್ಲಾಸ್ ಇಲ್ಲದೆ ಕೆಲವೊಬ್ಬರು ಮನೆಯಿಂದ ಹೊರಬರೋದೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸನ್ಗ್ಲಾಸ್ ಬಳಕೆಯಿಂದ ಆಗುವಂತಹ ಅನುಕೂಲ ಅನಾನುಕೂಲ, ಯಾವುದನ್ನು ಹೇಗೆ ಬಳಸಬೇಕು, ಇದೆಲ್ಲದರ ಕುರಿತಾಗಿ ಮಾತನಾಡ್ತಾ ಸಾಗೋಣ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದು ಚಂದದ ಹಾಡನ್ನು ಕೇಳಿ ಬರೋಣ. ಮಧು ಬಾಲಕೃಷ್ಣ ಅವರು ಹಾಡಿರುವಂತಹ ತವರಿನ ಸಿರಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೇಳುಗರೆ, ಸನ್ಗ್ಲಾಸ್ ಕಣ್ಣಿನ ಕನ್ನಡಕಗಳ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಬೇಸಿಗೆಯಲ್ಲಿ ಬಳಸುವಂತಹ ಸನ್ಗ್ಲಾಸಸ್ ಕೇವಲ ಫ್ಯಾಷನ್ಗಾಗಿ ಮಾತ್ರ ಅಲ್ಲ, ಇವು ಕಣ್ಣುಗಳ ರಕ್ಷಣೆಗೂ ಸಹ ಬಹಳ ಮುಖ್ಯ ಆಗಿದೆ. ಏನೋ ಸನ್ಗ್ಲಾಸ್ ಅಂತ ಹೇಳಿದ್ರೆ ಏನು? ಸೂರ್ಯನಿಂದ ಬರುವ ತೀವ್ರ ಬೆಳಕು ಮತ್ತು ಹಾನಿಕರ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುವ ಕಣ್ಣಿನ ಗ್ಲಾಸ್ಗಳನ್ನು ಸನ್ಗ್ಲಾಸ್ ಅಂತ ಕರಿತೀವಿ. ಇದನ್ನು ಯಾಕೆ ಬಳಸಬೇಕು ಅನ್ನೋದ್ರ ಕುರಿತಾಗಿ ಮತ್ತೆ ಎರಡು ಹಾಡುಗಳ ನಂತರ ತಿಳಿಸ್ತೀನಿ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಯುಗಪುರುಷ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಚಿತ್ರ ಅವರು ಹಾಡಿದಂತಹ ತನನಂ ತನನಂ ಚಿತ್ರದ ಒಂದು ಶೀರ್ಷಿಕೆ ಗೀತೆಯನ್ನು ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್ ಅವರದಾಗಿತ್ತು.
1: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
2: ಜೋ ಜೋ ಲಾಲಿ ನಾ ಹಾಡುವೆ.
1: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
3: ಈ ಕನ್ನಡದ ಅಕ್ಷರ ಮಾಲೆ.
1: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
1: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
2: ಬಾನಿಗೊಂದು ಎಲ್ಲೆ ಎಲ್ಲಿದೆ.
1: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
1: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಕೆಳಗರೆ ಸನ್ಗ್ಲಾಸ್ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇತ್ತೀಚೆಗೆ ಸನ್ಗ್ಲಾಸ್ಗಳು ಬಹಳ ಮೋಡಿಯನ್ನು ಮಾಡ್ತಾ ಇದೆ. ಈ ಮೂಲಕ ಸಣ್ಣ ಚೌಕಟ್ಟಿನ ಕನ್ನಡಕಗಳ ಕಾಲ ಮುಗಿದು ಮುಖದ ಬಹುಭಾಗವನ್ನು ಮುಚ್ಚುವ ದೊಡ್ಡ ಗಾತ್ರದ ಕನ್ನಡಕಗಳ ಅಬ್ಬರ ಶುರುವಾಗಿದೆ. ಇನ್ನು ಫ್ಯಾಷನ್ ಎಂಬುದು ಗಾಲಿ ಇದ್ದಂತೆ, ಹಳೆಯ ಟ್ರೆಂಡ್ಗಳು ಹೊಸ ರೂಪದಲ್ಲಿ ಮತ್ತೆ ಮರಳಿ ಬರೋದು ಸಾಮಾನ್ಯ. ಹಾಗಾಗಿ ಇತ್ತೀಚೆಗೆ ಬಹಳಷ್ಟು ಹಳೆಯ ಒಂದು ಫ್ಯಾಷನ್ಗಳು ಮತ್ತೆ ಮತ್ತೆ ಪುನರ ಆರಂಭ ಆಗ್ತಾ ಇದೆ. ಹೀಗೆ ಭರ್ಜರಿ ಸನ್ಗ್ಲಾಸ್ಗಳ ಪುನರಾಗಮನ ಕೂಡ ಆಗ್ತಾ ಇದೆ. ಈ ಬೃಹತ್ ಗಾತ್ರದ ಕನ್ನಡಕಗಳು ಈಗಿನ ಫ್ಯಾಷನ್ ಜಗತ್ತನ್ನು ಆವರಿಸಿಕೊಳ್ತಾ ಇದೆ. ಹಾಗಾಗಿ ಹಳೆಯ ಕಾಲದ ವೈಭವ ಮತ್ತು ಇಂದಿನ ಸ್ಟೈಲ್ನ ಅದ್ಭುತ ಮಿಶ್ರಣ ಸನ್ಗ್ಲಾಸ್ಗಳಾಗಿ ಬದಲಾಗಿ ಕಾಣ್ತಾ ಇದೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವುಗಳ ಸ್ವರಗಳಲ್ಲಿ ಕಿಂತರ ಜೂಗಿ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕೇಳುಗರೆ, ಸನ್ಗ್ಲಾಸ್ಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಮತ್ತು ಬಹುತೇಕ ದುಂಡನೆಯ ಆಕಾರವನ್ನು ಹೊಂದಿರುತ್ತೆ. ಇವು ನಿಮ್ಮ ಕಣ್ಣುಗಳ ಸುತ್ತಲಿನ ಭಾಗವನ್ನು ಸಂಪೂರ್ಣವಾಗಿ ಮುಚ್ಚುವಷ್ಟು ದೊಡ್ಡದಾಗಿರೋದ್ರಿಂದ ಇವುಗಳನ್ನು ಧರಿಸಿದಾಗ ಕೀಟಗಳ ದೊಡ್ಡ ಕಣ್ಣುಗಳಂತೆ ಕಾಣುತ್ತವೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಹೊಸ ಹೊಸ ಮಾದರಿಯ ಹೊಸ ಹೆಸರಿನ ಸಾಕಷ್ಟು ಸನ್ಗ್ಲಾಸ್ಗಳು ಮಾರುಕಟ್ಟೆಗೆ ಬಿಡುಗಡೆ ಆಗಿವೆ. ಇನ್ನು ನೀವು ಸರಳ ಉಡುಪನ್ನು ಧರಿಸಿದ್ರೂ ಸಹ ಈ ಸನ್ಗ್ಲಾಸ್ ನಿಮ್ಮ ಒಟ್ಟಾರೆ ಲುಕ್ಕನ್ನು ಆಕರ್ಷಕವಾಗಿಸುತ್ತೆ. ಮತ್ತಷ್ಟು ಮಾತನಾಡೋಣ ಈ ಕುರಿತು. ಈಗ ಒಂದು ಹಾಡನ್ನು ಕೇಳಿ ಬರೋಣ. ವಿಜಯ ರಾಘವೇಂದ್ರ ಅವರ ಧ್ವನಿಯಲ್ಲಿ ಸೇವಂತಿ ಚಿತ್ರದ ಗೀತೆ

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿರ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳುತ್ತಿರುವಿರಿ. ಇಲ್ಲಿ ನಾವು ಸನ್ಗ್ಲಾಸ್ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಸನ್ಗ್ಲಾಸನ್ನು ಬಳಸೋ

ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದರೆ, ಅಥವಾ ಯಾಕೆ ಬಳಸಬೇಕು ಅನ್ನೋದಾದರೆ, ಬೇಸಿಗೆಯಲ್ಲಿ ಸನ್ಗ್ಲಾಸ್ ಧರಿಸೋದ್ರಿಂದ ಯು ವಿ ಕಿರಣಗಳಿಂದ ರಕ್ಷಣೆ ಸಿಗುತ್ತೆ, ಕಣ್ಣಿನ ಒಣತೆ ಅಂದರೆ ಡ್ರೈನೆಸ್ ಆಗೋದು ಕಡಿಮೆ ಆಗುತ್ತೆ, ಹಾಗೆ ಅದು ಸುಡುತ್ತಲ್ಲ ಆ ಒಂದು ತಾಪದಿಂದಲೂ ಸಹ ನಾವು ಸುರಕ್ಷಿತವಾಗಿರ್ಬೋದು. ಧೂಳು ಹೊಗೆ ಗಾಳಿಯಿಂದ ರಕ್ಷಣೆ ಸಿಗುತ್ತೆ, ಕಣ್ಣುಗಳ ಆರೋಗ್ಯ ಕೂಡ ಕಾಪಾಡಬಹುದು. ಇನ್ನು ಯು ವಿ ಕಿರಣಗಳ ಪರಿಣಾಮ, ಸೂರ್ಯನ ಯು ವಿ ಎ ಮತ್ತು ಯು ವಿ ಬಿ ಕಿರಣಗಳು ಕಣ್ಣಿಗೆ ಹಾನಿಯನ್ನು ಮಾಡಬಹುದು, ಕಣ್ಣು ಬರಬಹುದು, ದೃಷ್ಟಿ ಸಮಸ್ಯೆಗಳಾಗಬಹುದು, ದೀರ್ಘಕಾಲದಲ್ಲಿ ಕಣ್ಣು ಸಂಬಂಧಿತ ರೋಗಗಳಿಗೆ ಕಾರಣವಾಗಬಹುದು. ಹಾಗಾಗಿ ಹೆಚ್ಚಾಗಿ ಎಲ್ಲರೂ ಕೂಡ ಅವರಿಗೆ ಸೂಕ್ತ ಅನಿಸುವಂತಹ ಸನ್ಗ್ಲಾಸ್ಗಳನ್ನು ಬಳಸ್ತಾರೆ. ಇನ್ನು ಸನ್ಗ್ಲಾಸ್ ಆಯ್ಕೆ ಮಾಡುವಾಗ ಗಮನಿಸಬೇಕಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, 100% ಯು ವಿ ಪ್ರೊಟೆಕ್ಷನ್ ಇರುವಂತಹ ಸನ್ಗ್ಲಾಸ್ಗಳನ್ನು ಖಚಿತಪಡಿಸ್ಕೊಳ್ಬೇಕು ಮತ್ತು ಅದನ್ನೇ ಖರೀದಿ ಕೂಡ ಮಾಡಬೇಕಾಗತ್ತೆ. ಕಣ್ಣಿಗೆ ಸರಿಯಾಗಿ ಹೊಂದುವ ಗಾತ್ರ ಮತ್ತು ಪ್ರಕಾಶದ ತಿರುಗಟ ಕಡಿಮೆ ಇರುತ್ತಲ್ಲ ಅಂತಹ ಒಂದು ಸನ್ಗ್ಲಾಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ನು ಕತ್ತಲೆ ಬಣ್ಣ ಮಾತ್ರ ಅಲ್ಲ, ಗುಣಮಟ್ಟ ಕೂಡ ಮುಖ್ಯವಾಗುತ್ತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರಗಳಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ರಶ್ಮಿ ಅವರು ಹಾಡಿರುವಂತಹ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಭಾರದ್ವಾಜ್ ಅವರ ಸಂಗೀತ ಈ ಗೀತೆಗಿದೆ.

ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಸನ್ಗ್ಲಾಸ್, ಕಣ್ಣಿನ ಕನ್ನಡಕಗಳ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಸನ್ಗ್ಲಾಸ್ಗಳನ್ನು ಆದಷ್ಟು ಗುಣಮಟ್ಟದ ಗ್ಲಾಸನ್ನೇ ಸಹ ಬಳಸಬಹುದು. ಯಾಕೆ ಅಂತ ಹೇಳಿದ್ರೆ ಇದರಿಂದ ಹಾನಿ ಆಗೋದು ತಪ್ಪತ್ತೆ. ಇನ್ನು ಮಕ್ಕಳು ಕೂಡ ಸನ್ಗ್ಲಾಸನ್ನು ಧರಿಸಬಹುದು. ಬೆಳಗಿನ 10 ಮಧ್ಯಾಹ್ನ 3 ನಡುವೆ ಸೂರ್ಯನ ಕಿರಣಗಳು ಹೆಚ್ಚಾಗಿರೋದ್ರಿಂದ ಆ ಸಮಯದಲ್ಲಿ ನಾವು ಸನ್ಗ್ಲಾಸ್ಗಳನ್ನು ಬಳಸಬಹುದಾಗತ್ತೆ. ಇನ್ನು ಸನ್ಗ್ಲಾಸ್ಗಳು ಕಣ್ಣುಗಳನ್ನು ಆರೋಗ್ಯಕರವಾಗಿಡಲು ಸಹಾಯ ಕೂಡ ಮಾಡುತ್ತವೆ. ಸರಿಯಾದ ಗ್ಲಾಸ್ ಇರುವಂತಹ ಸನ್ಗ್ಲಾಸ್ಗಳನ್ನು, ಅಂದರೆ ಕಣ್ಣಿನ ಕನ್ನಡಕಗಳನ್ನು ಆಯ್ಕೆ ಮಾಡಿದ್ರೆ ನೀವು ಸ್ಟೈಲ್ ಜೊತೆಗೆ ಸುರಕ್ಷತೆಯನ್ನು ಕೂಡ ಪಡೆದುಕೊಳ್ಬಹುದು. ಇನ್ನು ಇದರಲ್ಲಿ ಸಾಕಷ್ಟು ವಿಧದ ಲೆನ್ಸ್ಗಳು ಸಹ ದೊರೆಯುತ್ತವೆ. ಪೊಲರೈಸ್ಡ್ ಲೆನ್ಸಸ್, ಇದು ನೀರು ರಸ್ತೆ ಮೇಲಿನ ಪ್ರತಿಬಿಂಬವನ್ನು ಕಡಿಮೆ ಮಾಡುತ್ತೆ. ಡ್ರೈವಿಂಗ್ ಮತ್ತು ಔಟ್ಡೋರ್ ಚಟುವಟಿಕೆಗಳಿಗೆ ಉತ್ತಮವಾಗಿರುತ್ತೆ. ಇನ್ನು ಫೋಟೋಕ್ರೋಮಿಕ್ ಲೆನ್ಸಸ್ ಅಂತ ಕೂಡ ಒಂದಿರುತ್ತೆ, ಅದು ಬೆಳಕಿನ ತೀವ್ರತೆಗೆ ಅನುಗುಣವಾಗಿ ತೆಳುವಾಗಿರುತ್ತೆ. ಇನ್ನು ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಸಹ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಗ್ರಾಡಿಯಂಟ್ ಲೆನ್ಸಸ್ ಅಂತ ಕೂಡ ಇದೆ, ಮೇಲ್ಭಾಗ ಕತ್ತಲೆ, ಕೆಳಭಾಗ ತೆಳುವಾಗಿರುತ್ತೆ, ಇದು ಡ್ರೈವಿಂಗ್ಗೆ ಸೂಕ್ತವಾಗಿರುತ್ತೆ. ಇನ್ನು ಮಿರರ್ಡ್ ಲೆನ್ಸಸ್, ಇದು ಪ್ರತಿಬಿಂಬವನ್ನು ತಿರಸ್ಕರಿಸಿ ಕಣ್ಣಿಗೆ ತಂಪು ಅನುಭವವನ್ನು ಕೊಡುತ್ತೆ. ಇದು ಸ್ಟೈಲ್ ಹಾಗೂ ರಕ್ಷಣೆ ಎರಡಕ್ಕೂ ಸಹ ಬಳಸಬಹುದು. ಹಾಗಾಗಿ ಆಯ್ಕೆ ಮಾಡುವಾಗ ನಾವು ಸನ್ಗ್ಲಾಸ್ಗಳನ್ನು ಅದರ ಲೆನ್ಸ್, ಯಾವಾಗ ಯಾವ ರೀತಿಯ ಲೆನ್ಸ್ಗಳನ್ನು ಬಳಸಬೇಕು ಆ ಸಮಯಕ್ಕೆ ಸೂಕ್ತ ಅನಿಸುವಂತಹ ಸನ್ಗ್ಲಾಸ್, ಕಣ್ಣಿನ ಕನ್ನಡಕಗಳನ್ನು ಖರೀದಿ ಮಾಡಿ ಬಳಸಬಹುದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ನೀಲಕಂಠ ಚಿತ್ರದ ಗೀತೆ, ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸನ್ಗ್ಲಾಸ್ ಕಣ್ಣಿನ ಕನ್ನಡಕಗಳ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ಲೆನ್ಸ್ಗಳು ಬರುತ್ತೆ. ಆ ಲೆನ್ಸು ಹಲವಾರು ಬಣ್ಣಗಳನ್ನು ಹೊಂದಿರುತ್ತೆ. ಒಂದೊಂದು ಬಣ್ಣ ಒಂದೊಂದು ಮಹತ್ವವನ್ನು ಪಡೆದುಕೊಂಡಿದೆ. ಕಪ್ಪು ಮತ್ತು ಬೂದು ಈ ಒಂದು ಬಣ್ಣ ಹೊಂದಿರುವಂಥದ್ದು ನೈಸರ್ಗಿಕ ಬಣ್ಣಗಳನ್ನು ಉಳಿಸುತ್ತಂತೆ. ಕಂದು ಬ್ರೌನ್ ಕಾಂಟ್ರಾಸ್ಟ್ ಹೆಚ್ಚಿಸುತ್ತೆ, ಔಟ್ಡೋರ್ಗೆ ಉತ್ತಮವಾಗಿರುತ್ತೆ. ಹಸಿರು ಕಣ್ಣಿಗೆ ಆರಾಮ ಅಂತ ಅನಿಸುತ್ತೆ. ಹಳದಿ ಹಾಗೂ ಗೋಲ್ಡ್ ಕಡಿಮೆ ಬೆಳಕಿನ ಪರಿಸ್ಥಿತಿಯಲ್ಲಿ ಸಹಾಯಕವಾಗುತ್ತೆ. ಇನ್ನು ಮುಖದ ಆಕಾರಕ್ಕೆ ತಕ್ಕಂತೆ ಸನ್ಗ್ಲಾಸ್ಗಳನ್ನು ಬಳಸಬಹುದು. ರೌಂಡ್ ಫೇಸ್ ಗುಂಡಮುಖ ಹೊಂದಿರೋರು ಚೌಕಾಕಾರದ ಫ್ರೇಮನ್ನು ಬಳಸಿದ್ರೆ ಸೂಕ್ತ ಆಗುತ್ತೆ. ನೊ ಸ್ಕ್ವೇರ್ ಫೇಸ್ ಚೌಕಮುಖ ಹೊಂದಿರೋರು ರೌಂಡ್ ಅಥವಾ ಓವಲ್ ಫ್ರೇಮ್ ಇರುವಂತಹ ಸನ್ಗ್ಲಾಸ್ಗಳನ್ನು ಬಳಸಬಹುದು. ಇನ್ನು ಓವಲ್ ಫೇಸ್ ಇರುವಂತಹವರು ಬಹುತೇಕ ಎಲ್ಲ ಶೈಲಿಗಳ ಸನ್ಗ್ಲಾಸ್ಗಳನ್ನು ಬಳಸಬಹುದು. ಇನ್ನು ಹಾರ್ಟ್ ಶೇಪ್ಡ್ ಫೇಸ್ ಇರುವಂಥವರು ಲೈಟ್ ಫ್ರೇಮ್ ಅಥವಾ ರೌಂಡ್ ಫ್ರೇಮ್ ಇರುವಂತಹ ಸನ್ಗ್ಲಾಸ್ಗಳನ್ನು ಬಳಸೋದು ಉತ್ತಮವಾಗಿರುತ್ತೆ. ಇನ್ನು ಇದರ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅನ್ನೋದಾದರೆ, ಸಾಫ್ಟ್ ಕ್ಲಾತ್ನಿಂದ ಇದನ್ನು ಸ್ವಚ್ಛಗೊಳಿಸಬೇಕು, ಕೆಮಿಕಲ್ ಕ್ಲೀನರ್ಗಳನ್ನು ತಪ್ಪಿಸಬೇಕು, ಕೇಸ್ನಲ್ಲಿ ಇಟ್ಕೊಳ್ಬೇಕು ಅಂದರೆ ಕನ್ನಡಕವನ್ನು ಇಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಬಾಕ್ಸನ್ನು ಕೊಟ್ಟಿರ್ತಾರಲ್ಲ ಅಂತಹ ಬಾಕ್ಸ್ಗಳಲ್ಲೇ ಇದನ್ನು ಇರಿಸಬೇಕು, ಇಲ್ಲಾಂದರೆ ಸ್ಕ್ರ್ಯಾಚಸ್ ಆಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಶಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ. UV 400 ಪ್ರೊಟೆಕ್ಷನ್ ಇರುವಂತಹ ಗ್ಲಾಸ್ ಮಾತ್ರ ನಾವು ಬಳಸಬೇಕು. ಇನ್ನು ಕಡಿಮೆ ಗುಣಮಟ್ಟದ ಗ್ಲಾಸನ್ನು ಬಳಸಿದ್ರೆ ಕಣ್ಣಿಗೆ ಹೆಚ್ಚು ಹಾನಿ ಆಗುತ್ತೆ. ಹಾಗಾಗಿ ಆದಷ್ಟು ಗುಣಮಟ್ಟದ ಗ್ಲಾಸ್ಗಳನ್ನೇ ಬಳಸಬೇಕು. ತಲೆನೋವು ಕಣ್ಣು ನೋವು ಕಂಡುಬಂದರೆ ಬಳಕೆ ಅಂದರೆ ಸನ್ಗ್ಲಾಸ್ಗಳನ್ನು ಬಳಸ್ತಾ ಇದ್ದರೆ ಅದನ್ನು ನಿಲ್ಲಿಸ್ಬಿಡಬೇಕು. ಇನ್ನು ಮಕ್ಕಳು ಸಹ ಸನ್ಗ್ಲಾಸ್ಗಳನ್ನು ಬಳಸೋದು ಕಾಮನ್ ಆಗಿಬಿಟ್ಟಿದೆ. ಮಕ್ಕಳ ಕಣ್ಣುಗಳು ಹೆಚ್ಚು ಸಂವೇದನಾಶೀಲವನ್ನು ಹೊಂದಿರೋದ್ರಿಂದ ಹಗುರ ಹಾಗೂ ಶಾಕ್ ರೆಸಿಸ್ಟೆನ್ಸ್ ಗ್ಲಾಸನ್ನು ಆಯ್ಕೆ ಮಾಡೋದು ಉತ್ತಮವಾಗಿರುತ್ತೆ. ಇನ್ನು ಬ್ರ್ಯಾಂಡ್ಗಿಂತ ಗುಣಮಟ್ಟ ಮುಖ್ಯ. ದೊಡ್ಡ ಫ್ರೇಮ್ಗಳು ಹೆಚ್ಚು ರಕ್ಷಣೆಯನ್ನು ಕೊಡುತ್ತವೆ. ನೀರಿನ ಬಳಿ ಅಥವಾ ಬೆಟ್ಟ ಪ್ರದೇಶದಲ್ಲಿ ಪೋಲರೈಸ್ಡ್ ಗ್ಲಾಸ್ ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಹೆಚ್ಚು ಯಾರ್ಯಾರಿಗೆ ಯಾವ ರೀತಿಯ ಸನ್ಗ್ಲಾಸ್ಗಳು ಕಣ್ಣಿನ ಕನ್ನಡಕಗಳು ಸೂಕ್ತ ಅಂತ ಅನಿಸುತ್ತೋ ಅಂಥವನ್ನೇ ಬಳಸೋದು ಉತ್ತಮವಾಗಿರುತ್ತೆ. ಕುನಾಲ್ ಗಾಂಜಾವಾಲ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿರುವಂತಹ ಮುಂಗಾರು ಮಳೆ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳಿದ್ರಿ. ಮಾಹಿತಿ, ಹಾಡುಗಳು ಹಾಗೂ ಮನಸ್ಸಿಗೆ ಮುದ ನೀಡುವಂತಹ ಸೊಗಸಾದ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಡಪ್ ತಡಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರಿಗೆಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನರೇಂದ್ರ ಶರ್ಮಾ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ ಹಾಡಿದ್ದಾರೆ ಮುಖೇಶ್.
1: ಚಂಚಲ
2: ಶೀತಲ
1: ಶೀತಲ
2: ನಿರ್ಮಲ
1: ನಿರ್ಮಲ
2: ಕೋಮಲ
1: ಕೋಮಲ

ಇದುವರೆಗೂ ಕಿಶೋರ್ ಕುಮಾರ್, ಅಮಿತ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರು ಹಾಡಿದಂತಹ ಕಸ್ಮೆವಾದೆ ಚಿತ್ರದ ಗೀತೆಯನ್ನು ಕೇಳಿದ್ರೆ ಗುಲ್ಶಾನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಅಮಿತ್ ಖನ್ನಾ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರು ಸಂಗೀತ ನೀಡಿರುವಂತಹ ದೇಶ್ ಪರ್ದೇಶ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಇದುವರೆಗೂ ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಂತಹ ಹಮ್ ಕಿಸೀ ಸೇ ಕಮ್ ನಹೀನ್ ಚಿತ್ರದ ಗೀತೆಯನ್ನು ಕೇಳಿದ್ರೆ ಹಸ್ರಾತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಸೊನೆಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಹೀರ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರು ಸಂಗೀತ ಸಂಯೋಜನೆ ನೀಡಿರುವಂತಹ ಕಲಾಪತ್ತರ್ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್.

0: ಸಮಯ ಸರಿಯಾಗಿ 11 ಗಂಟೆ.
1: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
2: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
3: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
1: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಸಮಯ ಸರಿಯಾಗಿ 11:55. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಶ್ರುತಿ ಸೇರಿದಾಗ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಕೆಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಬಿ ವಸಂತ ಅವರು ಹಾಡಿರುವಂತಹ ಉಡುಗೊರೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಚಂದ್ರಶೇಖರ ಕಂಬಾರ ಅವರದು.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಂತಹ ಸೀತಾರಾಮೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು.

ಎಸ್ ಜಾನಕಿ ಅವರು ಹಾಡಿದಂತಹ ಸವತಿಯ ನೆರಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ನಾನೊಬ್ಬ ಕಳ್ಳ ಚಿತ್ರದ ಗೀತೆ, ಸಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳಿದಿರಿ. ಸಮಯ 11:30. ಆಕಾಶವಾಣಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳ ಆರೈಕೆಗೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಆರೋಗ್ಯ ನೀತಿಗಳನ್ನು ರೂಪಿಸಲು ಸರ್ಕಾರದೊಂದಿಗೆ ಖಾಸಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಉತ್ಸುಕವಾಗಿದೆ. ಈ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಪ್ರಮುಖರೊಂದಿಗೆ ಮಹತ್ವದ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ರಾಜ್ಯದಲ್ಲಿ ಕಂಪನಿ ತನ್ನ ಹೂಡಿಕೆಯನ್ನು ವಿಸ್ತರಿಸುತ್ತಿರುವುದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಹಕರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೆಎಸ್ಆರ್ ಬೆಂಗಳೂರು ಮೈಸೂರು ರೈಲು ನಿಲ್ದಾಣದ ಮಧ್ಯೆ ಸಂಚರಿಸುವ ಒಡೆಯರ್ ಎಕ್ಸ್ಪ್ರೆಸ್ ರೈಲಿಗೆ ರಾಮನಗರಂ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿ ನಿಲುಗಡೆಯ ನಿಶಾನೆ ತೋರಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಕಲಬುರಗಿ ರೊಟ್ಟಿ ಉದ್ಯಮಕ್ಕೆ ಹೊಸ ಕಾಯಕಲ್ಪ ನೀಡಿದೆ. ಈ ಯೋಜನೆಯ ಪ್ರಯೋಜನ ಪಡೆದು ರೊಟ್ಟಿ ಉದ್ಯಮ ನಡೆಸುತ್ತಿರುವ ಚಿತ್ತಾಪುರದ ಶರಣಮ್ಮ ದಿನವೊಂದಕ್ಕೆ 1,000 ರೊಟ್ಟಿ ತಯಾರಿಸಿ ಸ್ವಂತ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ದು ಚಿತ್ತಾಪುರ ನಮ್ಮ ರೊಟ್ಟಿ ಕೇಂದ್ರ ಅದ ಶ್ರೀ ಮಾತೆ ಮಲ್ಲಮ್ಮ ರೊಟ್ಟಿ ಕೇಂದ್ರ. ನಮಗೂ ಗವರ್ಮೆಂಟ್ ಕಡೆ ಲೋನ್ ಮಾಡಿ ಸಬ್ಸಿಡಿ ಆಗ್ಯಾದ್ರಿ, ಮಷಿನ್ ಕೊಟ್ಟಾರ. ಅದನ್ನ ನಾವು ರೊಟ್ಟಿ ಮಾಡ್ಕೊತಾ ಹೊಂಟಿವಿ. ಸೀಜನ್ ದಾಗ ದಿನ 1,000 ಮಾಡ್ತೀವಿ, ಸೀಜನ್ ಇಲ್ದಾಗ 500, 400, 300 ಹಿಂಗ್ ಮಾಡ್ಕೊಂತ ಹೋತೀನಿ. ದಪ್ಪಟ್ಟಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜದ ರೊಟ್ಟಿ ಎಲ್ಲ ಮಾಡ್ಕೊಂತ ಹೋತೀನಿ. ವಿದೇಶಕ್ಕೆ ಹೋಗ್ತಾ ಇದೆ. ನಮ್ಮದು ಬಿಳಿ ಜೋಳದ ರೊಟ್ಟಿ ಅಂದ್ರೆ ಎಮ್ಮೆ ಅಲ್ಟ ನಮಗೆ ಖುಷಿ. ಗುಲ್ಬರ್ಗಾಗ ಹೋಗಿ ಪಟ್ಟು ಹೊರಗಿನ ದೇಶ ವಿದೇಶಕ್ಕೆಲ್ಲ ಹೋಗ್ತಾ ಇದಾರೆ. ನನಗ್ ಕಳ್ಸ ಆಗ್ತಾ ಇಲ್ರಿ, ಅವ್ರು ಕಳ್ಸ ಅಂತಾರೆ, ನನಗ್ ಆಗ್ತಾ ಇಲ್ಲ.

0: ನಾವು ರೊಟ್ಟಿ ಮಷಿನ್ ತಗೊಂಡಿವ್ರಿ, ಹಿಟ್ಟು ಕಲ್ಸೋದು ಮಿಕ್ಸಿ ತಗೊಂಡಿವ್ರಿ, ಹಿಟ್ಟು ಬೀಸೋ ಗಿರಣಿ ತಗೊಂಡಿನ್ರಿ, ಒಲಿ ತಗೊಂಡಿನಿ, ಅದ್ರ ಮೇಲೆ ನಾ ಮಾಡ್ಕೊಂತ ಹೊಂಟೀನಿ ರೀ. ನಡ್ದಾದ್ರಿ ನಮ್ಗೆ
1: 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರದಿಂದ ಒಟ್ಟು 5 ಕೋಟಿ ಕಬ್ಬು ಬೆಳೆಗಾರರಿಗೆ ಪ್ರಯೋಜನವಾಗಲಿದೆ, ಸಕ್ಕರೆ ಕಾರ್ಖಾನೆ ಹಾಗೂ ಉದ್ಯಮದ 5 ಲಕ್ಷ ಕಾರ್ಮಿಕರಿಗೆ ನೆರವಾಗಲಿದೆ ಎಂದಿದ್ದಾರೆ. ಗದಗ ತಾಲೂಕು ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಪ್ರಾಚ್ಯ ಅವಶೇಷಗಳ ಅನ್ವೇಷಣೆ ಅಭಿಯಾನದಲ್ಲಿ ನಿನ್ನೆ 50ಕ್ಕೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಜಂತ್ಲಿ ಶಿರೂರ ರಸ್ತೆ ಬಳಿಯ ಹೊಲದಲ್ಲಿ ಪ್ರಾಚೀನ ಅವಶೇಷಗಳನ್ನು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಕಳೆದು ಹೋದ ಬಿಜೆಪಿಯ ಶಕ್ತಿಯನ್ನು ವೃದ್ಧಿಸಿಕೊಂಡು 2028 ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ತಮ್ಮ ಮುಂದಿನ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು, ಹಿರಿಯರ ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಸಂಘಟನಾತ್ಮಕ ಹೋರಾಟ ರೂಪಿಸಲಾಗುವುದು ಎಂದರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ. ರಾಜ್ಯದಲ್ಲೇ ಅತಿ ಹೆಚ್ಚು ಸುಧಾರಣೆ ಕಂಡ 2ನೇ ಜಿಲ್ಲೆಯಾಗಿ ಕಲಬುರಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಯೋಗ ಮತ್ತು ಆಯುಷ್ ಪದ್ದತಿಗಳ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಸರಳ ಯೋಗಾಸನಗಳ ಅಭ್ಯಾಸ ಹಾಗೂ ಆಯುಷ್ ಗಿಡಮೂಲಿಕೆಗಳ ಬಗೆಗಿನ ಮಾಹಿತಿ ಪ್ರಾತ್ಯಕ್ಷಿಕೆ ಆರಂಭಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಮಾದಾಪುರದಲ್ಲಿ ನಿರ್ಮಾಣಗೊಂಡ ಕೊಡವ ಸಮಾಜದ ನೂತನ ಭವನವನ್ನು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಅರ್ಹರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಹಸೀಲ್ದಾರ್ ಸಂಜಯ್ ಅವರಿಗೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
0: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ನಮಸ್ತೆ ಮೇಡಮ್.
0: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವು ಇರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ಅದಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
2: ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂಥದ್ದು, ಅದು ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸಿ ಎಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂತ

0: ಅದು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನಗೆ ತಲೆಯಲ್ಲಿ ಇತ್ತು, ಏನಾದ್ರೂ ಇದರಲ್ಲಿ ಒಂದು ಮಾಡಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರಲಿಲ್ಲ. ಅಂದ್ರೆ ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದು ತೋಟ ಮಾಡಿಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದೆಲ್ಲ ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕಲಾಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಮೊಣಗಿಸಿರುವಂತದ್ದು.
1: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
0: ಒಣಗಿಸ್ತಾ ಇದ್ದೆ, ಬಟ್ ಏನೋ ಮಾಡಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
1: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್? ಬೆಳೆದಿದ್ದು
0: ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಸಾಲಿಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿದ್ದರು, ಹಾಗಾಗಿ ಸಾಲಿಗ್ರಾಮ, ಸಾಗರ, ಮತ್ತೆ ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯಿತು. ಮದುವೆಯಾಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE ಯಲ್ಲಿ. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನಗೆ ಅದೇ ನಾನು ಹೇಳಿದಲ್ಲ, ನನಗೆ ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
1: ಅಲ್ಲಿ ಶಾರ್ಜಾದಲ್ಲಿರುವಾಗ ನೀವು ಏನೋ ಚಿತ್ರ ಬಿಡಿಸುವಂತದ್ದೇ ಯಾವ್ದು ಮಾಡ್ತಾ ಇರ್ಲಿಲ್ಲ?
0: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನಗೆ ಮದುವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
1: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
0: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ, ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300ಕ್ಕಿಂತ ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೊಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ ಅಕ್ರಿಲಿಕ್ ಅಲ್ಲಿ ಮಾಡಿದ್ವು. ಎಲ್ಲ ಹೆಚ್ಚಿನದೆಲ್ಲ ಹೂಗಳು, ಎಲೆಗಳು, ಇದೇ ಎಲ್ಲ ನನಗೆ ತುಂಬಾ ಇಷ್ಟವಾಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂಥದ್ದು. ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಹಾ, ಅಂದ್ರೆ ಇದ್ರ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿ ಕೊಕ್ಕಿನ ಹಾಗೆ ಕಾಣುವಂಥದ್ದು, ಅದರದ್ದು ಬಾಲದ ಹಾಗೆ ಕಾಣುವಂಥದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂಥದ್ದು,
1: ನನ್ನ
0: ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನ್ಗೆ ಅದು ತುಂಬಾ ವಿಚಿತ್ರ ಕೂಡ ಆಗ್ತಿದ್ದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಂವಲ್ಲಿ. ಅವಾಗ ನನ್ಗೆ ಆಗ್ತಿತ್ತು, ಅರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಹೀ ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಹೇಳವೆ ಇಲ್ಲ, ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ. ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗೆ ಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಏನಾಗಿದೆ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೊಟ್ಟ ಕೊಡ್ಲೇ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ
0: ಬರ್ಬೇಕು. ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಈ ಗೊರಟೆ ಹೂ, ದಾಸವಾಳ ಗೊತ್ತಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರಾನೇ ಅಂತ ಹೇಳ್ಬೋದು. ಮಾಡ್ತಾ ಇದ್ದೆ, ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾವು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕ

0: ಅದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನಾನು ಕೂಡಲೇ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗಬಾರ್ದು, ಹಾಗೇನೆ ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಅಥವಾ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದು ಏನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ. ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು, ಡ್ರೈ ಆಗಿರ್ತದ ಅದು, ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ ಫಸ್ಟ್ ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಹೋಗಿ ಅದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿದ್ರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದೆ. ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದಲ್ಲ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ, ಉಲ್ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳೀಗ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲಿ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು, ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ, ಉದುರದೆ, ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರೂ ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಳಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ ಆದ್ರೆ ಕಲರ್ ಬಿಡ್ತದೆ, ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ ಅದ್ರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರೂ ಕೂಡ ನಾವು ಅದರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನು ಇಟ್ಟು ಕಲರ್ ಬದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದಾರಷ್ಟೇ ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರೆಲ್ಲ. ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
0: ನಿಮ್ಗೆ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು. ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬೋದು ನಿಮ್ಗೆ ಒಂದು 8 ಪೇಪರ್. ಅದೇ ಫಸ್ಟ್ ಹೇಳಲ್ಲ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ, ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು, ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟು ನಿಮ್ಗೆ ಬರ್ಲಿಕ್ಕೆ ಇರ್ತದೆ. ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ, ಆದ್ರೆ ವೆಯ್ಟ್ ಎಲ್ಲ ಕರೆಕ್ಟ್ ಇರ್ಬೇಕು, ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕು. ಬಟ್ ಈ ಮೆಥಡ್ ಕೂಡ ನಿಮ್ಗೆ

0: ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಫಂಗಸ್ ಅಂದ್ರೆ ನೀರಿನ ಅಂಶ ಇರ್ತದಲ್ಲ. ನಿಮ್ಗೆ ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೊತ್ತು ಸಜ್ಜೆ ಹೋಗಿ ನಾನು ಎಲ್ಲೇ ತೆಗ್ದೇ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಗಂಟೆ ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ ನನಗೆ ಬಹುಶಃ ಒಂದು 50-60 ದಿವಸ ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ಗಂಟೆ ನಂತರ ಎಲ್ಲ ತೆಗ್ದೇನಾಗ್ತದಂದ್ರೆ ಆಗೋದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ತಿಂಡಿ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನ್ಗೆ ಒಂದು ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರು ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅದ್ ಸ್ಪ್ರಿಂಕಲ್ ಇಟ್, ಅವಾಗ ಅದನ್ನೆಲ್ಲ ನಿಮ್ ಕೊಳ್ಳಿ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬಳಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನೆ. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ, ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡಬೇಕು ಯಾವ ತರದ್ದು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಗೊಂಡ್ರು ಕೂಡ ಕಲರ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲ ಆಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
0: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ, ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆದ್ರೆ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗ್ಲೇ ಹೇಳ್ತೇವೆ ಅಂತದ್ದು, ಬಟ್ ಇದನ್ನು ತಕ್ಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಆರ್ಟ್ ಲವರ್ಸ್ ಆಗಿರ್ಬೇಕು, ಅವ್ರಿಗೆ ಇದರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕ್ಕೊಳ್ತಾರೆ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್. ಅಂದ್ರೆ ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದ್ 2 ದಿನ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ, ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವು ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡಬಹುದು ಇದರಲ್ಲಿ. ಆಮೇಲೆ ಸರ್ಚಿಂಗ್, ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ್ರೆ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದು ಬಗ್ಗೆ ಇಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡೋದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ಒಂಥರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳನ್ನ ಮಾಡಿದ್ದೀರಿ?
0: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾರು ಒಂದು 2 ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್. ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ, ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್? ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದು ಒಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲೂ. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಂತರ ನಾನು ಅದೇ ಟೈಮ್

0: ಅಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬುಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು, ಇದು ತುಂಬಾ ಇಟ್ಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ಏನು ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು, ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಅಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿ ಇರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲಿಯೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಕ್ಕೆ ಹಾಕಿದ್ರು. 8 ಮೀಟರ್ ಏರಿಯಕ್ಕೆ ನಂದು ಹೂವಿದು ಮಾಲೆ, ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು ನಮ್ಮ ಊರು ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳಿಗೆ
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳದು. ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ, ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ ನಂದಿ ಬಟ್ಲು ರಥಹೂ ಕರವೀರ ಸಂಪಿಗೆ
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೊಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು ನಂದಿ ಬಟ್ಲು ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತುಂಟ, ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಕೊಂಡು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ, ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನು ನೆಟ್ಕೊಳ್ತಾ ಹೋದೆ. ಆಗ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡಬೇಕು ಅಂತ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು, ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಇದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಅಂದ್ರೆ ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡ್ತಾರೆ? ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದರದ್ದು ಇದು ಬೇಡ, ರೂಟ್ ಬರ್ತದೆ ಬೇರು ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ ಕೂಡ ಅಂತ ಎಲ್ಲರೂ ಲಾಭಿ ತಂದು ನೋಡುದು, ಮತ್ತೊಂದು ತಂದೆ ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂಥದ್ದು ಇದು ಹೂಗಳು. ನಾನೇನ್ ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೆ ಏನಾಯ್ತಂದ್ರೆ, ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು, ಸ್ವಲ್ಪ ಡೆಕೋರೇಟ್ ಫಾರ್ಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ಮೇಲ್ಛಾವಣಿ ಇತ್ತು, ಅಲ್ಲಿ ಏನ್ ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು ಮೊದಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರು ಹಾಕಬೇಕು. ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತೆ, ಎಲ್ಲರಿಗೂ ಕಷ್ಟವೇ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರು ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವ್ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತ. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೆ ಒಂದ್ 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ಕರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕೆ ಆಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ.
1: ಹೌದು,
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ನುಗ್ಗೆದು.
1: ಆರಂಭದಲ್ಲಿ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೇಸ್ತದೆ ಆಕ್ಚುಲಿ.
1: ಹೌದು.
0: ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿಗೆ ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ವಾಂಟ್ ಟು ಶಿಫ್ಟ್ ಸಮಥಿಂಗ್ ಎಲ್ಸ್. ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು.
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡಿದ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಕೊಂತವೆ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲ ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಇರ್ಲಿಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಅಲ್ಲ, ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಡಿಯಾರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಗೆಳಗ್ರೆ, ಈ ಬೇಸಿಗೆ ದಿನಗಳಲ್ಲಿ ಬಿಸಿಲಿನ ತಾಪ ಅನೇಕ ಭಾಗಗಳಲ್ಲಿ ಅತ್ಯಧಿಕವಾಗಿದೆ. ಎಷ್ಟೋ ಜನ ಬಿಸಿಲಿನ ಈ ಬೇಗೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟನ ಪಡೋದಿಲ್ಲ. ತಂಪು ಹೊತ್ತಿನ ಬೆಳೆಜಾವ ಮತ್ತು ಸಂಜೆ ಸಮಯದಲ್ಲಿ ಕೆಲಸಗಳನ್ನು ಹಿತವಾಗಿ ಮಾಡಿಕೊಳ್ಳಬಹುದು. ನಾವು ಬಳಸುವ ಪಾನೀಯಗಳು ಸಹ

0: ನಮ್ಮ ದೇಹದ ಆರೋಗ್ಯ ರಕ್ಷಣೆಗೆ ನೆರವಾಗ್ತವಂತ ಅನ್ಕೊಂಡು ನಮ್ಮ ಹಿರಿಯರು ಸ್ಥಳೀಯವಾಗಿ ಅನೇಕ ರೀತಿಯ ಪಾನಕಗಳನ್ನ ಪಾನೀಯಗಳನ್ನ ಮಾಡಿಕೊಳ್ತಾ ಇದ್ರು. ಹುಣಸೆ ಹಣ್ಣು ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಹುಣಸೆ ಮರಗಳು ಸಾಕಷ್ಟು ಕಡೆ ಬೆಳೆದಿದ್ದಾವೆ. ಸ್ವಾಭಾವಿಕವಾಗಿ ಬೆಳೆದಿರುವ ಹುಣಸೆ ಮರಗಳಿಂದ ಸಿಗುವ ಹುಣಸೆ ಹಣ್ಣು ವರ್ಷವಿಡೀ ಕೆಡೋದಿಲ್ಲ. ಹುಳಿ ಮತ್ತು ಸ್ವಲ್ಪ ಸಿಹಿ ಮಿಶ್ರಣದಿಂದ ಸೇರಿರುವ ಹುಣಸೆ ಹಣ್ಣಿಗೆ ತುಸು ಜೀರಿಗೆ ಬೆಲ್ಲ ಹಾಗೆ ಉಪ್ಪನ್ನ ಸೇರಿಸಿ ಪಾನಕವನ್ನ ಅಥವಾ ಪಾನೀಯವನ್ನ ಮಾಡಿಕೊಂಡು ಸವಿಯಬಹುದು. ಈ ಬೇಸಿಗೆ ದಿನಗಳಲ್ಲಿ ಇದೊಂದು ಹಿತವಾದ ಆರೋಗ್ಯಕರ ಪಾನೀಯವಾಗ್ತದೆ. ಹುಳಿ ಸಿಹಿ ಉಪ್ಪು ಈ ಮೂರು ಪದಾರ್ಥಗಳು ಈ ಬೇಸಿಗೆ ದಿನಗಳಲ್ಲಿ ಆರೋಗ್ಯಕ್ಕೆ ಹಿತವೇ ಅಲ್ವಾ? ಜೀರಿಗೆ ಸೇರಿಸಿದ್ರೆ ಒಂದು ರೀತಿಯ ಹಿತವಾದ ಸುವಾಸನೆ ರುಚಿ. ಶತ್ರುಗಳೇ, ಹುಣಸೆ ಹಣ್ಣಿನ ಪಾನಕವನ್ನ ಪಾನೀಯವನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಸಮಯನು ಬೇಕಾಗಲ್ಲ, ಶ್ರಮನೂ ಬೇಕಾಗಿಲ್ಲ. ಹುಣಸೆ ಹಣ್ಣನ್ನ ಬೆಲ್ಲ ಜೀರಿಗೆ ಹಾಗೆ ಉಪ್ಪಿನೊಂದಿಗೆ ಸ್ವಲ್ಪ ಹೊತ್ತು ನೆನೆಸಿ ಕೈಯಿಂದ ಕಸಿ ಸೋಸ್ಕೊಂಡಾದ್ರೂ ಕುಡಿಬಹುದು. ಶುಚಿಯಾಗಿದ್ರೆ ಹಾಗೆ ಗಟ್ಟಿ ಪಾನಕವನ್ನು ಸೇವನೆ ಮಾಡಬಹುದು. ಈ ಧಗೆಯ ವಾತಾವರಣದಲ್ಲಿ ನಮ್ಮ ದೇಹಕ್ಕೆ ತಂಪು ನೀಡುವ ಉಪಯೋಗಗಳನ್ನು ಉಂಟು ಮಾಡುವ ಹುಣಸೆ ಹಣ್ಣಿನ ಸೇವನೆ ಹೀಗಾದ್ರೆ ಪ್ರಯೋಜನಕಾರಿ ಅಂತ ಅನ್ಕೊಂಡು ವೈದ್ಯರು ಸಹ ಒಪ್ಪಿಕೊಳ್ತಾರೆ. ಅಲ್ಲಲ್ಲಿ ಕೃಷಿಕರು ಈ ರೀತಿಯ ಹುಣೆ ಹಣ್ಣಿನ ಪಾನಕವನ್ನ ಮಾಡಿಕೊಂಡು ಸೇವನೆ ಮಾಡೋದಿದೆ. ಇತರರು ಸಹ ಈ ನಿಟ್ಟಿನ ಪ್ರಯೋಗಗಳನ್ನ ಮಾಡಿಕೊಳ್ತಾ ಪ್ರಯೋಜನಗಳನ್ನು ಕಂಡುಕೊಳ್ಳಬಹುದು.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳ ಕುರಿತಾಗಿ ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಭಾನುಮತಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಸಾಮಾನ್ಯವಾಗಿ ಕಣ್ಣಿಗೆ ತುಂಬಾ ಸುಲಭವಾದಂತಹ ಒಂದು ಪರೀಕ್ಷೆ ಅಂತಂದ್ರೆ ವೈದ್ಯರ ಕಡೆ ಹೋಗ್ತಾರೆ, ಅಲ್ಲಿ ಏನೋ ಸಿಂಪಲ್ ಕಂಪ್ಯೂಟರ್ ಮುಂದೆ ಹಿಂಗೆ ಗದ್ದಕ್ಕೆ ಕೊಟ್ಟು ಹಿಂಗೆ ಚೆಕ್ ಮಾಡಿಸ್ತಾರೆ, ಏನೋ ಒಂದು ನಂಬರ್ ಬರುತ್ತೆ ಬಳಸಿ ಅಂತ ಹೇಳ್ತಾರೆ. ಸಾಮಾನ್ಯ ಬಹಳಷ್ಟು ದೊಡ್ಡ ಸಮಸ್ಯೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಜೊತೆಗೆ ಇನ್ನೇನೇನು ಪರೀಕ್ಷೆಗಳು ಬೇಕು ಅಂತ ಎಲ್ಲವನ್ನು ಇತ್ಯಾದಿ ಮಾಡ್ತಾರೆ. ಬಟ್ ಕಣ್ಣಿಗೆ ತುಂಬಾ ಸರಳವಾದಂತಹ ಒಂದು ಸಣ್ಣ ಪರೀಕ್ಷೆ ಇರುತ್ತೆ ಅಂತ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಬಹಳಷ್ಟು ಬೇರೆ ಬೇರೆ ವಿಧ ವಿಧವಾದಂತಹ ಪರೀಕ್ಷೆಗಳು ಇದೆ ಅಂತ ಹೇಳಿ ನಾವು ಇವತ್ತು ತಿಳ್ಕೋಬೇಕಾಗಿದೆ. ಮೊದಲಿಗೆ ಒಂದು ಸಾಮಾನ್ಯ ಪರೀಕ್ಷೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಇದು ಈ ರೀತಿ ಸಮಸ್ಯೆ ಆದಾಗ ಈ ಪರೀಕ್ಷೆ ಮಾಡಲಾಗ್ತದೆ ಅಂತ ಹೇಳಿ.
2: ಫಸ್ಟ್ ನಿಮ್ಗೆ ದೃಷ್ಟಿದೋಷ, ನನ್ ಕಣ್ಣು ಮಂಜಿದೆ ಅಂತ ಅನ್ಕೊಳ್ಳಿ, ಕಣ್ಣು ಉರಿಯತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಹೊತ್ತು ಸಿಸ್ಟಮ್ ಮುಂದೆ ಕೂತ್ಕೊಳಕ್ ಆಗಲ್ಲ, ತಲೆನೋವು ಬರುತ್ತೆ, ಇದು ತುಂಬಾ ಸಹಜ. ಅಡಲ್ಟ್ಸ್ ಅಲ್ಲಿ ಯಂಗ್ ಅಡಲ್ಟ್ಸ್ ತಿರ್ಗಾ ಸರಿ ಬ್ಲಿಂಕ್ ಮಾಡ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಡಬಲ್ ಅಂತಾರೆ, ಅವ್ರದ್ದು ಮಂಜಿರ್ಬಹುದು, ಡಬಲ್ ಅಲ್ಲ, ಡಬಲ್ ವಿಷನ್ ಅನ್ಕೋತಾರೆ. ಸೊ ಯೂಶಲ್ ಆಗಿ ನಾವ್ ಏನ್ ಅನ್ಕೋತೀವಿ, ಎಲ್ರಿಗೂ ಒಂದು ಐಚೆಕ್ ಆಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಅಂತ. ಅದು ಈಗ ಇತ್ತೀಚೆಗೆ ಆಗ್ತಿದೆ, ಬಟ್ ಮುಂಚಿನವ್ರಿಗೆಲ್ಲ ಆಗಿರಲ್ಲ. ಸೊ ಐಡಿಯಾ ಆಗಿ ಅವರು ಒಂದು ಐ ಚೆಕಪ್ ಯಾವಾಗಲೂ ಮಾಡಿಸ್ಬೇಕು ಬಿಫೋರ್ ದೇ ಎಂಟರ್ ದೇರ್ ಜಾಬ್ ಅವ್ರ. ಸೊ ಇದರ ಜಾಬ್ ಅಲ್ಲಿ ಕೆಲಸದಲ್ಲೂ ಮಾಡಿಸಿರ್ತಾರೆ ಐ ಚೆಕಪ್, ಮಾಡಿಸಿರಲ್ಲ. ನಲ್ವತ್ತು ವರ್ಷಕ್ಕೆ ನಂಗೆ ಚಾಳೀಸ್ ಆ ಟೈಮಲ್ಲಿ ಹತ್ತು ಹತ್ತು ಕಾಣಿಸಲ್ಲ ಅಂತ ಹೋಗಿರ್ತಾರೆ. ಒಂದು ಕಣ್ಣಲ್ಲಿ ಚೆನ್ನಾಗಿರೋ ದೃಷ್ಟಿ, ಇನ್ನೊಂದು ಕಣ್ಣಲ್ಲಿ ವಿ ಕಾಲ್ ಲೇಜಿ ಅಂತ ಹೇಳ್ತೀವಿ ಆಂಬ್ಲಿಯೋಪಿಯಾ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಸ್ಕೂಲ್ ಮಕ್ಕಳಲ್ಲೂ ಅಷ್ಟೇ, ಎಂಡ್ ಹೈಸ್ಕೂಲಲ್ಲಿ ಚೆಕ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೇ ಆ ದೃಷ್ಟಿ ಕಮ್ಮಿ ಇದ್ದಿರುತ್ತೆ. ಆ ಕಣ್ಣಲ್ಲಿ ಚೆಕ್ ಮಾಡಬೇಕು, ಒಂದು ಕಣ್ಣು ಮುಚ್ಕೊಂಡು ಚೆಕ್ ಮಾಡು ಅಂತ ಹೇಳ್ತಾರೆ, ಅವಾಗ ಆಗುತ್ತೆ ಈ ಕಣ್ಣಲ್ಲಿ ಕಾಣಿಸಲ್ಲ, ಅವಾಗ ಕಳಿಸ್ತಾರೆ, ಓಡ್ ಬರ್ತಾರೆ ನಮ್ಮ ಹತ್ರ.
1: ಸಾಮಾನ್ಯ ನಿಮ್ಮ ಪರೀಕ್ಷೆಗಳು ಹೇಗಿರ್ತಾವೆ ಅಂದ್ರೆ, ಒಂದು ಕತ್ಲೆ ರೂಮಲ್ಲಿ ಕೂರಿಸ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಅಲ್ಲಿ ಓದಿ ಅಂತ ಹೇಳ್ಬಿಡ್ತೀರಾ ನೀವು? ಆವಾಗ ನಾವು ಒಂದ್ ಕಣ್ಣು ಮುಚ್ಚೋದು ಎರಡು ಕಣ್ಣು ಮುಚ್ಚೋದು ಮಾಡಲ್ಲ, ಸುಮ್ನೆ ಓದ್ತಾ ಇರ್ತೀವಿ.
2: ಒಂದ್ ಕಣ್ಣ ಸರಿಗೆ ನೋಡ್ಕೋಬೇಕು, ಒಂದ್ ಕಣ್ಣು ಮುಚ್ಚೋದ್ರಲ್ಲಿ ಚಿಕ್ಕ ವಯಸ್ಸು ಸ್ಕೂಲಲ್ಲಿ ಏನಾಗಿರುತ್ತೆ, ಮಗು ಸೈಡ್ ಇಂದ ನೋಡ್ಬಿಟ್ಟು ಎರಡು ಕಣ್ಣು ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ಸೊ ಅವ್ರು ಚೀಟ್ ಮಾಡಲ್ಲ, ಬಟ್
1: ಗೊತ್ತಾಗಲ್ಲ. ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳ ವಿಷಯದಲ್ಲಿ ತಮಗೆ ಸಾಕಷ್ಟು ಜ್ಞಾನ ಇದೆ, ಅದು ವಿಶೇಷತೆಯನ್ನ ಪಡೆದಿರ್ತಾವು. ಈಗ ಮಕ್ಕಳಿಗೆ ಗೊತ್ತಾಗಬೇಕು ಈ ಸಮಸ್ಯೆ, ತಮ್ದೇನು ಸಮಸ್ಯೆ. ಈಗ ದೊಡ್ಡವರು 40 ವರ್ಷ ಆದಾಗ ಚಾಳಿಸು ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಅವರಿಗೆ ಸಮಸ್ಯೆ ಅಂತ ಅನ್ನೋದು ಎಲ್ಲಿ ಗೊತ್ತಾಗತ್ತೆ?
2: ಮಕ್ಕಳು ಯಾವತ್ತೂ ಹೇಳಲ್ಲ ನಮ್ ಕಾಣಿಸಲ್ಲ ಅಂತ. ಅವ್ರು ಏನ್ ನೋಡ್ತಿದಾರೋ ಅದೇ ಸಹಜ ಅನ್ಕೋತಾರೆ. ದೊಡ್ಡವರು ನೋಡ್ಬೇಕು ಮಗು ಹೇಗ್ ಏನ್ ಮಾಡ್ತಿದೆ, ಸುಮ್ ಸುಮ್ನೆ ಕಣ್ಣು ಉಜ್ಕೋತಿದ್ರೆ, ಕಣ್ಣು ಮಿಟುಕಿಸಿದ್ರೆ, ಓರೆ ಕಣ್ಣು ಬಂದ್ರೆ, ಕಣ್ಣಲ್ಲಿ ನೀರು ಬಂದ್ರೆ, ಈ ತರ ಇದ್ರೆ ಸಮಸ್ಯೆ ಇರ್ಬೋದು. ಇಲ್ಲ ಹತ್ರ ಹೋಗಿ ನೋಡೋದು, ಅಲ್ಲಿ ಯಾರೋ ಇದ್ರೆ ತಕ್ಷಣ ಅದನ್ನ ಗುರುತಿಸೇ ಇರೋದು.
1: ಯಾರು ಗುರುತಿಸಬೇಕು ಅದನ್ನ? ಹಾಗಾದ್ರೆ
2: ತಂದೆ ತಾಯಿ ಪೋಷಕರು.
1: ಮತ್ತೆ
2: ಸ್ಕೂಲಲ್ಲಿ ರೂಲ್ ಒಂದಿದೆ, ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದಿದೆ. ಮಗು ಹುಟ್ಟಿದ ತಕ್ಷಣ ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಹುಟ್ಟಿದ ತಕ್ಷಣ ಮಗುನ ಇದರ್ ಪಿಡಿಯಾಟ್ರಿಷಿಯನ್ ಆರ್ ಟ್ರೈನ್ಡ್ ಇವನ್ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವರು ಆ ಲೈಟ್ ಹಾಕಿ ಕಣ್ಣು ಸರಿಗಿದ್ಯಾ ಇಲ್ವಾ, ಅದ್ರಲ್ಲಿ ಪೊರೆ ಇದೆಯಾ ಇಲ್ವಾ ಚೆಕ್ ಮಾಡ್ಬೇಕು ಫಸ್ಟ್ ವಿತಿನ್ 72 hours
1: ಅಲ್ವಾ. ಆ ಕಡೆ ಕಡೆ ನೋಡುತ್ತೆ ಅಂತಂದ್ರೆ ಓ ದೃಷ್ಟಿ ಚೆನ್ನಾಗಿದೆ ಅಂತ ಅರ್ಥ.
2: ಅದಾದ್ಮೇಲೆ 1 ವರ್ಷ 3 5 ಇದು ಪಕ್ಕ ಕಂಪಲ್ಸರಿ.
1: ಇಲ್ಲಿ ಮಕ್ಕಳಲ್ಲಿ ಅಂತೂ ಆರಂಭ ದಿನಗಳಲ್ಲಿ ಪರೀಕ್ಷೆ ಮಾಡಬೇಕು, ಗೊತ್ತು ಮಾಡಬೇಕು, ಮತ್ತೆ ಗಮನಿಸಬೇಕು. ಶಿಕ್ಷಕರಾಗಿರ್ಬೋದು ಪಾಲಕರಾಗಿರ್ಬೋದು ಸ್ವಲ್ಪ ನೋಡ್ಬೇಕಾಗತ್ತೆ ಮಗುವಿನ ಚಟುವಟಿಕೆ, ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದೆಯಾ ಅಂತೇಳಿ. ಎಷ್ಟೋ ಸಲ ಈ ಜಾಹೀರಾತಿನಲ್ಲಿ ನೋಡ್ತಿದ್ವಿ, ಮಗು ಅಮ್ಮ ನನಗೆ ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡೋದು ಏನು ಕಾಣಿಸೋದೇ ಇಲ್ಲ ಬೋರ್ಡ್ ಮೇಲೆ ಅಂತ. ಯಾಕೆ ಕಾಣಿಸಲ್ಲ ಅಂತ ಹೇಳಿ ಅವ್ ಬೈತಾರೆ ಮಕ್ಕಳಿಗೆ, ಯಾಕೆ ನಿನಗೆ ನೆಪ ಹೇಳ್ತಾ ಇದೀಯಾ ನೀನು ಅಂತ ಹೇಳ್ತಾರೆ.
2: ಮುಂಚೆ 10-15 ವರ್ಷದಲ್ಲಿ ಪೇರೆಂಟ್ಸ್ ಎಲ್ಲ ಮಗುಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ ಅನ್ಕೋತೀವಿ, ಬಟ್ ಈಗಿನ ಅವರು 2 ತರ ನಾವು ನೋಡ್ತಿದೀವಿ ರೀತಿ ಪೇರೆಂಟ್ಸ್. 2 ವರ್ಷಕ್ಕೆ 1 ವರ್ಷಕ್ಕೆ ಕರ್ಕೊಂಡ್ ಬರ್ತಾರೆ, ಸ್ವಲ್ಪ ದಿನ 10 ವರ್ಷ ಅದು ಕರ್ಕೊಂಡ್ ಬರಲ್ಲ.
1: ಸರಿ, ಈಗ ಈ ರೀತಿಯಾಗಿ ಪರೀಕ್ಷೆ ಮಾಡ್ಬೇಕಂದ್ರೆ ಏನ್ ಪರೀಕ್ಷೆ ಮಾಡ್ತೀರಾ ನೀವು ಮಕ್ಕಳಿಗೆ ಆಗ್ಲಿ ಅಥವಾ ದೊಡ್ಡವರಲ್ಲಿ?
2: ಇಲ್ಲ, ಫಸ್ಟ್ ಬಂದ ತಕ್ಷಣ ನಾವು ಫ್ಯಾಮಿಲಿ ಕೇಳ್ತೀವಿ ಹಿಸ್ಟ್ರಿ, ನಿಮ್ ಫ್ಯಾಮಿಲಿ ಯಾರ್ಯಾರಿಗೆ ದೃಷ್ಟಿದೋಷ ಇದೆ, ಹಾಗಿದ್ರೆ ಈ ಮಗುಗೆ ಬರೋ ಸಾಧ್ಯತೆ ಜಾಸ್ತಿ. ದೊಡ್ಡವ್ರಿಗೂ ಇದ್ರು ಕೇಳ್ತೀವಿ ನಾವು. ಆಮೇಲೆ ಮಗು ಹುಟ್ಟಬೇಕಾದ್ರೆ ಅದು ತೊಂದರೆ ಆಗಿತ್ತ, ಅದ್ರ ಮೇಲೂ ಇದಾಗುತ್ತೆ. ಸ್ಟಾಮ್ ಇನ್ ಯೂನಿಟಲ್ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ, ಮಗು ಹುಟ್ಟಬೇಕಾದ್ರೆ ಬಿಫೋರ್ 34 weeks ಬೇಗಲೆ ಹುಟ್ಟುಬಿಟ್ರೆ ಆ ಮಕ್ಕಳಿಗೂ ಸಾಧ್ಯತೆ ಇರುತ್ತೆ ದೃಷ್ಟಿದೋಷ ಬರೋಕ್ಕೆ.
1: ಅಂದ್ರೆ ಈ ಮಗುವಿನ ಆ ದೃಷ್ಟಿಯ ಇತಿಹಾಸ ಆಗಿರ್ಬೋದು, ಮಗುವಿನ ಆರೋಗ್ಯದ ವಿಷಯದಲ್ಲಿ ಪಾಲಕರಿಗೂ ಗೊತ್ತಿರಬೇಕು.
2: ಹೌದು, ಗೊತ್ತಿರಬೇಕು.
1: ಈಗ ಅವರಿಗೆ ಈಗ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇದಕ್ಕಿದ್ದಂಗೆ ಗ್ಲಾಸ್ ಕೊಟ್ಬಿಡ್ತೀರಾ? ನೀವು ಅಂತ ನೀವೇ ಕೊಡ್ತೀರಂತ ನಮಗೆ ನಾವೀಗ
2: ನಾವು ಕೊಡ್ತಿಲ್ಲ, ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಡಾಕ್ಟರ್ ಅಂತಾರೆ. ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಂದ್ರೆ ನೀವು ಚೆಕ್ ಮಾಡಿಸಿದ್ರೆ ಎಲ್ಲ ಗೊತ್ತಿರೋದು
1: ಗೊತ್ತಿರೋದು.
2: -2 -1 ಪವರ್ ಇರುತ್ತೆ ಅವ್ರ ತಾಯಂದ್ರಿಗೆ ಇರುತ್ತೆ, ಅವ್ರ ಮೈನಸ್ ಹೌಸ್ ವೈಫ್ಸ್ಗೆ ಫಾರ್ಮರ್ಸ್ಗೆ ಆ ಪವರ್ ಇಟ್ಕೊಂಡು ಧಾರಾಳವಾಗಿ ನಡೆಸಬಹುದು ಮನೆ. ಬಟ್ ಕಾನ್ಸಂಟ್ರೇಟೆಡ್ ವರ್ಕ್ ಸ್ಕೂಲ್ ವರ್ಕ್ ಅಲ್ಲೆಲ್ಲ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ.
1: ಯಾವಾಗ ಗ್ಲಾಸ್ ಬೇಕಾಗಿರುತ್ತದೆ ಮಕ್ಕಳಿಗೆ? ಈಗ ನೀವು ಪರೀಕ್ಷೆ ಮಾಡ್ತಿರಲ್ಲ,
2: ಪರೀಕ್ಷೆ ಮಾಡಿದ್ರೆ ಈವನ್ ವಿತ್ ಇನ್ 6 months ಕೊಡ್ತೀವಿ ಮಕ್ಕಳಿಗೆ ಹೈ ಪವರ್ ಇದ್ರೆ.
1: ಹಂಗೆ ಇರ್ತಾ ಕೊನೆವರೆಗೂ ಬೆಳೆಯೋ ತನಕ ಹಂಗೆ ಇರ್ತಾ ಹೋಗ್ಬಿಡುತ್ತೆ.
2: ನೀವು ಹಾಗೆ ಕೇಳ್ತಿದ್ರಲ್ಲ, ಪೇರೆಂಟ್ಸ್ ಎಲ್ಲ ಕೇಳ್ತಾರೆ ಡಾಕ್ಟರ್ ಒಂದ್ಸಲ ಗ್ಲಾಸ್ ಬಂದ್ರೆ ಗ್ಲಾಸ್ ಹಾಕಿದ್ರೆ ಹೊಟ್ಟೋಗುತ್ತಾ ಅಂತ ಹೇಳ್ತೀವಿ. ಮಾತ್ರೆ ತರ ಅಲ್ಲ ಇದು, ಮಾತ್ರೆ ತಗೊಂಡು ಜ್ವರ ಫಾಲೋ ಅಪ್ ಮಾಡಬೇಕು, ಬೆಳೆಯೋ ಮಗುಲಿ ಚೇಂಜ್ ಆಗ್ತಾ ಇರುತ್ತೆ.
1: ಹೌದು, ಎಷ್ಟೋ ಸಲ ನಾವು ಮಕ್ಕಳಿಗೆ ನೋಡ್ತಿರ್ತೀವಿ ದೊಡ್ಡ ಗ್ಲಾಸ್ಗಳನ್ನ ಬಳಸಿರ್ತಾರೆ, ಆ ಗ್ಲಾಸ್ಗಳನ್ನ ಬಳಸಬೇಕಂದಾಗ ಅಯ್ಯೋ ಪಾಪ ದೃಷ್ಟಿ ಎಷ್ಟು ಹಾಳಾಗಿರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಸಮಸ್ಯೆ ಇರುತ್ತೆ ನಿಜ, ಆದ್ರೆ ಅದನ್ನ ಪರಿಹಾರ ಮಾಡ್ಕೋಬೇಕಂತಂದಾಗ ಅನಿವಾರ್ಯವಾಗಿ ಆ ರೀತಿಯ ಗ್ಲಾಸ್ಗಳನ್ನ ಬಳಸಲೇಬೇಕಾಗತ್ತೆ. ಈಗ ಈ ಕೆಲವು ನಿಯಮಗಳನ್ನ ತಾವು ಅನುಸರಿಸಿದೆ ನೋಡಿ, ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂತಂದ್ರೆ, ಈಗ ತಾವು ಮೊದಲಿಗೆ ಹೇಳ್ತಾ ಇದ್ರಿ ಸ್ವಲ್ಪ ಕಂಪ್ಯೂಟರ್ ನೋಡ್ತಿರ್ಬೇಕಾದ್ರೆ ಅಥವಾ ಮೊಬೈಲಲ್ಲಿ ನೋಡ್ತಿರ್ಬೇಕಾದ್ರೆ ಕಣ್ಣು ಉರಿ ಇರ್ತದೆ ಅಂತೇಳಿ, ಏನು ನಿಯಮವನ್ನು ಅನುಸರಿಸಬೇಕು ಅವರು?
2: ಕಂಟಿನ್ಯೂಸ್ ಆಗಿ ನೋಡಬಾರ್ದು, ಆಮೇಲೆ ಪರ್ಟಿಕ್ಯುಲರ್ ಡೆಸ್ಕ್ ಲೆವೆಲ್ ಅಲ್ಲಿ ಕೆಳಗಡೆ ತುಂಬಾ ತಲೆ ಮೇಲೆ ಇದ್ದಂಗೆಲ್ಲ ನೋಡಬಾರ್ದು. ಐ ಮೀನ್ ದೇರ್ ಇಸ್ ಅನ್ ಅರ್ಗೋನಾಮಿಕ್ಸ್ ಅಂತ ಹೇಳ್ತಾರೆ, ಅಂದ್ರೆ ಆಕ್ಯುಪೇಷನಲ್ ಆಗಿ ಕೆಳಗಡೆ ಇದ್ರೆ ಅಷ್ಟು ಡ್ರೈ ಆಗಲ್ಲ. ಮೇಲೆ ಫ್ಯಾನ್ ಇರಬಾರ್ದು, ಎ ಸಿ ಅಲ್ಲೇ ಕೂತ್ಕೊಂಡು ತುಂಬಾ ಡ್ರೈ ಗಾಳಿಯಲ್ಲಿ ವಿಂಡ್ ಅಲ್ಲಿ ಬರುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಬೇಗ ಡ್ರೈ ಆಗಿ ಬರುತ್ತೆ. ಬ್ಲಿಂಕ್ ಮಾಡಬೇಕು ಅಟ್ಲೀಸ್ಟ್ ಎವ್ರಿ 20 minutes ಆದ್ಮೇಲೆ 20 seconds ದೂರ ನೋಡಿ ಅಂತ ಹೇಳ್ತೀವಿ. 20 feet ಅವೇ ಅಂದ್ರೆ ನೀವು ದೂರ ನೋಡಿದ್ರೆ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ. ಹತ್ರದೇ ನೋಡ್ತಾ ಇದ್ರೆ ಮೋರ್ ದೆನ್ 45 minutes ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಆಗಿ ಅದ್ಲೇ ನೋಡ್ತಿದ್ರೆ ಕಣ್ಣಿನ ಪವರ್ಸ್ ಅಲ್ಲಿ ಮಸಲ್ಸ್ ಎಲ್ಲ ದೇ ಗೋಯಿಂಗ್ ಟು ಸ್ಪಾಸಮ್, ಆವಾಗ ತಲೆನೋವು ಬರುತ್ತೆ. ನಾವು ಸ್ಟೂಡೆಂಟ್ಸ್ ಅದೇ ಹೇಳ್ತೀವಿ ಎಕ್ಸಾಮ್ ಓದ್ಬೇಕು.
1: ಎಷ್ಟೋ ಸಲ ತಲೆನೋವು ಇದ್ದಾಗ ತಲೆನೋವಿನಿಂದನೇ ನಿಮಗೆ ಚಸ್ಮಾ ಬಂದಿರಬಹುದು ಅಥವಾ ಬರೋ ಸಾಧ್ಯತೆ ಇದೆ. ನಿನ್ನ ತಲೆನೋವನ್ನ ಯಾಕೆ ಚೆಕ್ ಮಾಡಿಸಬಾರ್ದು ಅಂತ ಹೇಳ್ತಾರೆ, ಆಮೇಲೆ ದೃಷ್ಟಿನ ಚೆಕ್ ಮಾಡಿಸಿದ್ರೆ ತಲೆನೋವು ಹೋಗ್ಬಿಡುತ್ತೆ ಅಂತಾರೆ.
2: ಇಲ್ಲ ಆ ತರ ಏನಿಲ್ಲ, ತಲೆನೋವು ಇರಬೇಕಾದ್ರೆ ಫಸ್ಟ್ ಕಣ್ಣಿಂದು ಪ್ರಾಬ್ಲಮ್ ಚೆಕ್ ಮಾಡೇ ಮಾಡ್ತೀವಿ. ಅದ್ರಲ್ಲಿ 3-4 ವೆರೈಟಿ ಇರುತ್ತೆ, ಬಟ್ ಎಲ್ಲಾ ತಲೆನೋವು ಕಣ್ಣಿನ ಕಾರಣ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಹೆಡೇಕ್ ಇಸ್ ನಾನ್ ಸ್ಪೆಸಿಫಿಕ್ ಅಂತ ನಾವು ಚೆಕ್ ಮಾಡ್ತೀವಿ. ಕಣ್ಣಿಂದೇನು ಕಾರಣ ಇಲ್ಲದಿದ್ರೆ ಫಿಸಿಷಿಯನ್ನು ನ್ಯೂರಾಲಜಿಸ್ಟ್ ರೆಫರ್ ಮಾಡ್ತೀವಿ. ಬಿ ಪಿ ವೆರಿ ಹೈ, ಬಿ ಪಿ ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್, ಇನ್ 32-year-old ಕಣ್ಣಲ್ಲಿ ಫುಲ್ ಚೇಂಜಸ್ ಕಾಣಿಸಿ.
1: ಬಹುಶಃ ಪುರುಷ ಮತ್ತು ಮಹಿಳೆಗೆ ಹಿಂಗೇನಾದ್ರೂ ಭೇದವಾಗಿರಲ್ಲ, ಎಲ್ಲರೂ ಒಂದೇ ಇರುತ್ತೆ. ಆದ್ರೆ ಆ ಕೆಲಸದ ರೀತಿಯಲ್ಲಿ ಕೆಲಸದ ವೈಖರಿಗಳು ಸ್ವಲ್ಪ ಬೇರೆ ಇರ್ತದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಅಂತ ಇರ್ತಾವ ನೋಡಿ, ಈಗ ಡಯಾಬಿಟಿ

0: ಫಿಸಿಕ್ಸ್ಗೆ ಸಂಬಂಧಪಡುವಂಗೆ ಆಗಿರ್ಬೋದು ಅಥವಾ ಬಿ ಪಿಯಿಂದ ಆಗಿರೋ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳು ಯಾವ್ಯಾವ ಹಂತದಲ್ಲಿ ಏನೇನು ಪರೀಕ್ಷೆ ಮಾಡ್ತೀರಾ ನೀವು?
1: ಈಗ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಸೊ ಎನಿ ಡಯಾಬಿಟಿಸ್ ನಿಮ್ಗೆ ಡಿಟೆಕ್ಟ್ ಆದರೆ ಕಾಂಪ್ರಿಹೆನ್ಸಿವ್ ಫುಲ್ ಚೆಕಪ್ ಮಾಡ್ತಾರೆ ಬಾಡಿ, ಬಟ್ ಐ ಚೆಕಪ್ ಆಟ್ ಡಯಾಗ್ನೋಸಿಸ್ ಮಾಡಲೇಬೇಕು.
0: ಅಂದ್ರೆ ಅವರಿಗೆ ಡಯಾಬಿಟಿಸಿನ ಸಮಸ್ಯೆ ಸಾಮಾನ್ಯವಾಗಿ ಒಂದು ನಡುವಿನ ಯಾವ್ದೋ ವಯಸ್ಸಿಗೆ ಬರುತ್ತೆ ಅಂತ ಅನ್ಕೊಂಡು ಅಲ್ಲಿವರೆಗೂ ದೃಷ್ಟಿ ಚೆಕಪ್ ಮಾಡಿಸಿರಲ್ಲ, ಡಯಾಬಿಟಿಸ್ ಇದ್ದಾಗ ಮಾತ್ರ ಚೆಕ್ ಮಾಡಿಸ್ತಾರೆ.
1: ಎಷ್ಟೊಂದ್ ಸಲ ನಾವು ಕಣ್ ಚೆಕಪ್ ನೋಡಿದ ಮೇಲೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆತರ ತುಂಬಾ ಆಗಿದೆ, ಬಿ ಪಿ ಡಯಾಬಿಟಿಸ್ ಎಲ್ಲ ಐ ಚೆಕಪ್ ಇಂದಾನೆ ಗೊತ್ತಾಗಿದೆ.
0: ಹೌದಾ? ಬೇರೆ ಬೇರೆ ಹಂತಗಳಲ್ಲಿ ಚೆಕಪ್ ಮಾಡುವಾಗ ಏನೇನು ಸಮಸ್ಯೆಗಳು ಇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ?
1: ಕಣ್ಣಲ್ಲಿ ಚೇಂಜಸ್ ನೋಡ್ತೀವಿ, ಅಲ್ಲಿ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿರೋದು, ಹಾರ್ಟ್ ಎಕ್ಸೈಟ್ ಅದೆಲ್ಲ ಹೇಳ್ತೀವಿ, ಅದೆಲ್ಲ ನೋಡಿದ್ರೆ ಮಿನಿಮಮ್ 5 to 10 years ಇಂದ ಡಯಾಬಿಟಿಸ್ ಇದ್ದಿರಬಹುದು. ಸೊ ಐ ಇಸ್ ಎ ವಿಂಡೋ ಟು ದ ಬ್ರೈನ್ ಅಂತ ಹೇಳ್ತೀವಿ. ಈ ಚೇಂಜಸ್ ನಿಮ್ ಕಣ್ಣಲ್ಲಿ ಇದ್ರೆ ರೆಸ್ಟ್ ಆಫ್ ದ ಬಾಡಿ ಕಿಡ್ನೀಸ್ ಬ್ರೈನ್ ಎಲ್ಲೋ ಆಗಿರಬೇಕು.
0: ಸೊ ಏನೇನು ಪರೀಕ್ಷೆಗಳು ಮಾಡ್ತೀರಾ ಅಂತ ನೀವು ಆವಾಗ
1: ಆವಾಗ ಅಫ್ಕೋರ್ಸ್ ಡಯಾಬಿಟಿಸ್ ಚೆಕ್ಅಪ್ ಮಾಡೇ ಮಾಡ್ತೀವಿ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಅದು FBS PPBS, ಅದು ಆಮೇಲೆ ಗ್ಲೈಕೋಸಿಲೇಟ್ ಹಿಮೋಗ್ಲೋಬಿನ್ ರಿನಲ್ ಪ್ಯಾರಾಮೀಟರ್ಸ್ ಅದೆಲ್ಲ ಚೆಕ್ ಮಾಡ್ತೀವಿ. ಕಣ್ಣಲ್ಲಿ ನಾವು ಡ್ರಾಪ್ಸ್ ಹಾಕಿ ಫಸ್ಟು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅಲ್ಲಿ ಮುಂದಿನ ಹೈರಿಸ್ ಅದೆಲ್ಲ ಒಂದು ಹೊಸ ರಕ್ತನಾಳ ಬಂದಿದೆಯಲ್ಲ ಅಂತ. ಅದು ಹೊಸ ರಕ್ತನಾಳ ಬಂದಿದೆ ಅಂದ್ರೆ 10 ವರ್ಷ ಜಾಸ್ತಿನೇ ಆಗ್ಬಿಟ್ಟಿದೆ ಡಯಾಬಿಟಿಸ್ ಬಂದಿದ್ದ.
0: ಹೌದಾ? ಹೊಸ ರಕ್ತನಾಳ ಇದ್ರೆ
1: ಇದ್ರೆ ಹೊಸ ನ್ಯೂ ವೆಸಲ್ಸ್ ಐರಿಸ್ ತರ ಇದ್ರೆ
0: ಅದಂದ್ರೆ ಆ ಹೊಸ ರಕ್ತನಾಳ ಬಂದಿದ್ದಕ್ಕನೆ ಆ ಸಮಸ್ಯೆ ಆಗ್ತಾ ಇದೆ.
1: ಹೌದು ಹೌದು. ಅದರಿಂದ ಕಣ್ಣಿನ ಪ್ರೆಷರ್ ಜಾಸ್ತಿ ಇರುತ್ತೆ, ಅವ್ರಿಗೆ ಲೇಸರ್ ಕೊಡಬೇಕಾ?
0: ಆ ಬಂದಿರೋ ಹೊಸ ರಕ್ತನಾಳ ಏನು ಸಮಸ್ಯೆ ಮಾಡುತ್ತೆ?
1: ಕಣ್ಣೆಲ್ಲ ದೊಡ್ಕೋಬಹುದು ಒಳಗಡೆ. ಆಮೇಲೆ ಆಂಗಲ್ ಆಫ್ ದ ಚೇಂಬರ್, ಆಂಟೀರಿಯರ್ ಚೇಂಬರ್, ಅದನ್ನ ಬ್ಲಾಕ್ ಮಾಡಿದ್ರೆ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಆ ಒತ್ತಡ ಮೆತ್ತಗ್ ಒಂದೇ ದಿನ ಜಾಸ್ತಿ ಆಗಲ್ಲ, ಮೆತ್ತಗ್ ಜಾಸ್ತಿ ಆಗ್ತಾ ಕಣ್ಣಿನ ಆಪ್ಟಿಕ್ ನರ್ವ್ ಮೇಲೆ ಪ್ರೆಷರ್ ಕೊಟ್ರೆ ದೃಷ್ಟಿ ಮೆತ್ತಗ್ ಡ್ರಾಪ್ ಆಗುತ್ತೆ. ಸೊ ನೀವು ಬೈ ದ ಟೈಮ್ ನಿಮ್ ರಿಯಲೈಸೇಷನ್ ಬರೋ ಅಷ್ಟರಲ್ಲಿ ಆ ಡ್ರಾಪ್ ಆಗಿರುತ್ತೆ, ಆ ದೃಷ್ಟಿ ವಾಪಸ್ ಬರೋ ತುಂಬಾ ಕಷ್ಟ ಆಗುತ್ತೆ.
0: ಕೂಡಲೇ
1: ಸೊ ಗ್ಲೋಕೋಮಾ, ನ್ಯೂ ವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅಂತ ಹೇಳ್ತೀವಿ.
0: ಈ ಗ್ಲೋಕೋಮಾ ಸಮಸ್ಯೆ ಯಾವ ಹಂತದಲ್ಲಿ ಗೊತ್ತಾಗುತ್ತೆ? ಸಣ್ಣ ಮಕ್ಕಳಿಗೂ ಏನಾದ್ರು ಸಮಸ್ಯೆ ಇರುತ್ತಾ?
1: ಸಣ್ಣ ಮಕ್ಕಳು ಅದು ಕಂಜನೈಟಲ್ ಗ್ಲೋಕೋಮಾ ಅಂತ ಬರುತ್ತೆ, ಜುವೆನೈಲ್ ಗ್ಲೋಕೋಮಾ ಅಂತ ಬರುತ್ತೆ. ಕಂಜನೈಟಲ್ ಗ್ಲೋಕೋಮಾ ಯೂಶ್ವಲಿ ಸಂಬಂಧದಲ್ಲಿ ಮದುವೆ ಆಗ್ತಾರೆ ನೋಡಿ, ಅದ್ರಲ್ಲಿ ತುಂಬಾ ಕಾಮನ್.
0: ಓ, ಅನುವಂಶಿಕ ಸಂಬಂಧಗಳು ಇವೆ ಇದಕ್ಕೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾ ಇದ್ರಿ, ನಾವು ನಿಮ್ ಮನೆಯಲ್ಲಿ ಯಾರಿಗಾರ ಏನಾದ್ರು ಇದೆಯಾ ಈ ಸಮಸ್ಯೆ ಅಂತ.
1: ಮಕ್ಕಳು ಎಸ್ಪೆಷಲಿ ಡೀಲ್ ಮಾಡ್ಬೇಕಾದ್ರೆ ನಮ್ದು ಹಿಸ್ಟ್ರಿ ತುಂಬಾ ತುಂಬಾ ಇಂಪಾರ್ಟೆಂಟ್, ಅದು ನಾವು ಸಂಬಂಧಿಕರದ್ದು ಅಲ್ಲೇ ಶುರು ಮಾಡ್ತೀವಿ.
0: ನಾವು ಬೇರೆ ಬೇರೆ ಸಮಸ್ಯೆಗಳು ಮಾತ್ರ ಇದ್ದಾಗ ಅನುವಂಶಿಕ ಕಾರಣಗಳನ್ನು ಹುಡುಕ್ತೀವಿ ಅಂತ ಹೇಳ್ತೀವಿ ನಾವು. ಆದ್ರೆ ಕಣ್ಣಿನ ಚಿಕಿತ್ಸೆಯಲ್ಲಿ ಅಂದ್ರೆ ಒಂದು ಸುಲಭವಾಗಿ ಅದೊಂದು ಅಂಶವನ್ನ ನೀವು ಗಮನಕ್ಕೆ ತಗೊಳ್ತೀರಿ ಮಾಡ್ತೀರಿ. ಹಂಗಾರೆ ಈಗ ಈ ಕೆಲವು ಸಲ ಕಣ್ಣು ಮಿಟುಕಿಸ್ತಿರ್ತಾರೆ ಜಾಸ್ತಿ, ಅದಕ್ಕೆ ಏನು ಪರೀಕ್ಷೆ ಮಾಡ್ತೀರಿ? ಇದು ಇದು ಸಮಸ್ಯೆ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ?
1: ಈ ಕಣ್ಣು ಮಿಟುಕಿಸಿದ್ರೆ ನಾವು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಫಸ್ಟ್ ವಿಷನ್ ಏನಿದ್ರು ಹಿಸ್ಟ್ರಿ ದೃಷ್ಟಿ ಚೆಕ್ ಮಾಡ್ತೀವಿ, ಪವರ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತೀವಿ. ಮಕ್ಕಳಲ್ಲಿ ಎಸ್ಪೆಷಲಿ ಪವರ್ ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದು ಡ್ರಾಪ್ ಸೈಕ್ಲೋಪೇಜಿಕ್ ಅಂತ ಹಾಕ್ತೀವಿ. ಆ ಪವರ್ ಅದು ಹಾಕಿದ್ರೆ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ ಮಕ್ಕಳಲ್ಲಿ, ಆ ಮಸಲ್ ಪರ್ಟಿಕ್ಯುಲರ್ ತುಂಬ ಸ್ಟ್ರಾಂಗ್ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ಸೊ ಆ ಸೈಕ್ಲೋಪೇಜಿಕ್ ಅಂತ ಹಾಕಿದ್ರೆ ನಮಗೆ ಫುಲ್ ಸ್ಟೇಟ್ ಆಫ್ ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ.
0: ಎಷ್ಟೋ ಮಕ್ಕಳು ಇದ್ದಂಗೆ ಟಿವಿ ನೋಡ್ತಿರ್ಬೇಕಾಗಲಿ ಅಥವಾ ಓದುವಾಗ ಅಥವಾ ಮಾತಾಡುವಾಗ ಅವರು
1: ಬಟ್ ನಾವು ರೂಲ್ ಔಟ್ ಮಾಡ್ತೀವಿ ಏನು ಇಲ್ವಾ ಅಂತ. ಡ್ರೈನೆಸ್ ಇರುತ್ತೆ, ಅಲರ್ಜಿ ಇದ್ರು ಮಿಟಿಕ್ಸ್ತಾರೆ. ಅದು ಮೋಸ್ಟ್ ಕಾಮನ್ ಈ ಸ್ಟೇಜ್ ಅಲ್ಲಿ ಅಂದ್ರೆ ಅಲರ್ಜಿ. ಫೆಬ್ರವರಿ ಟು ಜೂನ್ ಇಸ್ ಪೀಕ್ ಅಲರ್ಜಿಕ್.
0: ಆಯಾ ಸೀಸನ್ ನಲ್ಲಿ ಕೂಡ ಮಿಟಿಕ್ಸ್ತಾರೆ, ಬೇರೆ ಟೈಮ್ ಅಲ್ಲಿ ಇಲ್ಲ. ಹಾಗೂ ಇರುತ್ತಾ
1: ಡೆಫಿನೆಟ್
0: ವೈಯಕ್ತಿಕವಾಗಿ ನಾವು ಎಷ್ಟೋ ಸಲ ನೋಡಿದಾಗ ಇವರಿಗೆ ಇವ್ರ ಅಭ್ಯಾಸ ಇದೆ ಕಣ್ಣು ಮಿಟಿಕ್ಸೋದು ಜಾಸ್ತಿ ಅಂತ.
1: 2 ವರ್ಷದ ಮಗು 1 ವರ್ಷದ ಮಗು ನಮ್ ಕಣ್ಣು ಮಿಟಿಕ್ಸ್ತಾನೆ ಇರ್ತೇನೆ ಕರ್ಕೊಂಡ್ಬಿಡ್ತಾರೆ, ನಮ್ಮ ಡ್ರಾಪ್ಸ್ ಹಾಕಿದ್ರೆ ಸರಿ ಹೋಗುತ್ತದೆ.
0: ಹೌದಾ? ಈಗ ಆ ಸಂದರ್ಭದಲ್ಲಿ ಆದಂತಹ ಒಂದು ದೃಷ್ಟಿಯ ಸಮಸ್ಯೆಯನ್ನ ಆ ಕೂಡಲೇ ಸರಿಪಡಿಸಬಹುದಾ? ಈಗ ಯಾವ್ದೋ ಒಂದು ಹಂತದಲ್ಲಿ ಕಣ್ಣು ಮಿಟುಕಿಸೋ ಟೈಮ್ನಲ್ಲಿ ನೀವು ಚೆಕ್ ಮಾಡಿದಾಗ ಅದಕ್ಕೆ ಪರಿಹಾರ ಅಂತ ಇರುತ್ತಾ, ಹೋಗೋದೇ ಇಲ್ಲ ಅಂತಂತೇಳಿ?
1: ಹೋಗದೆ ಇದ್ರೆ ನಾವು ಒಂದ್ಸಲಿ ನ್ಯೂರಾಲಜಿಸ್ಟ್ ಅಥವಾ ಸೈಕಾಲಜಿಸ್ಟ್ ಕಳಿಸ್ತೀವಿ, ಅವರು ಒಂದ್ಸಲಿ ವೆರಿಫೈ ಮಾಡ್ತಾರೆ ಟಿಕ್ಸ್ ಅಂತ ಅಂತ ಹೇಳ್ತಾರೆ ಆತರ ಇದೆಯಾ ಅಂತ. ಅದ್ರಲ್ಲಿ ಒಂದ್ಸಲಿ ಸರಿ ಹೋಗುತ್ತೆ, ಒಂದ್ಸಲಿ ಮಗು ಇನ್ ಯಾರನ್ನೋ ನೋಡಿರ್ತಾನೆ ಫ್ರೆಂಡ್, ಇವನು ಅದೇ ಮಾಡಕ್ ಶುರು ಮಾಡ.
0: ಈಗ ಈ ಬಹಳಷ್ಟು ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡ್ತಿರ್ತಾವೆ, ಸಾಧಾರಣವಾದಂತಹ ಕೆಲವು ಪರೀಕ್ಷೆಗಳಾಯ್ತು, ಅದಕ್ಕೆ ಕಣ್ಣಿಗೆ ತುಂಬಾ ಸೀರಿಯಸ್ ಆಗಿರುವಂತಹ ಕೆಲವು ಸಮಸ್ಯೆ ಆಗಿರ್ಬೋದು, ಕಣ್ಣಿಗೆ ಬಹಳಷ್ಟು ತೊಂದರೆ ಕೊಡುವಂತಹ ಕಾಯಿಲೆಗಳು ನಾವು ಇಮ್ಯಾಜಿನೇ ಮಾಡಲ್ಲ, ನಿಮಗೆ ಗೊತ್ತಿರ್ತದೆ. ಈ ಕ್ಯಾನ್ಸರ್ ಏನಾದರೂ ಬರೋ ಸಾಧ್ಯತೆ ಇರುತ್ತಾ?
1: ಮಕ್ಕಳ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡೋ ಟೈಮಲ್ಲಿ ರೆಡ್ ಗ್ಲೋ ಅಂತ ಇರುತ್ತಲ್ಲ, ಬೆಸ್ಟ್ ಫೋಟೋಗ್ರಾಫರ್ಸ್ ಕಂಡಿಡಿತಾರೆ. ಹೌದು. ಸೊ ಆ ಮಗುದು ಫೋಟೋ ಎಲ್ಲ ಫಂಕ್ಷನ್ ಹಿಡಿತಾರೆ, ಒಂದ್ ಕಣಲ್ಲಿ ರೆಡ್ ಇರುತ್ತೆ, ಇನ್ನೊಂದ್ ಕಣಲ್ಲಿ ವೈಟ್ ಇರುತ್ತೆ, ನೋಡಿ ಏನೋ ಪ್ರಾಬ್ಲಮ್ ಅಂತ ಬರ್ತಾರೆ ನಮ್ಮ ಹತ್ರ. ಅವಾಗ ನೋಡಿದ್ರೆ ಅದು ರೆಟಿನೋಬ್ಲಾಸ್ಟೋಮ, ಕ್ಯಾನ್ಸರ್ ಆಫ್ ದ ಐ ಇದೆ.
0: ಅದಕ್ಕೆ ಚಿಕಿತ್ಸೆ ಯಾವ ಹಂತದಲ್ಲಿ?
1: ಚಿಕಿತ್ಸೆ ಇದೆ, ಆ ಹಂತದ ಮೇಲೆ ಹೋಗುತ್ತೆ, ಎಷ್ಟಿದೆ ಫ್ಯಾಮಿಲಿ ಹೇಗಿದೆಯಾ. ಒಂದ್ಸಲಿ ತುಂಬಾ ಸೆಂಟ್ರಲ್ ಇದ್ರೆ ದೃಷ್ಟಿ ಹೊರಟೋಗುತ್ತೆ, ಕಣ್ಣಲ್ಲಿ ಯಾವುದೋ ಒಂದ್ ಭಾಗದಲ್ಲಿ ಇದ್ರೆ ಅದನ್ನ ಮಾತ್ರ ಇದು ಲೇಸರ್ ಹಾಕ್ತಾರೆ, ಆಮೇಲೆ ಕೀಮೋಥೆರಪಿ ಅದನ್ನ ಕೊಟ್ಟು ಕಣ್ಣು ಉಳಿಸಬಹುದು.
0: ಈ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ಪ್ರಾಬ್ಲಮ್ ಏನಿದೆಯಲ್ಲ ದೃಷ್ಟಿ ದೋಷ, ಇದನ್ನ ಯಾವ ರೀತಿ ಕಂಡುಹಿಡಿತೀರಿ ನೀವು?
1: ತುಂಬಾ ಕಾಮನ್ ಈಗಂತೂ ಈ ಮೊಬೈಲ್, ಕೋವಿಡ್ ಆದ್ಮೇಲೆ ನಮ್ದು ಎಲ್ಲ 95% ಇದೇ ಪ್ರಾಬ್ಲಮ್. ತಂದೆ ತಾಯಿಗಿದ್ರೆ
0: ದೂರದೃಷ್ಟಿ ಸಮಸ್ಯೆ
1: ಕಾಣಿಸಲ್ಲ, ತಂದೆ ತಾಯಿಗಿಬ್ರಿಗೂ ಇದ್ರೆ

0: 50% ಜಾಸ್ತಿ ಮಗುಗೆ ಬರೋ ಸಾಧ್ಯತೆ ಇದೆ. ನೋ ಸನ್ಲೈಟ್ ಎಕ್ಸ್ಪೋಜರ್. ನೀವು ಚಿಕ್ಕ ವಯಸ್ಸಲ್ಲಿ ಎಲ್ಲಿರ್ತಿದ್ರಿ? ಈ ವಯಸ್ಸು ಈ ಟೈಮಲ್ಲಿ ಬೀದಿಲಿ
1: ಓಡಾಡ್ಕೊಂಡು.
0: ಈಗ ಯಾವ ಮಗುನು ರೋಡಲ್ಲಿ ಆಟ ಆಡಲ್ಲ,
1: ಇಲ್ಲ,
0: ಯಾರು ಸ್ಕೂಲ್ ನಡ್ಕೊಂಡು ಹೋಗಲ್ಲ. ನಮ್ಗೆ ಯಾರು ಅವಾಗೆಲ್ಲ ಸನ್ಲೈಟ್ ಎಕ್ಸ್ಪೋಜರ್ ಅಂತ ಹೇಳ್ತಾನೆ ಇರಲಿಲ್ಲ, ನಮ್ಗೆ ಬೈತಿದ್ರು ಊರಲ್ಲಿ ಬಿಸಿಲೆಲ್ಲ ನಿಮ್ಗೆ ಅಂತ. ಈಗ ಯಾವ ಮಗು ಹೊರಗೆ ಅಲ್ಲಿಂದ ಶುರು.
1: ಈಗ ನೀವು ಮಾತಾಡ್ತಾ ಇರಬೇಕಾದ್ರೆ ಎಸಿನಲ್ಲಿ ಕೆಲಸ ಮಾಡೋರು ಫುಲ್ ಪ್ಯಾಕ್ಡ್ ರೂಮ್ ಇರುತ್ತೆ, ಒಳಗಡೆ ಕೂತಿರ್ತಾರೆ, ವ್ಯವಸ್ಥಿತವಾದಂತಹ ಕೊಠಡಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಅದು ನಿರಂತರವಾಗಿ ಅಲ್ಲೇ ಕೂತ್ಕೊಂಡ್ರೆ ಏನೋ ಒಂದು ಸಮಸ್ಯೆ ಬರಬಹುದು, ಕಣ್ಣಿನ ಸಮಸ್ಯೆನೆ ಬರಬಹುದು ಅಂತ, ಬೇರೆ ಸಮಸ್ಯೆಗಳು ಬರಬಹುದು ಎಸಿನ ರೂಮಲ್ಲಿ ಕೂತ್ಕೊಳ್ಳೋದ್ರಿಂದ, ಅದು ಬೇರೆ. ಆದ್ರೆ ತಾವು ಹೇಳಿದ್ರಲ್ಲ ಈ 20-20-20 ರೂಲ್ ಏನಿದೆ ಅಲ್ಲ, ಆ ರೂಲ್ಗಾಗಿ ಆದ್ರೂ ಅಟ್ಲೀಸ್ಟ್ ಅವರು ಅಲ್ಲಿ ಎದ್ಬಿಟ್ಟು ಓಡಾಡಬೇಕು ಮತ್ತು ದೂರದ ದೃಶ್ಯವನ್ನು ನೋಡಬೇಕು, ಹೊರಗಡೆ ಕಾಣಿಸ್ಬೇಕು. ಅದಕ್ಕೆ ದೃಶ್ಯ ಕಾಣಲಿ ಅಂತ ತಿಳ್ಕೊಂಡು ಕೆಲವೊಬ್ರು ಗ್ಲಾಸ್ ಹಾಕಿರ್ತಾರೆ, ಆ ಗ್ಲಾಸ್ ಇಂದ ಆ ಒಂದು ಕೆಲಸ ಆಗತ್ತಾ? ನೀವು ಹೇಳ್ದಂಗೆ ಆ ತಂಪು ಸಿಗತ್ತಾ? ನ್ಯಾಚುರಲ್ ಆಗಿ ಒಬ್ಬ ಮರಕ್ ನೋಡೋದಕ್ಕಿಂತ
0: ಅಟ್ಲೀಸ್ಟ್ ಸ್ವಲ್ಪ ಕಣ್ಣು ಸ್ವಲ್ಪ ದೂರ ನೋಡಬಹುದು,
1: ನೋಡ್ಬೇಕು ನೋಡ್ಬೇಕು ಅಷ್ಟೇ,
0: ಕಣ್ಣೊಂದು ರಿಲ್ಯಾಕ್ಸ್ ಆಗುತ್ತೆ.
1: ಸಹಜವಾದಂತ ಗಾಳಿ ಮುಖಕ್ಕೆ ಬಡಿಬೇಕು,
0: ಮಕ್ಕಳು ಹೊರಗಡೆ ಆಡ್ಲೇಬೇಕು, 2 hours ಸನ್ಲೈಟ್ ಎಕ್ಸ್ಪೋಜರ್ ಬೇಕು.
1: ಈ ಗ್ಲುಕೋಮಾದಿಂದ ದೃಷ್ಟಿ ಹೋದ್ರೆ ಅದು ಸರಿಪಡಿಸಕಾಗತ್ತ?
0: ಪೂರ್ತಿ ವಾಪಸ್ ಬರಲ್ಲ. ಎಷ್ಟೊಂದ್ ಜನ ಗ್ಲುಕೋಮಾಯಿಂದ ದೃಷ್ಟಿ ಕಮ್ಮಿ ಆಗಿರ್ತಲ್ಲ, ಗ್ಲುಕೋಮಾ ಅಂದ್ರೆ ಗೊತ್ತಿರಲ್ಲ, ಅವನು ಪೊರೆ ಪೊರೆ ಅನ್ಕೊಂಡಿರ್ತಾರೆ. ಸೊ ನಾವು ನೋಡ್ತೀವಿ ಪೊರೆನೂ ಇರುತ್ತೆ ಗ್ಲುಕೋಮಾನೂ ಇರುತ್ತೆ. ಆಪರೇಷನ್ ಮಾಡಿದ್ರೆ ಪೊರೆಯಿಂದ ದೃಷ್ಟಿ ಎಷ್ಟು ಹೋಗಿರ್ತೋ ಅದು ವಾಪಸ್ ಬರಬಹುದು, ಬಟ್ ಗ್ಲುಕೋಮಾಯಿಂದ ದೃಷ್ಟಿ ಬರಲ್ಲ. ಸೊ ಯಾವ ಸ್ಟೇಜ್ ಅಲ್ಲಿ ಇದೆಯೋ ನಾವು ಟ್ರೀಟ್ಮೆಂಟ್ ಕೊಡೋದು, ಉಳಿಸಕ್ಕೆ ಎಷ್ಟು ದೃಷ್ಟಿ ಇದೆಯೋ ಅದನ್ನು ಉಳಿಸಬಹುದು, ಫರ್ದರ್ ಡ್ಯಾಮೇಜ್ ಆಗದೆ ಇರಂಗೆ ಸರ್ಜರಿನೋ ಡ್ರಾಪ್ಸ್ ಮಾಡಬಹುದು.
1: ಈಗ ತಾವು ಟೆಸ್ಟ್ ಮಾಡ್ತಿರಲ್ಲ, ಎಷ್ಟೋ ಸಲ ಕೆಲವೊಂದು ಬೇರೆ ಬೇರೆ ಕನ್ನಡಕದ ಶಾಪ್ ನಲ್ಲಿ ಅಲ್ಲೇ ಮಷೀನ್ ಇಟ್ಬಿಟ್ಟು ಟೆಸ್ಟ್ ಮಾಡ್ಬಿಡ್ತಾರೆ. ಅದು ಅಂದ್ರೆ ಒಂದ್ಸಲ ಚೆಕ್ ಮಾಡಿಸಿದ್ವಿ ನಾವು, ಮುಂದಿನ ಹಂತಗಳಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅಲ್ಲೇ ಮಾಡಿಸ್ಕೊಂಡು ಹೋಗ್ತಿರ್ತೀವಿ ನಾವು ಅಂತ ಹೇಳ್ತಾರೆ.
0: ಒಂದ್ಸಲ ಅಲ್ಲಿಂದ ರೆಫರ್ ಮಾಡ್ತಾರೆ, ಬಟ್ ಅವಲ್ಲಿ ಏನಾಗುತ್ತೆ ಗ್ಲುಕೋಮಾ ಮಿಸ್ ಆಗುತ್ತೆ
1: ಅಲ್ಲಿ.
0: ಅವ್ರೊಂದ್ಸಲ ರೆಫರ್ ಮಾಡ್ತಾರೆ, ಇಷ್ಟು ಫುಲ್ ಪವರ್ ಕೊಟ್ಟರು ಮಗು ಇದು ವಿಷನ್ ಯಾಕೋ ಇವ್ರಿಗೆ ಇಂಪ್ರೂವ್ ಆಗ್ತಿಲ್ಲ, ಯಾಕೇನೋ ಕಾರಣ ಇರ್ಬೋದು ಅಂತ ಅವಾಗ ಕಳಿಸ್ತಾರೆ.
1: ಈಗ ಬೇರೆ ಬೇರೆ ಸಮಸ್ಯೆಗಳು, ಕಣ್ಣಿನ ಬೇರೆ ಬೇರೆ ಸಮಸ್ಯೆ ಅಂತ ಹೇಳ್ತೀವಲ್ಲ, ಈಗ ಗ್ಲುಕೋಮಾ ಅಂತ ಒಂದು ಹೇಳಿದ್ರಿ, ಇನ್ನು ಬೇರೆ ಡಯಾಬಿಟಿಸ್ ಒಂದಾಯ್ತು, ಇನ್ನು ಮತ್ತೆ ಬೇರೆ ಸಮಸ್ಯೆಗಳು ಇರ್ತವೆ, ಆ ಸಮಸ್ಯೆನ ನೀವು ಹೇಗೆ ಪರೀಕ್ಷೆ ಮಾಡ್ತೀರಿ? ಅದಕ್ಕೆ ಈ ಮೆಳ್ಳುಗಣ್ಣಿಗೆ ಏನು ಪರೀಕ್ಷೆ ಮಾಡ್ತೀರಾ ತಾವು? ನೋಡುವಾಗ ಗೊತ್ತಾಗುತ್ತೆ ನಿಜ, ಬಟ್ ಅದು ಎಷ್ಟು ಸೀರಿಯಸ್ ಇದೆ ಅಂತ ಅನ್ನೋದನ್ನ
0: ಎಷ್ಟಿದೆ ಅದ್ ಹೆಂಗ್ ನೋಡ್ತಾರೆ ಅದನ್ನೆಲ್ಲ ನಾವು ಮಕ್ಕಳಲ್ಲೇ ಗೊತ್ತಾಗ್ಬಿಟ್ರೆ ಬೇಗ ಸರಿಪಡ್ಬಹುದು ದೃಷ್ಟಿ. ಒರ್ಚ್ಕಣ್ ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಮಗುಲ್ ಅಂದ್ರೆ, ಚಿಕ್ಕದೋ ದೊಡ್ಡದೋ ಒರ್ಚ್ಕಣ್ಣು ಒರ್ಚ್ಕಣ್ಣು ಒರ್ಚ್ಕಣ್ಣೆ, ಒಂದೇ ಕಣ್ ಯಾವಾಗ್ಲೂ ಒರ್ಚ್ಕಣ್ಣಿದ್ರೆ ಆ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಅಂತ ಅರ್ಥ. ನಾವು ಅವ್ರನ್ನ ಚೆಕ್ ಮಾಡಿ ಒಂದ್ ಕಣ್ಣ ಮುಚ್ಚಿ ಗ್ಲಾಸ್ ಪವರ್ ಇದೆಯಾ ಇಲ್ಲ ನೋಡಿ ದೃಷ್ಟಿನ ಇಂಪ್ರೂವ್ ಮಾಡಿಸಬಹುದು.
1: ಈಗ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, ಸಣ್ಣವರಿದ್ದಾಗಿಂದ ಇದ್ದಿದ್ದ ಸಮಸ್ಯೆ ಸ್ವಲ್ಪ ದಿನ ಆದ್ಮೇಲೆ ಸರಿ ಆಗ್ಬಿಡುತ್ತೆ ಬಿಡು ಅಂತ ಹೇಳಿ ಎಷ್ಟೋ ಜನ ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ.
0: ಇಲ್ಲ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಅದು ವಿತಿನ್ 5 years ಡೀಲ್ ಮಾಡಿದ್ರೆ ಬೆಟರ್.
1: ಈ ಚಿಕ್ಕ ವಯಸ್ಸಿನಲ್ಲಿ ಮೇಡಮ್, ಚಿಕ್ಕ ವಯಸ್ಸಿನಲ್ಲಿ ನಂಬರ್ ಸ್ವಲ್ಪ ಏನೋ ಇದೆ ಅಂತ ಅನ್ಕೋಣ, ಆಮೇಲೆ ಬೆಳೀತಾ ಬೆಳೀತಾ ಬೆಳೀತಾ ಗ್ರೋತ್ ಜೊತೆ ಜೊತೆಗೆ ಆ ನಂಬರ್ ಬದಲಾಗ
0: ಆಗುತ್ತೆ, ಬೆಳೆಯೋ ಮಕ್ಕಳಲ್ಲಿ ಬದಲಾಗೆ ಆಗುತ್ತೆ
1: ಅಂದ್ರೆ ಸರಿಯಾಗ್ಬಿಡುತ್ತಾ ಅಂತ
0: ಡಿಪೆಂಡ್ಸ್ ಯಾವ ಪವರ್ ಇದೆ. ಬೇಸಿಕಲಿ 3 ಪವರ್ ಇದೆ, ಹೈಪರ್ಮೆಟ್ರೋಪಿ ಅಂದ್ರೆ ಪ್ಲಸ್ ಪವರ್ ಅಂತ, ದೂರದ್ದು ಹತ್ತದ್ದು ಮಂಜಿರುತ್ತೆ, ದೂರದೃಷ್ಟಿ ದೋಷ ಅಂದ್ರೆ ಮಯೋಪಿ ಅಂತ ನಾವು ಹೇಳ್ತೀವಲ್ಲ, ದೂರದೆಲ್ಲ ಮಂಜು, ಹತ್ತದ ಆಲ್ಮೋಸ್ಟ್ ಕ್ಲಿಯರ್ ಇರುತ್ತೆ. ಅದು ಈಗ ಬೆಳೀತಾ ಬೆಳೀತಾ ಕಣ್ಣಿನ ಸೈಜ್ ಜಾಸ್ತಿ ಆಗ್ತಾ ಜಾಸ್ತಿ ಆಗುತ್ತೆ, 20 ತನಕ ಆಗುತ್ತೆ. ಮುಂಚೆ ಎಲ್ಲ 18 ಮೊಬೈಲ್ ಬರೋ ಮುಂಚೆ 18 ಎಲ್ಲರೂ ಸ್ಟೆಬಿಲೈಸ್ ಆಗ್ತಿದ್ರು, ಸೊ ಸರ್ಜರಿ ಮಾಡಿಸ್ತಿದ್ರು ನಂಗೆ ಗ್ಲಾಸ್ ಸಿಕ್ಕೋದು ಇದು ಅಂತ. ಈಗ 20 ಆದ್ರೂ ಯಾರು ಸ್ಟೆಬಿಲೈಸ್ ಆಗ್ತಾ ಇಲ್ಲ, ಈವನ್ 25 ಈಗ ಅಡಲ್ಟ್ ಮಯೋಪಿಯ. ಯಾಕೆ? ಮೊಬೈಲ್
1: ಸಮೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅವರು.
0: ಕ್ಲಾಸ್ ರೂಮಲ್ಲಿ ಕ್ಲಾಸ್ ರೂಮ್ ಮಗು ಸ್ಕೂಲಲ್ಲಿ ಕೂತ್ಕೊಳ್ಳಲ್ಲಿ ಕಾಣಿಸಲ್ವಲ್ಲ,
1: ಆವಾಗ
0: ಆವಾಗಲೇ ಕಳಿಸ್ತಾ ಇರ್ತಾರೆ.
1: ಅಂದ್ರೆ ಪುಸ್ತಕ ಓದ್ತಿರ್ತಾರಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಮೊಬೈಲ್ ನೋಡುವಾಗ ಮೊಬೈಲ್ ಬಹಳ ಚೆನ್ನಾಗಿ ಕಾಣಿಸುತ್ತೆ,
0: ಮೊಬೈಲ್ ಚೆನ್ನಾಗಿ ಕಾಣುತ್ತೆ.
1: ಯಾಕಂದ್ರೆ ಅಲ್ಲಿ ಬೆಳಕಿರುತ್ತೆ, ಬೆಳಕಿಂದ ಎಲ್ಲ ಗೊತ್ತಾಗತ್ತೆ.
0: ತಪ್ಪಿಸ್ಕೊಂಡು ಕತ್ಲಲ್ಲಿ ಕೂತ್ಕೊಂಡು ತುಂಬಾ ನೋಡೋರು ಇದಾರೆ.
1: ಈಗ ತಾವು ಬೆಳಕು ಹಾಕಿ ABCDF ಅಂತ ಏನೋ ಓದಿಸ್ತಿರಲ್ಲ, ಅದು ಬೆಳಕಿನ ಒಂದು ಇರುತ್ತೆ, ಚೆನ್ನಾಗಿ ಓದ್ತಾರೆ, ಅದರಲ್ಲೇ ನೋಡ್ತಾ ನೋಡ್ತಾನೆ ಕೊನೆಯ ಅಕ್ಷರಗಳೆಲ್ಲ ಕಾಣಿಸಲ್ಲ, ತಪ್ಪು ತಪ್ಪಾಗತ್ತೆ. ಈಗ ಈ ಕಲರ್ ಗಳನ್ನ ಗುರುತಿಸೋದಾಗ್ಲಿ, ಅದು ಕಲರ್ ಬ್ಲೈಂಡ್ನೆಸ್ ತರ ಏನೋ, ಅದು ನಿಜವಾಗ್ಲೂ ಆ ರೀತಿ ಸಮಸ್ಯೆ ಅಷ್ಟು ಪ್ರಬಲವಾಗಿರುತ್ತಾ?
0: ಡೆಫಿನೆಟ್ ಇದೆ. ಅದು ಯೂಶುವಲ್ ಆಗಿ ಏನಾಗುತ್ತೆ, ತಾಯಂದ್ರಿಗೆ ಇರುತ್ತೆ, ತಾಯಂದ್ರಿಂದ ಗಂಡಸ್ರಿಗೆ ಬರುತ್ತೆ. ಕಲರ್ ಬ್ಲೈಂಡ್ನೆಸ್, ಕಂಜನಿಯಲ್ ಕಲರ್ ಬ್ಲೈಂಡ್ನೆಸ್ ಮೋರ್ ಕಾಮನ್ ಇನ್ ಮೇಲ್ಸ್. ಸೊ ಮದರ್ ಇಸ್ ಯೂಶ್ವಲಿ ಕ್ಯಾರಿಯರ್ ಅಂತ ಹೇಳ್ತೀವಿ, ಅಂದ್ರೆ ಅವ್ರಿಗೆ ಜೀನ್ಸ್ XX ಎರಡು ಇರ್ತಲ್ಲ, ಆ ಎಕ್ಸ್ ಕ್ರೋಮೋಸೋಮ್ ಇಂದಾನೆ ನಿಮ್ಗೆ ಕಲರ್ ವಿಷನ್ ಪ್ರಾಬ್ಲಮ್ ಬರೋದು. ಸೊ ತಂದೆಯರ್ಗೆ ಯೂಶ್ವಲಿ ಬರಲ್ಲ. ಸೊ ಗಂಡಸರಿಗೆ ಜಾಸ್ತಿ ಕಲರ್ ಬ್ಲೈಂಡ್ನೆಸ್ ಇರುತ್ತೆ, ಅದನ್ನ ನಾವು ಚೆಕ್ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತೀವಿ ನಿಮ್ದು ಮುಂದೆ ಕೆರಿಯರ್ ಆಪ್ಷನ್ಸ್ ಇಲ್ಲಿ ಕಮ್ಮಿ ಇರುತ್ತೆ, ಎಸ್ಪೆಷಲಿ ಆರ್ಮ್ ಫೋರ್ಸಸ್ ಡ್ರೈವಿಂಗ್ ಅಲ್ಲೆಲ್ಲ. ಸೊ ಅಷ್ಟು ಕಲರ್ ಬ್ಲೈಂಡ್ನೆಸ್ ಅದ್ರ ಮೇಲೆ ಹೋಗುತ್ತೆ.

0: ತುಂಬಾನೇ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ಸಿಗೋ ಅವಕಾಶಗಳು ಸಿಗಲ್ಲ,
1: ಅವ್ರು ಅದಕ್ಕೆ ಏಮ್ ಮಾಡೋದು ಬೇಡ, ಸೊ ಆಮೇಲೆ ಡಿಸಪಾಯಿಂಟ್ಮೆಂಟ್ ಬೇಡ ಲೈಫಲ್ಲಿ.
0: ಈಗ ತಾವು ಹೇಳ್ತಿದ್ರಿ ಎಲ್ಲ ಸಂದರ್ಭಗಳಲ್ಲೂ ಮಕ್ಕಳಿಂದನೇ ನಾವು ಆ ಒಂದು ಹಂತದಲ್ಲೇ ನಾವು ಚಿಕಿತ್ಸೆ ಅಂದ್ರೆ ಚೆಕಪ್ ಮಾಡಿಸ್ಬೇಕು, ಆದ್ರೆ ಆಗಲ್ಲ. ಮಿಡ್ಲ್ ಮಿಡ್ಲ್ ಬಂದು ಸುಮಾರು ಸಲ ಈಗ ನಾವೆಲ್ಲ ಹೇಳುವಂಗೆ 40ನೇ ವರ್ಷಕ್ಕೆ ಬಂದು ಅವಾಗ ಅವರಿಗೆ ಚಸ್ಮಾ ಹಾಕ್ಬೇಕು ಅಂತ ಗೊತ್ತಾಗತ್ತೆ, ಆದ್ರೆ ಮಕ್ಕಳ ಹಂತದಲ್ಲಿ ಚೆಕ್ ಮಾಡ್ಸಕ್ ಆಗಲ್ಲ. ಈ ಅವಾಗ ಏನು ಸಮಸ್ಯೆ, ಅದಕ್ಕೆ ಏನು ಮಾಡಬೇಕು?
1: ಸಿ ಅವಾಗೇನು ಡೆಪ್ತ್ ಪರ್ಸೆಪ್ಷನ್ ಇರಲ್ಲ, ಅವಾಗೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇದು ಎಸ್ಪೆಷಲಿ ಈ ಥರ ಮಕ್ಕಳು 18 ವರ್ಷಕ್ಕೆ ಇದಕ್ಕೆ ಹೋಗ್ತಾರೆ, ಯಾವುದು ಡ್ರೈವಿಂಗ್ ಲೈಸೆನ್ಸ್ಗೆ, ಅಲ್ಲಿ ಸಿಗಲ್ಲ, ಅಲ್ಲಿ ಫೇಲಾಗಿ ನಮ್ಮ ಹತ್ರ ಬರ್ತಾರೆ. ಏನಾದರೂ ದೃಷ್ಟಿ ಇಂಪ್ರೂವ್ ಮಾಡ್ಬೋದಾ?
0: ಮಯೋಪಿಯಾ ಇದನ್ನು ಸರಿಪಡಿಸ್ಬೋದಾ?
1: ಸರಿಪಡಿಸ ಒಂದ್ಸಲ ಮಯೋಪಿಯಾ ಸ್ಟಾರ್ಟ್ ಆದರೆ ಅದು ಪ್ರೋಗ್ರೆಸ್ ಆಗುತ್ತೆ.
0: ಓಕೆ,
1: ಅದನ್ನು ನೀವು ಕಂಟ್ರೋಲ್ ಮಾಡಬಹುದು ಪ್ರೋಗ್ರೆಷನ್, ಬಟ್ ಸ್ಟಾಪ್ ಮಾಡೋಕ್ಕಾಗಲ್ಲ.
0: ಏನೇನು ಮಾರ್ಗಗಳು ಮೇಡಮ್? ಈಗ
1: ಎರಡು
0: ಮಕ್ಕಳಿಗೂ ಆಗಲಿ ದೊಡ್ಡವರಿಗೆ ಆಗಲಿ
1: ಮಯೋಪಿಯಾ ಡಯಾಬಿಟಿಸ್ ಎರಡು ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ ಈಗ, ಎರಡು ಲೈಫ್ ಸ್ಟೈಲ್ ಪ್ರಾಬ್ಲಮ್.
0: ದೃಷ್ಟಿದೋಷ ಇರೋರನ್ನು ತುಂಬಾ ಜನ ನೋಡ್ತಾ ಇದ್ದೀವಿ, ಅವರಿಗೆ ಸ್ವಲ್ಪ ಕೆಲಸ ಸ್ವಲ್ಪ ಮಂಜಾಗಿ ಕಾಣಿಸುತ್ತೆ ಅಥವಾ ಪೂರ್ತಿ ಸಂಪೂರ್ಣ ದೃಷ್ಟಿ ಹಾಳಾಗಿರುತ್ತದೆ. ಅವ್ರು ಯಾವ್ದಾವ್ದು ನಮ್ಮ ತಂದೆ ತಾಯಿ ಚೆಕಪ್ ಮಾಡ್ಸಕ್ ಕರ್ಕೊಂಡೋಗಿದ್ರು ಸರ್, ಬೇರೆ ಬೇರೆ ಡಾಕ್ಟರ್ಗಳೆಲ್ಲ ತೋರಿಸಿದ್ದಾರೆ ಆಗಲಿಲ್ಲ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ಹೋಗಿದ್ದಕ್ಕೂ ಕೂಡ ನಾವು ದೃಷ್ಟಿಯಿಂದ ವಂಚಿತರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರನ್ನ ನಾವು ಯಾವ ಸಂದರ್ಭಗಳಲ್ಲಿ ಹೇಗೆ ಹೇಗೆ ಗುರುತಿಸಬೇಕಾಗತ್ತೆ, ಚೆಕಪ್ ಅವ್ರದ್ದು ಹೆಂಗೆ?
1: ಅವ್ರನ್ನು ಗುರುತಿಸ್ತೀವಿ ನಾವು, ಒಂದು ಕಣ್ಣಲ್ಲಿ ದೃಷ್ಟಿ ಚೆನ್ನಾಗಿದ್ರೆ ಪರವಾಗಿಲ್ಲ, ಎರಡರಲ್ಲೂ ದೃಷ್ಟಿ ತುಂಬಾ ಕಮ್ಮಿ ಇದ್ರೆ ಲೋ ವಿಷನ್ ಡಿವೈಸ್ ಅಂತ ಹೇಳ್ತೀವಿ. ರೊಟೀನ್ ಕ್ಲಾಸ್ ಹೆಲ್ಪ್ ಆಗಲ್ಲ, ಲೋ ವಿಷನ್ ಡಿವೈಸ್ ಅಂತ, ಅದರಲ್ಲಿ ದೂರದೃಷ್ಟಿ ಸ್ವಲ್ಪ ಆಬ್ಜೆಕ್ಟ್ಸ್ ಎಲ್ಲ ಮುಂದೆ ಹತ್ರ ಬಂದಂಗಿರುತ್ತೆ, ಚಿಕ್ಕ ಚಿಕ್ಕ ಪ್ರಿಂಟ್ ಎಲ್ಲ ದೊಡ್ಡದಾದಂಗಿರುತ್ತೆ, ಅದರಲ್ಲಿ ತುಂಬಾ ಇದೆ, ಹತ್ರಕ್ಕೆ ದೂರಕ್ಕೆ ಬೇಕಾಗಿದೆ. ಸೊ ಅವ್ರನ್ನ ನಮ್ಮ ಹತ್ರ ರಿಹಾಬಿಲಿಟೇಷನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಇನ್ ಕೇಸ್ ಎಲ್ಲೂ ಆಗದೆ ಇದ್ರೆ ಅವ್ರ ಹತ್ರ ಕಳಿಸ್ತೀವಿ ಮುಂದೆ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ.
0: ಓಕೆ, ಈಗ ಮಕ್ಕಳಿಗೆ ಒಂದು ಚಿಕಿತ್ಸೆ ಅಂತಂದಾಗ ಒಂದೊಂದು ಹಂತದಲ್ಲಿ ಚೆಕಪ್ ಮಾಡಿಸ್ತಾ ಮಾಡಿಸ್ತಾನೆ ಬರ್ತೀವಿ ನಾವು. ಶಾಲಾ ಹಂತದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನು ಮಾಡ್ತೀರಿ ಅಥವಾ ಮಕ್ಕಳಿಗೆ ಯಾವ ರೀತಿ ದೃಷ್ಟಿದೋಷ ಇದೆ ಅಂತ ಅನ್ನೋದನ್ನು ಕೂಡ ಬೇಕಾದ್ರೆ ಬಂದು ಚೆಕಪ್ ಮಾಡಿಸ್ತೀವಿ ನಾವು ಅಂತ ಅವರು ಹೇಳ್ತಾರೆ. ಖಾಸಗಿ ಶಾಲೆಗಳಲ್ಲಿ ಅದರದ್ದು ಬಹಳ ಗಮನ ತಗೋತೀವಿ ನಾವು ಅಂತ ಹೇಳ್ತಾರೆ. ಯಾವ್ಯಾವ ಹಂತದಲ್ಲಿ ಈ ತಪಾಸಣೆ ಮಾಡ್ತಾರೆ ಅವರಿಗೆ?
1: ಐಡಿಯಲ್ ಆಗಿ ಎವ್ರಿ ಫಸ್ಟ್ ಇಯರ್ ಒಂದ್ಸಲಿ ಮಾಡ್ಬೇಕು, 3 ಇಯರ್ಸ್, 5 ವರ್ಷಕ್ಕೊಂದು ಮಾಡಿದ್ರೆ 5 ವರ್ಷ ಆದ್ಮೇಲೆ ಎವ್ರಿ ವರ್ಷ ಒಂದೊಂದು ವರ್ಷನೂ ಮಾಡಲೇಬೇಕು, ಯಾಕಂದ್ರೆ ಮಕ್ಕಳದು ಚೇಂಜ್ ಆಗ್ತಾ ಇರುತ್ತೆ.
0: ಆಯ್ತು, ಮಕ್ಕಳ ಕತೆ ಆಯ್ತು, ದೊಡ್ಡವ್ರದ್ದು ಕತೆ?
1: ದೊಡ್ಡವರು ಮಾಡಿಸಿರ್ಬೇಕು ಅನ್ಕೊಳ್ಳಿ, ಮಾಡಿಸದೇ ಇದ್ರೆ ನೀವು ಕೆಲಸದಲ್ಲಿ ಅಟ್ ಲೀಸ್ಟ್ ವರ್ಷಕ್ಕೊಂದ್ಸಲಿ ಮಾಡಿಸಿ, ಅವ್ರ 2 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. 40 ಇಯರ್ಸ್ ಆದ್ಮೇಲೆ 40ಗೊಂದ್ಸಲಿ ಮಾಡಿಸಿ, 45 ಒಂದ್ಸಲಿ ಮಾಡಿಸ್ಬೇಕಾಗತ್ತೆ.
0: ಈ ಹಂತದ ಚಿಕಿತ್ಸೆ ಅದಕ್ಕಾಗಿ ನಾವು ತಯಾರಿ ಇರ್ತೀವಿ ಅಂತ ನೋಡೋಣ. ಯಾವ ಸಂದರ್ಭಗಳಲ್ಲಿ ಏನು ತಪಾಸಣೆ ಮಾಡ್ತೀರಿ ನೀವು? ಉದಾಹರಣೆ ಈಗ ಕಣ್ಣಿನ ಪೊರೆ ಬಂದಿರ್ತದೆ ಅಂತೀವಿ, ಅದನ್ನು ಯಾವ ಸಂದರ್ಭದಲ್ಲಿ ನೋಡ್ತೀರಿ ನೀವು? ಆದ್ರೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಇವರಿಗೆ ಪೊರೆ ಬಂದಿದೆ ಅಂತ
1: ಯಾವ ಬಂದಿದೆ ಡ್ರಾಪ್ಸ್ ಎಲ್ಲ ಹಾಕಿ ನೋಡ್ತೀವಿ ದೃಷ್ಟಿ ಎಷ್ಟಿದೆ ಅಂತ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ. ಸಪೋಸ್ 6-6 ವಿಷನ್ ಇರುತ್ತೆ, ಸ್ವಲ್ಪನೇ ಪೊರೆ ಇರುತ್ತೆ, ಬಟ್ ಅವರು ನೈಟ್ ವಿಷನ್ ಡ್ರೈವರ್ ಇದ್ರೆ ಆನ್ಕಮಿಂಗ್ ಹೆಡ್ಲೈಟ್ಸ್ ಬಂದರೆ ಸ್ಕ್ಯಾಟರ್ ಆಗುತ್ತೆ ಡ್ರೈವ್ ಮಾಡೋ, ಅವರಿಗೆ ಪ್ರೊಫೆಷನಲ್ ಡ್ರೈವರ್ ತಕ್ಷಣ ಮಾಡ್ತೀವಿ. ಅದೇ ಪೊರೆ ಹೌಸ್ ವೈಫ್ಗಿದ್ರೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ನಿಮ್ಗೆ ಅನುಕೂಲ ಹೇಗಿರುತ್ತೋ ಬನ್ನಿ, 6 ಮಂತ್ಸ್ ಒಂದ್ಸಲಿ ಚೆಕ್ ಮಾಡ್ತೀವಿ. ಡಯಾಬಿಟೀಸ್ ಇದ್ರೆ ಇನ್ನೂ ಬೇಗ ಬನ್ನಿ ಅಂತ, ಯಾಕಂದ್ರೆ ಒಂದ್ಸಲಿ ಡಯಾಬಿಟೀಸ್ ಫ್ಲಕ್ಚುಯೇಟ್ ಆದರೆ ಪೊರೆ ಬೇಗ
0: ಮೇಡಮ್. ಈಗ ಕಣ್ಣಿನ ಪೊರೆ ಅಂತ ಅನ್ನೋದು ಬಂದಿದೆ ಅಂತ ಯಾವ ಹಂತದಲ್ಲಿ ಯಾವ ವಯಸ್ಸಿನವ್ರಿಗೆ ಗೊತ್ತಾಗತ್ತೆ? ತುಂಬಾ ತಡವಾಗಿ ಪೊರೆ ಬಂದಿದೆ ಅಂತ ನಾವು ಭಾವಿಸಿಕೊಂಡಿರ್ತೀವಿ, ವಯಸ್ಸಾದಾಗ ಪೊರೆ ತಗಸ್ಬೇಕು ಅಂತ ಹೇಳ್ತಿರ್ತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಏನಾದ್ರೂ ಅದು ಬರುತ್ತಾ, ಅದರ ತಪಾಸಣೆ ಮಾಡ್ತೀರಾ?
1: ಮಕ್ಕಳ ಜೊತೆ ಹುಟ್ಟಿದ ಮಕ್ಕಳಿಗೂ ಬರುತ್ತೆ, ಪೊರೆ ಬಂದಿರುತ್ತೆ, ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಅಪ್ಪ ಅಮ್ಮ ಅದರಿಂದ ಬಂದಿರುತ್ತೆ, ಇನ್ಫೆಕ್ಷನ್ ತಾಯಿಗೆ ಪ್ರೆಗ್ನೆನ್ಸಿಲಿ ಅವಾಗ ಬರುತ್ತೆ.
0: ಓ, ಈ ಮಕ್ಕಳಿಗೂ ಬರುತ್ತೆ?
1: ನಾವು ಅದನ್ನ ತಂದೆ ತಾಯಿಗೂ ಬಂದಿರುತ್ತೆ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಕೇಳ್ತೀವಿ, ತಂದೆ ತಾಯಿನೂ ತಪಾಸಣೆ ಮಾಡ್ತೀವಿ, ಮಗುಗಿದ್ರೆ ನಿಮ್ಗಿದ್ಯಾ ಅಂತ. ಎಷ್ಟೊಂದ್ಸಲ ಹೇಳಲ್ಲ ಅವರು.
0: ಈ ಅಪಾಯಕಾರಿ ಕೆಲಸಗಳು ಮಾಡ್ತಿರ್ತಾರಲ್ಲ, ಅವರಿಗೆ ತುಂಬಾನೇ ಜಾಸ್ತಿ ಹೆಚ್ಚಿನ ತಪಾಸಣೆ ಬೇಕಾಗಬಹುದು ಕಾಣಿಸುತ್ತೆ ಅವರ ಕೆಲಸದ ವೈಖರಿ ಮೇಲೆ.
1: ಇಲ್ಲ, ಹೌದು, ಅವ್ರು ಪ್ರೊಟೆಕ್ಟಿವ್ ಗೇರ್ ಹಾಕೊಳ್ಳಬೇಕು ರೂಲ್ಸ್ ಪ್ರಕಾರ ಆಕ್ಯುಪೇಷನ್ ಇದು.
0: ಹಾಗಾದ್ರೆ ಎಕ್ಸ್ರೇನೂ ಮಾಡ್ತೀರಿ, ಮತ್ತೆ ಕಣ್ಣಿಗೆ ಸ್ಕ್ಯಾನಿಂಗ್ ಏನಾರು ಮಾಡ್ತೀರಾ? ಬರೀ ಎಕ್ಸ್ರೇ ಅಷ್ಟೇ?
1: ಕಣ್ಣಿಗೆ ಸ್ಕ್ಯಾನಿಂಗ್ ತುಂಬಾ ಇದೆ, ವೆರೈಟಿ ಯಾವ್ದಕ್ಕೆ ಯಾವ್ದು ಮಾಡ್ಬೇಕು?
0: ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾಗಿರೋದು ವಿವಿಧ ಪರೀಕ್ಷೆಗಳು, ತಪಾಸಣೆಗಳು. ಅಂದ್ರೆ ಆಧುನಿಕವಾಗಿ ತುಂಬಾನೇ ಅನೇಕ ವೈದ್ಯಕೀಯ ಅಭಿವೃದ್ಧಿಯಲ್ಲಿ ಸಾಕಷ್ಟು ಮಾಡ್ತೀರಿ ನೀವು, ಆದ್ರೆ ಜನಸಾಮಾನ್ಯರಿಗೆ ಈ ಎಲ್ಲ ಹಂತಗಳಲ್ಲಿ ಈ ಪರೀಕ್ಷೆಗಳು ತುಂಬಾ ಅವಶ್ಯಕತೆ ಇದೆ, ಅಥವಾ ರೊಬೊಟಿಕ್ ಮೂಲಕವಾಗಿಯೂ ಕೂಡ ಕಣ್ಣಿನ ಒಂದು ಚಿಕಿತ್ಸೆ ಮಾಡಕ್ ಸಾಧ್ಯ ಇದೆ ಅಂತ ಅನ್ನೋದೆಲ್ಲ ಗೊತ್ತಾಗಬೇಕು ನಮಗೆ.
1: ರೋಬೋಟಿಕ್ ಅಂದ್ರೆ ಇದು ಮೇನ್ಲಿ ಇದು ಫೆಮ್ಟೋಸೆಕೆಂಡ್ ಲೇಸರ್ ಅಂತ ಇರುತ್ತೆ, ಅದು ಲೇಸರ್ ಎಲ್ಲ ಮಾಡುತ್ತೆ, ಸ್ವಲ್ಪ ಬೇಗ ಸುಲಭವಾಗಿ ಸರ್ಜರಿ ಆಗೋಗುತ್ತೆ, ಪ್ರಿಸೈಸ್ ಆಗಿರುತ್ತೆ.
0: ಹೌದಾ? ಈಗ ತುಂಬಾ ವಯಸ್ಸಾದವರಲ್ಲಿ ದೃಷ್ಟಿದೋಷದ ಒಂದು ಸಮಸ್ಯೆ ತುಂಬಾನೇ ಇರುತ್ತೆ.
1: ಅವ್ರಿಗೆ ರೆಟಿನಾನು ಪ್ರಾಬ್ಲಮ್ ಇರಬಹುದು, ಅವಾಗ ARMD ಅಂತ ಹೇಳ್ತೀವಿ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಸ್ಮ್. ಅದಕ್ಕೆ ಟೈಪ್ ಅದ್ಮೇಲೆ ಇಂಜೆಕ್ಷನ್ಸ್ ಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ಆ ಟೈಮಲ್ಲಿ.
0: ಅದು ಒಟ್ಟಾರೆ ಒಂದು ಕಣ್ಣಿನ ಸುರಕ್ಷತೆಯನ್ನು ಮಾಡಬೇಕು, ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು.

0: ಅನೇಕ ಪರೀಕ್ಷೆಗಳು ಮಾಡೋದು, ಅದು ಎಲ್ಲ ಬೇರೆ ಬೇರೆ ಇರ್ಬೋದು. ತಲೆನೋವು ಬಂದಾಗೂ ಕೂಡ ನೀವು ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ, ಸರಿ ಮಾಡ್ಕೋಬೇಕು. ಯಾಕಂದ್ರೆ ಕಣ್ಣು ದೃಷ್ಟಿ ಬಹಳ ಮುಖ್ಯ. ಕಣ್ಣು ದಾನ ಮಾಡಿದ್ರ ಕಡೆಯಿಂದ ಆದರೂ ಕಣ್ಣು ದಾನ ಪಡ್ಕೊಂಡಾದ್ರೂ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಕಣ್ಣು ದೃಷ್ಟಿ ಅಷ್ಟು ಮುಖ್ಯ ಇದೆ. ಆದರೆ ಆ ದಾನವಾಗಿ ಪಡೆದಂತಹ ಕಣ್ಣು ಅದು ಹೊಂದಾಣಿಕೆ ಆಗಬೇಕಂದ್ರೆ ನಮ್ಮ ನರಗಳ ಒಂದು ವ್ಯವಸ್ಥೆ ಚೆನ್ನಾಗಿರಬೇಕು ಅಲ್ವಾ? ಇಲ್ಲಾಂದ್ರೆ ನೋಡ್ಲಿಕ್ಕಷ್ಟೇ ಇರಲಿ ಅಂತ ಹೇಳಿ ಹಾಕೊಂಡಿರ್ತಾರೆ, ಆದ್ರೆ ಅವರಿಗೆ ಕಣ್ಣು ಕಾಣಿಸ್ತಿರಂಗಿಲ್ಲ. ಅದು ಇದೆ,
1: ಅದು ಇದೆ, ಅದು ಇದೆ, ಅದು ಇದೆ. ಆಮೇಲೆ ಈ ಪ್ರೀಮೆಚರ್ ಮಕ್ಕಳಿಗೂ ಫುಲ್ ಟರ್ಮ್ ಹುಟ್ಟಿದೆ ವೇಗಲೇ ಹುಟ್ಟುಬಿಡ್ತಾರಲ್ಲ, 34 ವರ್ಷ 34 ವಾರ 32 ವೀಕ್ಸ್ 34, ಅವ್ರಿಗಂತೂ ಕಂಪಲ್ಸರಿ.
0: ತುಂಬಾ ಸಂತೋಷ ಮೇಡಮ್, ತಾವು ಬಹಳ ವಿವರವಾಗಿ ವಿವಿಧ ಹಂತದಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡ್ತಾರೆ, ಅದಕ್ಕೆ ಚಿಕಿತ್ಸೆ ಕೂಡ ಇದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
2: ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಭಾನುಮತಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ.
3: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಣ್ಣು ಆರೋಗ್ಯ ಚೀಟಿ ಕುರಿತು ಮಹತ್ವವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ರೈತ ಬಾಂಧವರಿಗೆ ಈ ಒಂದು ಮಣ್ಣು ಆರೋಗ್ಯ ಚೀಟಿ ಏನೇನು ಉಪಯೋಗಕ್ಕೆ ಬರ್ತದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಬಾರ್ಡ್ನಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸುದೀರ್ಘ ಸೇವೆಗೈದಿರುವ ಡಾಕ್ಟರ್ ವಿಎಫ್ ಹುಲ್ಗೂರ್ ಸರ್ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ಬಿಎಫ್ ಹುಲ್ಗೂರ್ ಸರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಪ್ರಸ್ತುತ ಈ ಒಂದು ಮಣ್ಣು ಆರೋಗ್ಯ ಚೀಟಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ರೈತ ಬಾಂಧವರ ಬೆಳೆಗೆ ವೃದ್ಧಿಸುವ ಒಂದು ಯೋಜನೆ ಇದಾಗಿದ್ದು, ರೈತ ಬಾಂಧವರಿಗೆ ಉಪಯೋಗಕ್ಕೆ ಬರಲಿ, ಅವರ ಬೆಳೆ ಇನ್ನೂ ಹೆಚ್ಚಾಗಲಿ, ಅವರ ಆದಾಯ ಹೆಚ್ಚಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಣ್ಣು ಆರೋಗ್ಯ ಚೀಟಿಯನ್ನು ತರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಂತೀರಿ ಸರ್?
4: ಹೌದು ಸರ್, ಇದು ಬಹಳ ಒಳ್ಳೆ ಅವಕಾಶ. ಇದು ಮಣ್ಣು ಆರೋಗ್ಯ ಚೀಟಿ ನಮ್ಮ ಪ್ರಧಾನಮಂತ್ರಿಗಳು 19 February 2015 ಸುರತ್ಗರ್ ಅಂತ ಒಂದು ಪ್ಲೇಸ್ನಿಂದ, ರಾಜಸ್ಥಾನದಿಂದ ಇದನ್ನು ಲಾಂಚ್ ಮಾಡಿದರು. ಇದು ಉದ್ದೇಶ ಏನಂದರೆ, ನಮ್ಮ ರೈತರು ಗೊಬ್ಬರ ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ನೋಡ್ತೀವಿ ಗೊಬ್ಬರ ಅಂದರೆ ಏನು, ಯೂರಿಯಾ ಗೊಬ್ಬರ ಹಾಕಿಬಿಡ್ತಾರೆ. ಉಳಿದೇನೋ ಅವ್ರ ಗೊಬ್ಬರ ಅಂದರೆ ಯೂರಿಯಾ ಗೊಬ್ಬರನೇ. ಹಿಂಗೆ ಮೊದಲ ಆ್ಯಕ್ಚುಲಿ ಸಗಣಿ ಗೊಬ್ಬರ ಅದೆಲ್ಲ ಹಾಕ್ತಿದ್ರು. ಇವಾಗ ಸಗಣಿ ಗೊಬ್ಬರ ಹಾಕಲಿಕ್ಕೆ ದನ ಇಲ್ಲ, ಏನಿಲ್ಲ, ಹೀಗಾಗಿ ಬರೀ ಯೂರಿಯಾ ಗೊಬ್ಬರ ಹಾಕ್ತಾರೆ. ಆದರೆ ಈ ಮಣ್ಣು ಆರೋಗ್ಯ ಚೀಟಿಯ ಉದ್ದೇಶ ಏನಂದರೆ, ಈ ಬರೀ ಯೂರಿಯಾ ಗೊಬ್ಬರ ಹಾಕಿ ಹಾಕಿ ಮಣ್ಣು ಬರಡಾಗಿ ಹೋಗಿದೆ, ಮಣ್ಣು ಹುಳಿ ಆಗಿದೆ, ಹೀಗಾಗಿ ಅದು ಉತ್ಪಾದನೆ ಕಡಿಮೆ ಆಗುತ್ತೆ. ಈ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದೊಳಗೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕೊಡಬೇಕು, ಯಾವ ಮಣ್ಣಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಈ ಮಣ್ಣು ಆರೋಗ್ಯ ಚೀಟಿ ತಿಳಿಸ್ತದೆ. ಈ ವಿಷಯವನ್ನು ರೈತರಿಗೆ ಡೆಮಾನ್ಸ್ಟ್ರೇಷನ್ ಮತ್ತು ರೈತ ಮೇಳ ಇದರಿಂದ ನಾವು ತಿಳಿಪಡಿಸ್ತಾ ಇದ್ದೀವಿ. ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ನ ಉಪಯೋಗ ಏನಂದರೆ, ಮಣ್ಣು ಅದರದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕಾದ್ರೆ, ಉತ್ಪಾದನೆ ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ಫರ್ಟಿಲೈಸರು, ಕರೆಕ್ಟ್ ಡೋಸು, ಕರೆಕ್ಟ್ ಎಷ್ಟು ಹಾಕಬೇಕು ಅದನ್ನು ಹಾಕಿದರೆ ಅದು ಮಣ್ಣಿನ ಉತ್ಪಾದಕತೆ ಹೆಚ್ಚಿಗೆ ಆಗುತ್ತೆ, ಬೆಳೆ ಹೆಚ್ಚಿಗೆ ಬರುತ್ತೆ, ಅದರ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಈಗ ನಾವು ಕಡಲೆ ಬೆಳೀತಾ ಇರ್ತೀವಿ, ಅದಕ್ಕೆ ಫಾಸ್ಫರಸ್, ರಂಜಕ ಮತ್ತು ಪೊಟ್ಯಾಸಿಯಂ ಸರಿಯಾಗಿ ಹಾಕ್ತಾ ಇದ್ದರೆ ಅದರ ಕಾಳು ದಪ್ಪ ಬರೋದಿಲ್ಲ, ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ, ಶ್ರಿವಲ್ಡ್ ಆಗಿ ಅಂದರೆ ಅದು ಒಂಥರ ಸಂಕುಚಿತ ಆಗಿ ಕಾಳಾಗುತ್ತೆ. ಇದೇ ರೀತಿ ಎಲ್ಲ ಬೆಳೆಗಳು
3: ಅಂದರೆ ಫಲವತ್ತಾದ ಮಣ್ಣು ಇದು ಯಾವ ಪ್ರಮಾಣದಲ್ಲಿರ್ತದೆ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ?
4: ಅದು ಈ ನಮ್ಮ ಮಣ್ಣಿನ ಗುಣಧರ್ಮಗಳು ಅದನ್ನು ಹೇಗೆ ಕಂಡ್ಕೋಬೇಕಂದ್ರೆ, ನಾವು ಈ ಮಣ್ಣಿನ ಚೀಟಿ ಇದೆಯಲ್ಲ,

0: ಇದರ ಉದ್ದೇಶನೇ ಅದು. ಇದರೊಳಗೆ ನಾವು ಏನೇನು ಮಾಡ್ತೀವಿ ಅಂತ ಅನ್ನೋದು ಇಲ್ಲೇ ಹೇಳ್ತೀವಿ. ಮಣ್ಣಿನ ಫಲವತ್ತತೆ ಅಂದರೆ ಮಣ್ಣಿನೊಳಗೆ ಪೋಷಕಾಂಶಗಳು ಎಷ್ಟಿರ್ತಾವು ಅದ್ರ ಮೇಲೆ, ಸಾಕಷ್ಟು ಇದೆಯಾ ಇಲ್ಲ, ಫಲವತ್ತತೆ ಇರಬೇಕು.
1: ಹೆಂಗ್
0: ಅದು ಹೆಂಗ್ ಗೊತ್ತಾಗೋದು ಅಂದ್ರೆ ಅದರ ಸಲುವಾಗಿನೇ ಈ ಮಣ್ಣು ಆರೋಗ್ಯ ಚೀಟಿ ತಂದಿರೋದು. ಇದರೊಳಗೆ ಈ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಏನು, ಇದರೊಳಗೆ ಏನೇನು ಇರ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ, ಸವಿಸ್ತಾರವಾಗಿ ನೋಡೋಣ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಈ ಮಣ್ಣಿನ ಆರೋಗ್ಯ ಚೀಟಿಯೊಳಗೆ ಅದರದೊಂದು ನಂಬರ್ ಇರ್ತದೆ, ಸಂಖ್ಯೆ, ಅದರೊಳಗೆ ರೈತನ ಹೆಸರು ಇರ್ತದೆ. ಆಮೇಲೆ ಅವನು ಈ ಮಣ್ಣಿನ ಚೀಟಿ ಒಂದು ಸಲ ಮಾಡಿದರೆ ಇದು 3 ವರ್ಷ ಅವಧಿಗೆ ಇರ್ತದೆ. ಆ ಅವಧಿ ಏನು ಅಂತ ಬರೆದಿರ್ತಾರೆ. ಈ ಮಣ್ಣಿನ ಚೀಟಿ ಅವಧಿ 10/11/2016 ಅಂದರೆ 3 ವರ್ಷ ಇದರ ಅವಧಿ ಇರ್ತದೆ. ಆಮೇಲೆ ಇದರೊಳಗೆ ಏನೇನು ಇರ್ತದೆ, ಈಗ ರೈತರ ವಿವರಗಳು ಇರ್ತದೆ. ಒಂದು ರೈತರ ವಿವರಗಳೊಳಗೆ ಏನೇನು ಇರ್ತದೆ, ರೈತನ ಹೆಸರು ಇದರೊಳಗೆ ನಾರಾಯಣಪ್ಪ ಅಂತ, ಆಮೇಲೆ ಅವನ ಊರು ವಿಳಾಸ, ಆಮೇಲೆ ತಾಲೂಕು, ಆಮೇಲೆ ಜಿಲ್ಲೆ ಇರ್ತದೆ, ಜಿಲ್ಲೆ ನಂತರ ಗ್ರಾಮ, ಆಮೇಲೆ ಪಿನ್ಕೋಡ್ ಇರ್ತದೆ, ಆಧಾರ್ ಸಂಖ್ಯೆ ಹಾಕ್ತಾರೆ, ಮೊಬೈಲ್ ಸಂಖ್ಯೆ ರೈತನ, ರೈತ ಮಹಿಳೆ ಅಥವಾ ಪುರುಷ ಅಂತ ಇರ್ತದೆ. ಆಮೇಲೆ ಮಣ್ಣಿನ ಮಾದರಿ ಬಗ್ಗೆ ಏನೇನು, ಈಗ ನಮಗೇನು ವೆಹಿಕಲ್ಗೆ ಹೆಂಗೆ ಸಂಖ್ಯೆ ಇರ್ತದೆ, ನಾವೇನು ಮಣ್ಣು ಮಾದರಿ ತೊಗೊಂತೀವಲ್ಲ ಅದರದ್ದು ಸಂಖ್ಯೆ ಇರ್ತದೆ. ಅದನ್ನು ಹೆಂಗೆ ಅಂದರೆ ನಾನು ಒಂದು ಮಾದರಿ ಹೆಸರು ಓದ್ತೀನಿ, KA62302/2016-17-15012466. ಇದರ ಅರ್ಥ ಏನಂದರೆ ಕೆ ಎ ಅಂದರೆ ಕರ್ನಾಟಕ, ಇದು ಸರ್ವೆ ನಂಬರು 62 30, ಇವೆಲ್ಲ ಸರ್ವೆ ನಂಬರು, ಉಪ ಸರ್ವೆ ನಂಬರು. ಆಮೇಲೆ 2016-17 ಅಂದರೆ ಆ ವರ್ಷದೊಳಗೆ ಇದನ್ನು ತೆಗೆದಿದೆ. ಆಮೇಲೆ ಇದು ಏನು ನಂಬರು ನೆಕ್ಸ್ಟ್ ಹೇಳಿದಿದೆಲ್ಲ 150-12-46, ಅದರ ಸೀರಿಯಲ್ ನಂಬರ್, ಅದು ಮಣ್ಣಿನ ಸೀರಿಯಲ್ ನಂಬರ್. ಈ ರೀತಿಯಾಗಿ ಈ ನಂಬರ್ ಕೊಟ್ಬಿಟ್ರೆ ನೀವು ಇನ್ನೂ 10 ವರ್ಷ ಆದಮೇಲೂ ಕೂಡ ನಿಮ್ಮ ಮಣ್ಣಿನ ಮಾದರಿದು ಇದು ಗುಣಧರ್ಮ ಏನನ್ನೋದು ಹೇಳ್ತಾರೆ. ಯಾಕಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದರೆಲ್ಲ ರೆಕಾರ್ಡ್ ಇಟ್ಕೊಂಡಿರ್ತಾರೆ, ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿರ್ತಾರೆ. ಆಮೇಲೆ ಮಾದರಿ ಸಂಗ್ರಹ ದಿನಾಂಕ ಇಲ್ಲೇ 12/9/2016 ಅವತ್ತ ಇದನ್ನು ಕಲೆಕ್ಟ್ ಮಾಡಿದೆ. ಸರ್ವೆ ಸಂಖ್ಯೆ, ಸರ್ವೆ ನಂಬರ್ ಎಷ್ಟು, 21. ಹಿಸ್ಸಾ 1. ಕ್ಷೇತ್ರ ವಿಸ್ತೀರ್ಣ 1 ಎಕರೆ 26 ಗುಂಟೆ. ಭೌಗೋಳಿಕ ಸ್ಕ್ಯಾನ್ GPS ಅಕ್ಷಾಂಶ ರೇಖಾಂಶ ಅದು ಎಷ್ಟಂದರೆ 15:57, ರೇಖಾಂಶ 27:36. ಇದು ನೀರಾವರಿನೋ ಮಳೆಯಾಶ್ರಿತ ಅಂತ ಬರೆದಿದ್ದಾರೆ. ಆಮೇಲೆ ಇದರೊಳಗೆ ಈ ನೀವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ, ಈ ಮಣ್ಣಿನ ಫಲವತ್ತತೆ ಅಂದ್ರೇನು, ಅದನ್ನು ನಿರ್ಧಾರ ಮಾಡಲಿಕ್ಕೆ ನಾವು ಕೆಲವೊಂದು ಪ್ಯಾರಾಮೀಟರ್ ಅಂದರೆ ಕೆಲವೊಂದು ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಮೊದಲೇದೇನೆಂದರೆ pH ಅಥವಾ ರಸಸಾರ. ಈ ಮಣ್ಣಿನೊಳಗೆ 6.40, ಇದು ಎಸಿಡಿಕ್ ಅಲ್ಲ, ಮೋರ್ ದ್ಯಾನ್ ನಾರ್ಮಲ್ ಮಣ್ಣು ಅಂತ. ಲವಣಾಂಶ 1.09, ಇದು ಕೂಡ ಲವಣಾಂಶ ಅಂದರೆ ಲವಣ ಜಾಸ್ತಿ ಇರಲ್ಲ, ನಾರ್ಮಲ್ ಮಣ್ಣು ಅಂತ. ಸಾವಯವ ಇಂಗಾಲ 0.10, ಇದು ಅತಿ ಕಡಿಮೆ ಇದ್ದಂಥ ಸಾವಯವ ಇಂಗಾಲ ಇದ್ದಂಥ, ಯಾಕಂದರೆ 0.5%ಗಿಂತ ಕಡಿಮೆ ಇದ್ದರೆ ಅದು ಅತಿ ಕಡಿಮೆ ಸಾವಯವ ಇಂಗಾಲ ಅಂತ, ಡೆಫಿಸಿಟ್ ಅಂತ ಹೇಳ್ತೀವಿ ನಾವು, ಕೊರತೆ, ಇಂಗಾಲದ ಕೊರತೆ ಇದೆ ಮಣ್ಣಿನೊಳಗಂತ. ಲಭ್ಯವಿರುವ ಸಾರಜನಕ ಅದು ಕಡಿಮೆ ಇದೆ. ಆಮೇಲೆ ಲಭ್ಯವಿರುವ ರಂಜಕ 188, ಅತಿ ಹೆಚ್ಚಿದೆ, ಇದು 140ಕ್ಕಿಂತ ಕಡಿಮೆ ಇದ್ದರೆ ಅದು. ಲಭ್ಯವಿರುವ ಪೊಟ್ಯಾಷ್ 156, ಮಧ್ಯಮ ತರಗತಿ ಒಳಗಿದೆ. ಲಭ್ಯವಿರುವ ಗಂಧಕ 75.4 PPM. ಆಮೇಲೆ ಲಭ್ಯವಿರುವ ಜಿಂಕ್ 0.21 PPM ಕೊರತೆ. ಬೋರಾನ್ 0.40 PPM ಕೊರತೆ. ಆಮೇಲೆ ಲಭ್ಯವಿರುವ ಕಬ್ಬಿಣ 2.54 PPM ಅದು ಕೊರತೆ. ಲಭ್ಯವಿರುವ ಮ್ಯಾಂಗನೀಸ್ 8.21, ಸಾಕಷ್ಟಿದೆ ಮ್ಯಾಂಗನೀಸು. ಲಭ್ಯವಿರುವ ತಾಮ್ರ 1.17, ಸಾಕಷ್ಟಿದೆ. ಈ ಕೆಂಪು ಮಣ್ಣಿನೊಳಗೆ ಮ್ಯಾಂಗನೀಸು, ಕಬ್ಬಿಣ ಇವು ಎಲ್ಲ, ತಾಮ್ರ ಇವೆಲ್ಲ ಸಾಕಷ್ಟು ಇರ್ತಾವೆ. ಉಳಿದಿದ್ವೆಲ್ಲ ಜಿಂಕು ಇವೆಲ್ಲ ಕರಿತೆ. ಇನ್ನೊಂದು ಮಾತು ನಾನು ನಿಮಗೆ ಸವಿಸ್ತಾರವಾಗಿ ಹೇಳೋದಂದರೆ PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಇದು ಏನಂತಾರೆ, ನೀವು ಪರ್ಸೆಂಟೇಜ್ ಏನು ಮಾಡ್ತಿರಲ್ಲ ಅದಕ್ಕೆ 10,000 ಗುಣಾಕಾರ ಮಾಡಿದರೆ ನೀವು PPM ಅಂತ ಬರ್ತದೆ. ಪಾರ್ಟ್ಸ್ ಪರ್ ಮಿಲಿಯನ್, 1 ಮಿಲಿಯನ್ ಅಂದರೆ 100,000. ನಾವು 1% ಅಂದರೆ 100. 100,000 100 ಭಾಗಿಸಿದರೆ ನಮಗೆ ಬರೋದು 10,000. ಸೊ 10,000 ಭಾಗಿಸಿದ್ರೆ ನಮಗೆ ಪರ್ಸೆಂಟೇಜ್ ಬರ್ತದೆ.
1: ಆಯಿತು ಡಾಕ್ಟರ್ BF ಹುಲ್ಗುರ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಆರೋಗ್ಯದ ಚೀಟಿ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು

0: ಇದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದ ಗಡಿಯಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
0: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
3: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
3: ರಸ ವಿಷವು ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಮೂಲಸೌಕರ್ಯ ವೃದ್ಧಿಗೆ ಸಂಪುಟ ಕೈಗೊಂಡಿರುವ ಹಲವು ನಿರ್ಣಯಗಳು ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕೇಂದ್ರ ಸಂಪುಟ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನು ಒಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟ್ರದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದರಿಂದ ನ್ಯಾಯಾಂಗದಲ್ಲಿ ಮೂಲಸೌಕರ್ಯ ಬಲಗೊಳ್ಳುವುದಲ್ಲದೆ ಜನರಿಗೆ ತ್ವರಿತ ನ್ಯಾಯದಾನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ಹೈದರಾಬಾದ್ ಹೌಸ್ನಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳು ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಹಲವು ಆಯಾಮಗಳ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿದ್ದಾರೆ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ವಿಯೆಟ್ನಾಂ ಅಧ್ಯಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅಶ್ವಿನಿ ವೈಷ್ಣವ್ ಮತ್ತು ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ವಿಯೆಟ್ನಾಂ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆನಂತರ ವಿಯೆಟ್ನಾಂ ಅಧ್ಯಕ್ಷರು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುಯಲ್ ಓರಮ್ ದೆಹಲಿಯಲ್ಲಿಂದು ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾದರಿ ವಸತಿ ಶಾಲೆಗಳ ನಿರ್ಮಾಣದ ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು, ಅವುಗಳ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಲಾಯಿತು ಎಂದು ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರವನ್ನು ಹಂಚಿಕೊಂಡಿದ್ದಾರೆ. ನಿರ್ಮಾಣ ಯೋಜನೆ ಉತ್ತಮ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶೈಕ್ಷಣಿಕ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧವಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕುರಿತಂತೆ ಆಯಾ ರಾಜ್ಯಗಳ ಚುನಾವಣಾಧಿಕಾರಿಗಳು, ಎಲ್ಲ 5 ರಾಜ್ಯಗಳ ರಾಜ್ಯಪಾಲರು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಕುರಿತು ಹಾಗೂ ಹೊಸ ಸರ್ಕಾರಗಳ ರಚನೆಗೆ ಅನುವು ಮಾಡಿಕೊಡುವಂತೆ ಅಧಿಸೂಚನೆಯನ್ನು ರವಾನಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಧಿಸೂಚನೆ ಹೊರಡಿಸಿರುವುದು ಅತ್ಯಂತ ಪ್ರಮುಖ ಸಾಂವಿಧಾನಿಕ ಕ್ರಮವಾಗಿದೆ. ಇದರೊಂದಿಗೆ ಚುನಾವಣಾ ಆಯೋಗದ ಕರ್ತವ್ಯಗಳೆಲ್ಲ ಪೂರ್ಣಗೊಂಡಿದ್ದು ಇನ್ನು ಹೊಸ ವಿಧಾನಸಭೆಗಳ ರಚನೆಗೆ ಹಾದಿ ಸುಗಮವಾಗಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ಬಹುಮತ ಪಡೆದಿರುವ ಪಕ್ಷಗಳಿಗೆ ಹೊಸ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡುವುದು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಅದನ್ನು ಸದಾ ಎಲ್ಲರೂ ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಿಸಿರುವ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ವಕ್ತಾರ ಸಂಬೀತ್ ಪಾತ್ರ, ಅಂತಹ ಹೇಳಿಕೆಗಳು ಅರಾಜಕತೆಯಿಂದ ಕೂಡಿವೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವಾಗ ಬಹಳ ಸಂಯಮದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಇಂದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಜೋಸೆಫ್ ವಿಜಯ್ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಟಿವಿಕೆ ರಾಜ್ಯದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಸಾಬೀತುಪಡಿಸಲು ಆ ಪಕ್ಷಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯವಿದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಅಲ್ಲದೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿಯವರನ್ನು ಸಹ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಂತೆಯೇ ಅಸ್ಸಾಂನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಲಾಗಿದ್ದು, ಸಹ ಅಧ್ಯಕ್ಷರನ್ನಾಗಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ಪಕ್ಷ ನೇಮಿಸಿದೆ. ಅಂತೆಯೇ ಪುದುಚೇರಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ವೀಕ್ಷಕರನ್ನಾಗಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಬಿಜೆಪಿ ಪುದುಚೇರಿ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಈ ನೇಮಕಾತಿಗಳನ್ನು ಅನುಮೋದಿಸಿದೆ. ಚುನಾವಣಾ ನಂತರದ ಯಾವುದೇ ಹಿಂಸಾಚಾರ ಘಟನೆಗಳನ್ನು ನಿಯಂತ್ರಿಸಲು ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ನಿರ್ದೇಶನ ನೀಡಿದೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ತಕ್ಷಣ ತುರ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಆಯೋಗ ನಿರ್ದೇಶಿಸಿದೆ. ಅಲ್ಲದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದ ಯಾವುದೇ ಗಲಭೆ, ಪ್ರಚೋದನೆ ಮತ್ತಿತರ ಕೃತ್ಯಗಳನ್ನು ತಡೆಯಲು ರಾಜ್ಯ ಆಡಳಿತ ಹಾಗೂ ಭದ್ರತಾ ಸಂಸ್ಥೆಗಳು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಯೋಗ ಸೂಚಿಸಿದೆ. ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳುವುದರ ಜೊತೆಗೆ ಎಲ್ಲಾ ನಾಗರಿಕರಿಗೆ ಭದ್ರತೆ ಹಾಗೂ ಸುರಕ್ಷತೆಯನ್ನು ರಾಜ್ಯದ ಆಡಳಿತ ಖಾತ್ರಿಪಡಿಸಬೇಕು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ. ಆಡಳಿತದ ಮುಂದೆ ನೈಜ

0: ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಬಿಡುಗಡೆ ಮಾಡಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಧಿ ಚಿಬ್ಬರ್ ಈ ಸಿಪಿಒ ಪೋರ್ಟಲ್ ವಿಶ್ವಾಸವೃದ್ಧಿ, ಪಾರದರ್ಶಕತೆ ಮತ್ತು ಸ್ಪಂದನಾಶೀಲ ಆಡಳಿತದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುವುದಲ್ಲದೆ ನೀತಿ ನಿರ್ದೇಶನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೂನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು, ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವದ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ, ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಚಿತ್ರಗೀತೆಗಳು. ಅನುರಾಧ ಭಟ್ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಉಗ್ರಂ ಚಿತ್ರದ ಹಾಡು. ರಾಮನಾರಾಯಣ್ ಅವರ ಗೀತ ರಚನೆ ಇದು. ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಇದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಸೋನು ನಿಗಮ್ ಹಾಗೂ ಸಾರಸ್ ಚಂದ್ರಿಕಾ ಅವರ ಕಂಠದಲ್ಲಿ ಟ್ರಿಪಲ್ ರೈಡಿಂಗ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆನ್ನುತ್ತಾರೆ, ನಾನು ಮಹಿಳೆಯರ ಸಂಘಟನೆಯಲ್ಲಿ ಹೆಚ್ಚು ನಂಬಿಕಸ್ಥ, ಅವರು ಒಪ್ಪಿದರೆ ಸಮಾಜದ ಸ್ಥಿತಿಗತಿಯನ್ನೇ ಬದಲಾಯಿಸಬಲ್ಲರು ಎನ್ನುವುದು ನನಗೆ ಗೊತ್ತಿದೆ. ಸಾಮಾಜಿಕ ಪಿಡುಗುಗಳ ನಿವಾರಣೆಯಲ್ಲಿ ಅವರು ಪ್ರಮುಖ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವಗಳ ತಳಹದಿಯ ಮೇಲೆ ಮಾತ್ರವೇ ಆದರ್ಶ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಬಹುದು.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
4: ಮರುತ ದುಃಖದಿಂದ ಬರುತ್ತಿರುವಾಗ ನಾರದರನ್ನ ಕಂಡ. ಆಗ ನಾರದರು, ಯಾಕಪ್ಪ ದುಃಖದಿಂದ ಕೂಡಿದ್ದೀಯಾ, ಏನು ಚಿಂತೆ ಎಂದು ಕೇಳಿದಾಗ ಮರುತ್ತ ಹೇಳ್ತಾನೆ, ಏನು ಹೇಳಿ ನಾರದರೆ, ಅಶ್ವಮೇಧ ಯಾಗ ಮಾಡಬೇಕು ಎಂಬ ಆಸೆಯಿಂದ ಬೃಹಸ್ಪತಿಗಳನ್ನು ಆಚಾರ್ಯತ್ವ ವಹಿಸಿಕೊಳ್ಳಲು ಕೇಳೋದಕ್ಕೆ ಹೋಗಿದ್ದೆ. ಅವರು ಕೂಡ ಮೊದಲು ಒಪ್ಪಿದರು, ಆದರೆ ಇಂದ್ರನ ಮಾತು ಕೇಳಿಬಿಟ್ಟು ಮನುಷ್ಯರಿಗೆ ನಾನು ಆಚಾರ್ಯತ್ವವನ್ನು ವಹಿಸಿಕೊಳ್ಳೋದಿಲ್ಲ, ಯಜ್ಞವನ್ನು ಮಾಡಿಸೋದಿಲ್ಲ ಅಂತೇಳಿ ನಿರಾಕರಿಸಿಬಿಟ್ಟು ಅವಮಾನ ಮಾಡಿದರು ಎಂದು ಹೇಳಿಬಿಟ್ಟು ಬಹಳ ದುಃಖ ಉಂಟಾಗಿದೆ. ಯಾಗ ಮಾಡಬೇಕು ಅನ್ನತಕ್ಕಂತಹ ಆಸೆ ನಂದಿ ಹೋಯಿತೆ. ಇನ್ನು ನಾನು ನಗರ ಪ್ರವೇಶ ಮಾಡೋದಿಲ್ಲ, ರಾಜಧಾನಿಗೆ ಹೋಗೋಲ್ಲ, ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪರಮ ಪದವಿಯನ್ನು ಪಡೆಯುತ್ತೇನೆ ಎಂದ ಮರುತ. ಆಗ ಆತನನ್ನು ಸಂತೈಸಿಬಿಟ್ಟು ನಾರದರು ಹೇಳ್ತಾರೆ,
5: ಜನಪ ನಿನಗೆ ಚರಿಪೆನ್ ಆದಿಯೊಳ್ ಪಂಕಜ.

ಮರುತ್ ಮಹಾರಾಜ ಕೇಳು, ಆದಿಯಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಇನಕ್ಕೂ ಬೆಳೆಯಿತು. ಬೃಹಸ್ಪತಿಯು ಸಂವರ್ತನಿಗೆ ಆಸ್ತಿಯಲ್ಲಿ ಭಾಗವನ್ನೇ ಕೊಡದೆ ಮನೆಯಿಂದ ಹೊರಹಾಕಿದ. ಸಂವರ್ತ ಅವಧೂತನಾಗಿ ಈಗ ಕಾಶಿಯಲ್ಲಿದ್ದಾನೆ. ನೋಡು, ನಿನ್ನ ಯಾಗ ನಡೆಯಬೇಕಾದರೆ ಸಂವರ್ತನನ್ನ ಹಿಡಿ, ಬಿಡಬೇಡ ಅವನ್ನ ಎಂದರು ನಾರದರು. ಹಾಗೆಯೇ ಮುಂದುವರಿದು

0: ಗಾತಿಯಾಗಿರ್ದ ಪೆಣನಂ ಬಿಸುಡಿಸು ಅದನ್ ಅಖಿಲ ಜಾತಿಗಳ್ ತುಳಿದುಕೊಂಡೆಡೆಯಾಡುತ್ತಿರ್ಪವು. ಅವಧೂತನಾಗಿರ್ದ ಅವಂ ಕಂಡು ತೊಲಗಿದೊಡೆ ಇದು ಬೆಂಬಿಡದೆ ಪೋಗೆಂದನು.
1: ನೋಡು ಮರುತ, ಸಂವರ್ತನನ್ನ ನೀನು ಆಚಾರ್ಯನನ್ನಾಗಿ ಸ್ವೀಕರಿಸಿದರೆ ನಿನ್ನ ಯಜ್ಞ ನಡೆಯಿತೆಂದೇ ತಿಳಿ. ನೋಡು, ಕಾಶಿಪಟ್ಟಣದಲ್ಲಿ ಆ ತಪೋನಿಧಿ ಯಾರಿಗೂ ಕಾಣದಂತೆ ತಿರುಗುತ್ತಿರುತ್ತಾನೆ. ನೀನು ಆ ಪಟ್ಟಣದ ಹೊರಬಾಗಿಲಿನಲ್ಲಿ ಭತ್ತದ ಹೊಟ್ಟನ್ನು ಹಾಕಿಸು. ಪೆಣ ಕುಣಪ ಅಂದರೆ ಭತ್ತದ ಹೊಟ್ಟು ಅಂತ ಕೆಲವು ಜನ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ಪಟ್ಟಣದ ಹೊರಬಾಗಿಲಿನಲ್ಲಿ ಭತ್ತದ ಹೊಟ್ಟನ್ನು ಹಾಕಿಸು. ಎಲ್ಲರೂ ಅದನ್ನು ತುಳಿದುಕೊಂಡೇ ತಿರುಗುತ್ತಿರ್ತಾರೆ. ಅವಧೂತ ಸಂವರ್ತ ಅದನ್ನು ಕಂಡು ತೊಲಗಿ ಬೇರೆ ಕಡೆಗೆ ಹೋಗ್ತಾರೆ. ಆಗ ನೀನು ಅವನ ಬೆನ್ನ ಹತ್ತೋಗು, ಅವನು ಹೋದಲ್ಲಿ ಹೋಗು, ಹೊಕ್ಕಲ್ಲಿ ಹೊಕ್ಕು, ಪೊಕ್ಕಲ್ಲಿ ಪೊಕ್ಕು.

ಹೆಕ್ಕಳಿಸಿ ಹಿಮ್ಮೆಟ್ಟದಿದ್ದೊಡೆ ಆರೊರೆದರೆ ನಿಕ್ಕೆಯಂಪೇಳೆಂದ ಅವಂ ಕೇಳ್ದೊಡೆ ಎನ್ನನ್ ಇದಿರಿಕ್ಕಿ ನಾ

ಮರುತ ಆ ಸಂವರ್ತ ಅವನು ಹೋದಲ್ಲಿ ಹೋಗು, ಬೆನ್ನು ಬಿಡದೆ ಹಿಂಬಾಲಿಸು. ಏ ಇದೆಂತ ಪ್ರಾರಬ್ಧ ಎಂದು ನಿನ್ನನ್ನು ಬೈತಾನೆ, ಹೊಡೀತಾನೆ, ಬಾಯಿ ಮುಕ್ಕಳಿಸಿ ನಿನ್ನ ಮೇಲೆ ಉಗಿತಾನೆ, ಏನಾದರೂ ಮಾಡ್ತಾನೆ. ಆದರೂ ನೀನು ಅಂಜದೆ ಅಳುಕದೆ ಬೇಸರಿಸದೆ ಸಂತೋಷದಿಂದ ಹಿಂಬಾಲಿಸು, ಏನು ಮಾಡಿದ್ರೂ ಬಿಡಬೇಡ. ಆಮೇಲೆ ಅವನು ನಿನ್ನ ಹತ್ರ, ಏ ಹೋಯ್ ನಾನಿಲ್ಲಿರುವುದನ್ನ ನಿನಗ್ಯಾರೋ ತಿಳಿಸಿದ್ರು ಎಂದು ಕೇಳ್ತಾನೆ. ಆಗೇನ್ ಹೇಳ್ತೀಯ? ಹೇಳ್ತೇನೆ, ನಾರದ್ರು ಹೇಳಿದ್ರು ಎಂದು ಹೇಳ್ತೇನೆ ಎಂದ ಮರುತ್ತ. ಆಗ ನಾರದ್ರು ಹೇಳ್ತಾರೆ, ಏ ಹಾಗೇನಾದ್ರೂ ಹೇಳಿಯ. ಆಮೇಲೆ ನಾನು, ಏ ಇಲ್ಲ ನಾರದ್ರು ಇನ್ನಿಲ್ಲ ಲೋಕದಲ್ಲಿ, ಆಗ್ಬಿಡತ್ತಪ್ಪ, ಆದ್ದರಿಂದ ನೀನೇನ್ ಹೇಳಬೇಕು ಗೊತ್ತೇನಪ್ಪ. ಆಗ ನೀನು, ನಾನು ಬರುವಾಗ ನಾರದ್ರು ಸಿಕ್ಕಿಬಿಟ್ಟು ಇದನ್ನ ತಿಳಿಸಿಬಿದ್ರು, ಆಮೇಲೆ ನಾರದರು ಉರಿಯಲ್ಲಿ ಬಿದ್ದು ಸತ್ತರು ಎಂದ ಹೇಳು ಎಂದ.

ಬುದ್ಧಿಯನ್ನ ಅವರ ಯುಕ್ತಿಯನ್ನ ಕೇಳಿಬಿಟ್ಟು ಮರುತನು ಸಂತೋಷದಿಂದ ಶಿವ ತಾರಕ ಮಂತ್ರೋಪದೇಶದಿಂದ ಮೃತರಾದವರೆಲ್ಲರಿಗೂ ಕೂಡ ಮುಕ್ತಿಯನ್ನ ಕರುಣಿಸುವ ಹಾಗೆಯೇ ಕಂಡ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ನಿವಾರಿಸುವ ಪ್ರಳಯ ಬಾಧೆಗಳಿಗೆ ದೂರವಿರುವ ಅವಿಮುಕ್ತ ಕ್ಷೇತ್ರ ಎಂಬ ಹಿರಿಮೆಯನ್ನ ಹೊಂದಿರತಕ್ಕಂತಹ ಕಾಶಿ ಕ್ಷೇತ್ರಕ್ಕೆ ಬಂದು ವಿಶ್ವೇಶ್ವರನ ದರ್ಶನ ಮಾಡಿ ನಮಸ್ಕರಿಸಿದ. ಆಮೇಲೆ ಮರುತ ಏನು ಮಾಡಿದ?

0: ಮರುತನು ಆ ನಗರದ ಮಹಾದ್ವಾರದ ಬಳಿ ಭತ್ತದ ತೌಡನ್ನ ತಂದು ಹಾಕಿದ. ಎಲ್ಲರೂ ಅದನ್ನ ತುಳಿದುಕೊಂಡೇ ಓಡಾಡ್ತಿದ್ರು. ಆ ದಾರಿಯಲ್ಲಿ ಬಂದ ಸಂವರ್ತ ಅದನ್ನು ತುಳಿಯದೆ ಬೇರೆ ಕಡೆಗೆ ಹೋದ. ಮರುತನು ಕೂಡಲೇ ಅವನ ಹಿಂದೆಯೇ ಹೋದ. ಆಗ ಸಂವರ್ತನು ಮರುತನನ್ನ ಬೈದ, ಹೊಡೆದ, ಹಿಂಸೆ ಪಡಿಸಿದ, ಓಕರಿಸಿದ, ಅವನ ಮೇಲೆ ಉಗುಳಿದ, ನುಗ್ಗಿದ. ಆದರೂ ಅವನನ್ನ ಹಿಂಬಾಲಿಸುವುದನ್ನ ಬಿಡಲಿಲ್ಲ ಮರುತ. ಆಗ ಸಂವರ್ತ, ಯಾರೋ ನೀನು, ನಾನು ಯಾರೆಂದು ತಿಳಿದುಬಿಟ್ಟು ನನ್ನ ಬೆನ್ನ ಹಿಂದೆ ಬರುತ್ತಿರುವೆ ಎಂದು ಕೇಳಿದ. ಅದಕ್ಕೆ ಮರುತ ಹೇಳುತ್ತಾನೆ,
1: ಸೂರ್ಯ

ಆಗ ಮರುತ್ತ ರಾಜ ಹೇಳ್ತಾನೆ, ನೀನು ದೇವತೆಗಳ ಪುರೋಹಿತನಾದ ಬೃಹಸ್ಪತಿಯ ತಮ್ಮ, ಮುನಿಶ್ರೇಷ್ಠನಾದ ಅಂಗೀರನ ಮಗ, ಮುನಿಶ್ರೇಷ್ಠರಲ್ಲಿ ಅಗ್ರಗಣ್ಯನಾದ ಸಂವರ್ತ ನೀನೆಂದು ತಿಳಿಯಲು ನಾನು ಈ ರೀತಿ ಪರೀಕ್ಷಿಸಬೇಕಾಯಿತು, ಕ್ಷಮಿಸಿ ಎಂದು ಮರುತ್ತನು ತಿಳಿಸಿ ನಮಸ್ಕರಿಸಲು, ಸರಿ ಇದನ್ನ ನಿನಗೆ ತಿಳಿಸಿದವರಾರು ಎಂದು ಪ್ರಶ್ನಿಸಿದ ಸಂವರ್ತ. ಆಗ ಮರುತ್ತ ಹೇಳುತ್ತಾನೆ, ನಾರದ ಮಹರ್ಷಿಯು ನನಗೆ ಇದನ್ನು ತಿಳಿಸಿ ಉರಿಯಲ್ಲಿ ಹಾರಿದ ಎಂದು ಮರುತ್ತ ಉತ್ತರಿಸಿದ. ಆಗ ನಾರದರ ಬುದ್ಧಿಯನ್ನ ಕಂಡು ನಗುತ್ತ ಹಾಗೆಯೇ ಮರುತ್ತನನ್ನ ಕಂಡು ಕರುಣದಿಂದ ಸಂವರ್ತ ಕೇಳ್ತಾನೆ, ನೀನು ಯಾರು? ನನ್ನ ಬಳಿಗೇಕೆ ಬಂದೆ? ನನ್ನಿಂದ ಆಗಬೇಕಾದ ಕಾರ್ಯ ಏನು ಎಂದು. ಅದಕ್ಕೆ ಮರುತ್ತ ಹೇಳ್ತಾನೆ, ನಾನು ಮರುತ್ತ.

0: ನಾನು ಮರುತ್ತ, ಅವಿಕ್ಷೀರಾಜನ ಮಗ. ಅಶ್ವಮೇಧ ಯಾಗವನ್ನ ಮಾಡಿಸೆಂದು ನಿಮ್ಮ ಅಣ್ಣ ಬೃಹಸ್ಪತಿಯನ್ನ ಕೇಳಿಕೊಂಡೆ. ಮೊದಲು ಒಪ್ಕೊಂಡವನು ಇಂದ್ರನಿಗೆ ಹೆದರಿ ಆಮೇಲೆ ತಿರಸ್ಕರಿಸಿದ. ಖಿನ್ನನಾದ ನನಗೆ ನಾರದರು ನಿನ್ನ ಬಳಿ ಹೋಗಲು ಹೇಳಿದರು. ಹಾಗಾಗಿ ನಿನ್ನ ಬಳಿಗೆ ಬಂದೆ. ನೀನಲ್ಲದೆ ನನಗೆ ಬೇರೆ ಯಾರು ಗತಿ ಇಲ್ಲ ಸ್ವಾಮಿ. ನೀನೇ ಆಚಾರ್ಯತ್ವವನ್ನು ವಹಿಸಿಕೊಂಡು ಅಶ್ವಮೇಧವನ್ನು ನಡೆಸಿಕೊಡಬೇಕು ಎಂದು ಮರುತ್ತನು ಬೇಡಿಕೊಂಡ. ಅದಕ್ಕೆ ಸಂವರ್ತ, ಲೇಸಾದುದು
1: ಲೇಸಾದುದೆಲೆ ರಾಯ ನಿನ್ನ ಯಜ್ಞ.

ರಾಜ, ಒಳ್ಳೆಯದಾಯ್ತು. ನಿನಗೆ ಯಾಗವನ್ನು ಮಾಡಿಸಲು ನಾನು ಹಿಂಜರಿಯೋದಿಲ್ಲ. ಆದರೆ ನನ್ನಣ್ಣ ಹೊಟ್ಟೆಗಿಚ್ಚಿನಿಂದ ಇಂದ್ರನನ್ನು ಒಪ್ಪಿಸಿ ಯಜ್ಞಕ್ಕೆ ತಾನು ಆಚಾರ್ಯನಾಗುವನೆಂದು ಹೇಳಿದರೆ ನೀನೇನು ಮಾಡುವೆ ಎಂದು ಸಂವರ್ತ ಪ್ರಶ್ನಿಸಿದ. ಅದಕ್ಕೆ ಮರುತ, ನಿಮ್ಮನ್ನು ಆಚಾರ್ಯತ್ವದಿಂದ ಕೈಬಿಟ್ಟರೆ ನನಗೆ ಬ್ರಹ್ಮಹತ್ಯಾ ಪಾತಕ ಬರಲಿ, ನಾನೆಂದೂ ಹಾಗೆ ಮಾಡಲಾರೆ ಎಂದು ಪ್ರತಿಜ್ಞೆ ಮಾಡಿದ. ಆಗ ಸಂವರ್ತ ನುಡಿದ, ಆಯಿತು.

ನಾನು ಯಜ್ಞಕ್ಕೆ ಆಚಾರ್ಯನಾಗುತ್ತೇನೆ, ನೀನು ರಜತಗಿರಿಗೆ ಹೋಗು. ಅಲ್ಲಿ ತೇಜೋಮಯನಾದ ಸದಾಶಿವನಿದ್ದಾನೆ. ಅವನ ಪಾದ ಕಮಲಗಳನ್ನು ಪೂಜಿಸಿದರೆ ಬಂಗಾರದ ರಾಶಿಯನ್ನೇ ಕೊಡುತ್ತಾನೆ ನಮ್ಮ ಶಿವ. ನೋಡು, ಸದಾಶಿವನ ಅನುಗ್ರಹದಿಂದ 3 ಲೋಕಗಳು ತೃಪ್ತಿಯಾಗುವಂತೆ ಯಾಗ ನಡೆಯುತ್ತದೆ. ನೀನೇನು ಚಿಂತಿಸಬೇಡ ಎಂದು ಸಂವರ್ಥ ನುಡಿಯುತ್ತಾನೆ. ಒಬ್ಬ ಭಕ್ತ ವಿಚಿತ್ರ ಚರಿತನಾದ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ. ಭಿಕ್ಷುಕೋಪಿ ಸಕಲೇಪ್ಸಿತ ದಾತ ಪ್ರೇತ ಭೂಮಿ ನಿಲಯೋಪಿ ಪವಿತ್ರ ಭೂತಮಿತ್ರಮಿ ಯೋ ಅಭಯಸತ್ರಿ ತಂ ವಿಚಿತ್ರ ಚರಿತಂ ಶಿವಮೀಡೇ. ಆ ಶಿವ ತಾನೇ ಭಿಕ್ಷುಕ, ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷಾಟನೆಯನ್ನ ಮಾಡ್ತಾನೆ. ಆದರೆ ಯಾರು ತನ್ನ ಭಕ್ತರೋ ಅವರಿಗೆ ಅವರ ಇಷ್ಟಾರ್ಥಗಳೆಲ್ಲವನ್ನೂ ನೀಡುವ ದಾತಾರನಾಗಿದ್ದಾನೆ, ದಾನಿಯಾಗಿದ್ದಾನೆ. ಹಾಗೆಯೇ ಸ್ಮಶಾನ ಭೂಮಿಯಲ್ಲಿದ್ದರೂ ಕೂಡ ಪರಮ ಪಾವನನಾದ ಗಂಗಾಧರನಾಗಿದ್ದಾನೆ. ಭೂತಗಳೊಡನೆ ಸಂಗಡ ಇದ್ರೂ ಕೂಡ ಅವನು ಅಭಯವನ್ನು ನೀಡುವವನಾಗಿದ್ದಾನೆ. ಅಂತಹ ವಿಚಿತ್ರ ಚರಿತನಾದ ಶಿವ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಎಂದು ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ. ಅದರಂತೆ ಸಂವರ್ತನು ಈ ರೀತಿ ಆ ಶಿವನನ್ನು ಪ್ರಾರ್ಥಿಸು ಎಂದಾಗ ಅದರಂತೆ ಮರುದ್ಧನು ರಜತಗಿರಿಗೆ ಬಂದು ಶಿವನನ್ನ ಪರಮ ಪ್ರೀತಿಯಿಂದ ಆರಾಧಿಸಿದ. ಹಾಗೆಯೇ

ಶಿವಸ್ತುತಿಗಳಿಂದ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸದಾಶಿವಾಯ ಸರ್ವೇಶ್ವರಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಈ ರೀತಿ ಶಿವಸ್ತುತಿಗಳಿಂದ ಬಾಲೇಂದುಧರನಾದ ಪರಶಿವನನ್ನ ಮರುತನು ಪ್ರಾರ್ಥಿಸಲು ಭಕ್ತವತ್ಸಲನಾದ ಶಂಕರ ಬಂದು ಆತನಿಗೆ ಅಪರಿಮಿತವಾದ ವಸ್ತುಗಳನ್ನ ಧನ ಕನಕಗಳನ್ನ ಕೊಡ್ತಾನೆ. ಹಾಗೆಯೇ ಶಿವನನ್ನ ಬೀಳ್ಕೊಂಡು ಮರುತ ಹಿಮಾಲಯದ ತಪ್ಪಲಿನಲ್ಲಿ ವೇದೋಕ್ತ ಪ್ರಮಾಣದಲ್ಲಿ ಬಂಗಾರದ ಇಟ್ಟಿಗೆಗಳಿಂದ ಯಾಗಶಾಲೆಯನ್ನ ನಿರ್ಮಾಣ ಮಾಡಿಸ್ತಾನೆ. ಹಾಗೆಯೇ ಬ್ರಾಹ್ಮಣರನ್ನ ಕರೆಸಿಕೊಂಡು ಸಂವರ್ತರ ಆಚಾರ್ಯತ್ವದಲ್ಲಿ ಯಜ್ಞ ದೀಕ್ಷಿತನಾಗಿ ಅಶ್ವಮೇಧ ಯಾಗಾರಂಭ ಮಾಡಿಯೇ ಬಿಟ್ಟ ಮರುತ. ಈ ವರ್ತಮಾನ ಮೂರು ಲೋಕಗಳಲ್ಲೂ ಕೂಡ ಹರಡಿತು. ಆಗ ಬೃಹಸ್ಪತಿ

ಆಗ ದೇವಗುರು ಬೃಹಸ್ಪತಿ ತನ್ನ ತಮ್ಮ ಸಂವರ್ತ ಮರುತ್ತನ ಅಶ್ವಮೇಧ ಯಾಗಕ್ಕೆ ಆಚಾರ್ಯತ್ವವನ್ನ ವಹಿಸಿಕೊಂಡಿದ್ದಾನೆ, ಪರಮ ವೈಭವದಿಂದ ಯಾಗಾರಂಭವಾಗಿದೆ ಎಂಬುದನ್ನ ಕೇಳಿ ತನ್ನ ತಮ್ಮ ಸಂವರ್ತ ಮುಂದೆ ಮಹಾಧನಿಕನಾಗಿ ಮೆರೆಯುತ್ತಾನೆ ಎಂಬ ಹೊಟ್ಟೆಗಿಚ್ಚಿನಿಂದ ಇಂದ್ರನ ಬಳಿ ಬಂದು ಈ ಯಾಗಕ್ಕೆ ನಾನೇ ಆಚಾರ್ಯನಾಗುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ದೇವೇಂದ್ರ ಆಗ ಅಗ್ನಿಯನ್ನು ಕರೆದು ಮರುತ್ತನಲ್ಲಿಗೆ ತನ್ನ ದೂತನಾಗಿ ಕಳಿಸುತ್ತಾನೆ. ಅಗ್ನಿಯು ಮರುತ್ತನ ಸಮೀಪ ಬಂದು ವೃತ್ರಾಸುರನನ್ನು ಕೊಂದ ಇಂದ್ರನು ಹೇಳಿದ ಮಾತನ್ನ ಹೇಳುತ್ತಾನೆ. ಮರುತ್ತ ರಾಜ ಕೇಳು,

0: ನಗುದೆ ವಿನಯದಿಂ ಭೂಪಾಲ ನಿಂತೆಂದನು.
1: ರಾಜ ಮರುತ, ನಾನು ಅಗ್ನಿ, ಇಂದ್ರನ ದೂತ. ಇವು ಇಂದ್ರನು ಆಡಿದ ಮಾತುಗಳಪ್ಪ, ನನ್ನದಲ್ಲಪ್ಪ, ನೀನ್ ಕೋಪಿಸ್ಕೊಳ್ಬೇಡ. ಇದು ಇಂದ್ರ ಹೇಳಿರ್ತಕ್ಕಂತಹ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ರಾಜ, ನೀನು ನಿಮ್ಮ ಕುಲಗುರು ಬೃಹಸ್ಪತಿಯಿಂದ ಯಜ್ಞವನ್ನ ಮಾಡಿಸು. ವೃಥಾ ಪ್ರಯಾಸದಿಂದ ಸಂವರ್ತನನ್ನ ಒಪ್ಕೊಳ್ಬೇಡ. ನನ್ನ ಆಜ್ಞೆಯನ್ನ ಮೀರಿದರೆ ಯಜ್ಞವು ಕೆಡುವಂತೆ ಅಪಾಯವನ್ನುಂಟು ಮಾಡುತ್ತೇನೆ ಎಂದು ಇಂದ್ರ ಹೇಳಿ ಕಳಿಸಿದ್ದಾನೆ ಎಂದು ಅಗ್ನಿಯು ಈ ಮಾತನ್ನ ಮರುತ್ತನಿಗೆ ವಿನಯದಿಂದಲೇ ಹೇಳಿದ. ಆಗ ಮರುತ್ತ, ಎಲೈ ಅಗ್ನಿಯೇ,

ಎಲೈ ಅಗ್ನಿಯೇ, ನಾನು ಮೊದಲು ದೇವಗುರು ಬೃಹಸ್ಪತಿಯ ಬಳಿ ಹೋಗಿ ನೀವು ನಮ್ಮ ಕುಲಗುರುಗಳು, ನೀವು ಯಜ್ಞ ಮಾಡಿಸಿ ಎಂದು ಬೇಡಿಕೊಂಡೆ. ಆದರೆ ಇಂದ್ರನ ಮಾತು ಕೇಳಿಕೊಂಡು ಮನುಷ್ಯರಿಗೆ ನಾನು ಯಜ್ಞ ಮಾಡಿಸುವುದಿಲ್ಲ ಎಂದು ಹೇಳಿದ್ದರಿಂದ ಸಂವರ್ತನನ್ನ ಆಚಾರ್ಯನನ್ನಾಗಿ ಸ್ವೀಕರಿಸಿದೆ. ನಾನೆಂದೂ

0: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯ ಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ರಾಜ್ಯದಲ್ಲಿ ಬಾಕಿ ಇರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ವಿಳಂಬ ಮಾಡದೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧವಾಗಿರುವುದಾಗಿ ಸ್ಪಷ್ಟಪಡಿಸಿದರು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿಯಾದ ತಕ್ಷಣ ದೆಹಲಿಗೆ ತೆರಳಿ ರಾಜ್ಯದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಿಗೆ ಜನಸಾಮಾನ್ಯರು ನೀಡಿದ ಅಭಯಹಸ್ತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ರಾಜ್ಯದ ಸೂರ್ಯಕಾಂತಿ ಬೆಳೆಗಾರರ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಕಬ್ಬು ಬೆಳೆಗಾರರಿಗೂ ಬೆಂಬಲ ಬೆಲೆ ಹೆಚ್ಚಿಸಿ ನೆರವಿಗೆ ಬಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ 2026-27 ಹಂಗಾಮಿಗೆ ಕಬ್ಬಿಗೆ ಶೇಕಡಾ 10.25 ಮೂಲ ರಿಕವರಿ ದರದ ಮೇಲೆ ಪ್ರತಿ ಕ್ವಿಂಟಲ್ಗೆ 365 ರೂಪಾಯಿ ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದರಿಂದ ರಾಜ್ಯದ ಸರಿಸುಮಾರು 8-10 ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಕಬ್ಬಿನ ರಿಕವರಿಯಲ್ಲಿ ಶೇಕಡಾ 0.1 ಏರಿಕೆಗೆ ₹3.56 ಪ್ರತಿ ಕ್ವಿಂಟಲ್ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ರಿಕವರಿ ಶೇಕಡಾ 9.5 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಯಾವುದೇ ಕಡಿತವಿಲ್ಲದೆ ₹338.3 ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರದ ಈ ನಿರ್ಣಯ ಕಬ್ಬು ಬೆಳೆಗಾರರು ಮಾತ್ರವಲ್ಲದೆ ಸಕ್ಕರೆ ಕಾರ್ಖಾನೆಗಳು ಹಾಗೂ ಸಕ್ಕರೆ ಉದ್ಯಮದ 5 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಗೂ ನೆರವಾಗಲಿದೆ. ಕಬ್ಬಿನ ಎಫ್ಆರ್ಪಿ ಹೆಚ್ಚಳ ಮೂಲಕ ಸಮಸ್ತ ಸಕ್ಕರೆ ಉದ್ಯಮ ಮತ್ತು ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಸಶಕ್ತಗೊಳಿಸುವಲ್ಲಿ ಪ್ರಧಾನಿ ಮೋದಿ ಬದ್ಧತೆ ತೋರಿದ್ದಾರೆಂದು ಸಚಿವ ಜೋಶಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಬೆಳಗಾವಿ, ಬಾಗಲಕೋಟೆ, ಮಂಡ್ಯ, ಮೈಸೂರು, ವಿಜಯಪುರ ಮತ್ತು ಬಳ್ಳಾರಿ, ದಾವಣಗೆರೆ, ಬೀದರ್ ಹೀಗೆ ವಿವಿಧ ಜಿಲ್ಲೆಗಳು ಕಬ್ಬು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡಾ 16% ರಾಜ್ಯದ ಪಾಲಿದೆ. ಹೀಗಾಗಿ ಈ ಎಫ್ಆರ್ಪಿ ಹೆಚ್ಚಳವು ರಾಜ್ಯದ ಪಾಲಿಗೂ ಅನನ್ಯ

0: ಆಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ಅವರು ವಿಧಾನಸಭಾ ಸದಸ್ಯರಾಗಿ ಇಂದು ಮಧ್ಯಾಹ್ನ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಅವರು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಅವರಿಂದ ಮಧ್ಯಾಹ್ನ 3:30 ಪ್ರಮಾಣವಚನವನ್ನು ಸ್ವೀಕರಿಸಲಿದ್ದಾರೆ ಎಂದು ವಿಧಾನಸಭಾ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದೇ ಶುಕ್ರವಾರದಿಂದ ರಾಜ್ಯಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಮಾವು ಮತ್ತು ಹಲಸು ಮೇಳ ಪ್ರದರ್ಶನವನ್ನು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಉದ್ಘಾಟಿಸಲಿದ್ದಾರೆ. ತೋಟಗಾರಿಕಾ ಇಲಾಖೆ ಹಾಗೂ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ನಿಗಮ ಸಂಯುಕ್ತಾಶ್ರಮದಲ್ಲಿ ಈ ತಿಂಗಳ 17ರವರೆಗೆ ಮೇಳ ನಡೆಯಲಿದೆ. ಗ್ರಾಹಕರಿಗೆ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ಬೆಳೆಗಾರರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಬೆಳೆಗಾರರಿಗೆ ಯೋಗ್ಯ ಬೆಲೆ ಹಾಗೂ ಗ್ರಾಹಕರಿಗೆ ತಾಜಾ ಹಣ್ಣು ಸೂಕ್ತ ಬೆಲೆಗೆ ದೊರಕುವಂತೆ ಮಾಡುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸಿಂಧೂರ, ರಸಪುರಿ, ಕರಿ ಇಶಾಡ್, ಚಾಲ್ತಿ ಮಾವಿನ ತಳಿಗಳು ಹಾಗೂ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ತುಬಗೆರೆ ಮತ್ತು ಲಾಲ್ಬಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯ ಇರುತ್ತದೆ. ರಾಮನಗರ, ಮಂಡ್ಯ, ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮಾವು ಹಾಗೂ ಹಲಸು ಬೆಳೆಗಾರರು ಈ ಮೇಳದಲ್ಲಿ ಮಳಿಗೆಗಳ ಮೂಲಕ ಪಾಲ್ಗೊಳ್ಳಲಿದ್ದಾರೆ. ಒಟ್ಟು 57 ಮಳಿಗೆಗಳ ಮೂಲಕ ಹಣ್ಣು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಜಿಐ ಪಡೆದಿರುವ ಕರಿ ಇಶಾಡು ಮಾವು ಹಾಗೂ ಮಿಡಿ ಉಪ್ಪಿನಕಾಯಿ ತಳಿಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಮೈಸೂರಿನ ಸಿದ್ದಿಕಿ ನಗರ ಮಣಿಪಾಲ್ ಆಸ್ಪತ್ರೆ ವೃತ್ತದ ಬಳಿ ರಾಷ್ಟೀಯ ಹೆದ್ದಾರಿ 275ರಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೇಲ್ಸೇತುವೆ ಸ್ಥಳಕ್ಕೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಇಂದು ಭೇಟಿ ನೀಡಿ ವೀಕ್ಷಿಸಿದರು. ಮೇಲ್ಸೇತುವೆ ಕಾಮಗಾರಿಗೆ ಒಟ್ಟು 347 ಮರಗಳು ಅಡ್ಡಿಯಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದರು. ಬೀಟೆ, ರೇಂಡ್ರಿ, ಹೊಂಗೆ, ಆಕಾಶಮಲ್ಲಿಗೆ, ಗಸಗಸೆ, ಮಹಾಗನಿ, ಮಾವು, ಬೇವು ಸೇರಿದಂತೆ ವಿವಿಧ ಮರಗಳನ್ನು ಕಾಮಗಾರಿಗಾಗಿ ತೆಗೆಯಬೇಕಾಗುತ್ತದೆ. ಹೀಗಾಗಿ ಎಷ್ಟು ಮರಗಳನ್ನು ಉಳಿಸಬಹುದು, ಬೀಟೆ ಇತ್ಯಾದಿ ಮರಗಳನ್ನು ಸ್ಥಳಾಂತರಿಸಲು ಸಾಧ್ಯವೇ ಎಂಬ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸಚಿವರು ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಪ್ರಸ್ತಾಪಿಸಲಾಗಿರುವ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ ಹಾಗೂ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಂಪರ್ಕ ರಸ್ತೆ ಯೋಜನೆಗಳ ಅಂತಿಮ ಜೋಡಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ರೈತರ ಹಿತರಕ್ಷಣೆಯಿಂದ ಸೇವಾ ರಸ್ತೆಗಳನ್ನು ಸಂಪರ್ಕ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ಸೂಚಿಸಿದರು. ಈ ಕುರಿತಾದ ಉನ್ನತ ಮಟ್ಟದ ಮಧ್ಯಸ್ಥಗಾರರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಯೋಜನೆಗಳ ಅನುಷ್ಠಾನದ ವೇಳೆ ಪರಿಸರ ಸೂಕ್ಷ್ಮ ವಲಯಗಳ ಸಂರಕ್ಷಣೆ ಮತ್ತು ಕೃಷಿಕರ ಹಿತರಕ್ಷಣೆಗೆ ಮೊದಲ ಆದ್ಯತೆ ನೀಡಲು ಸೂಚಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಭಾರೀ ವಾಹನ ದಟ್ಟಣೆ ನಿಯಂತ್ರಣಕ್ಕಾಗಿ ಪ್ರಸ್ತಾಪಿಸಲಾಗಿರುವ ಕುಪ್ಪಂ ಕಾರಿಡಾರ್ ಯೋಜನೆ, ಈ ಹಿಂದೆ ಯೋಜಿಸಲಾಗಿದ್ದ ಮಾರ್ಗವು ಕಾಮಸಮುದ್ರಂ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯದ ಮೂಲಕ ಹಾದು ಹೋಗುತ್ತಿದ್ದು, ಇದರಿಂದಾಗಿ ಉಂಟಾಗಬಹುದಾದ ಕಾನೂನು ತೊಡಕುಗಳು ಹಾಗೂ ಅರಣ್ಯ ನಾಶ ತಪ್ಪಿಸಲು ನೂತನ ನಕ್ಷೆಗಳನ್ನು ಪರಿಶೀಲಿಸಲು ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ITFW35 ತುಮಕೂರು ಓಪನ್ ಟೆನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಭಾರತೀಯ ಆಟಗಾರ್ತಿಯರು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡರಲ್ಲೂ ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಸವಾಲನ್ನು ಮುನ್ನಡೆಸಿದ ಮಧುರಿಮಾ ಸಾವಂತ್ 3 ಸೆಟ್ಗಳ ಹೋರಾಟದಲ್ಲಿ ಗೆದ್ದು ಬೀಗಿದರು. ಸಾವಂತ್ ಅವರು 6-2, 3-6, 6-1 ಸೆಟ್ಗಳಿಂದ ಮಾರಿಯಾ ಮಿಖೈನೋವಾ ಅವರನ್ನು ಸೋಲಿಸಿ 16ರ ಸುತ್ತಿಗೆ ಮುನ್ನಡೆದರು. ಮತ್ತೊಂದು ಅಖಿಲ ಭಾರತ ಪಂದ್ಯದಲ್ಲಿ ಸಂದೀಪ್ತಿ ಸಿಂಗ್ ರಾವ್ 6-3, 6-4 ಸೆಟ್ಗಳಿಂದ ಯಶಸ್ವಿನಿ ಪನ್ವಾರ್ ಅವರನ್ನು ಮಣಿಸಿದರು. ಪೂಜಾ ಇಂಗಳೆ ಕೂಡ 3 ಸೆಟ್ಗಳ ಕಠಿಣ ಪಂದ್ಯದಲ್ಲಿ ಡ್ಯಾನಿಕಾ ಫರ್ನಾಂಡೋ ಅವರನ್ನು 7-5, 1-6, 6-4 ಸೆಟ್ಗಳಿಂದ ಮಣಿಸಿದರು. ಮತ್ತೊಂದು ಪಂದ್ಯದಲ್ಲಿ ಸೋನಲ್ ಪಾಟೀಲ್ 6-0, 6-3 ಸೆಟ್ಗಳಿಂದ ಅರ್ಹತಾ ಆಟಗಾರ್ತಿ ಸ್ನಿಗ್ಧಾ ಕಾಂತಾ ಅವರನ್ನು ಮಣಿಸಿ 16ರ ಘಟ್ಟಕ್ಕೆ ಪ್ರವೇಶಿಸಿದರು. ಕ್ಸೆನಿಯಾ ಲಸ್ಕುಟೋವಾ 6-3, 7-6 ಸೆಟ್ಗಳಿಂದ 7ನೇ ಶ್ರೇಯಾಂಕಿತ ಮಿಚಿಕಾ ಓಜೆಕಿ ವಿರುದ್ದ ಗೆಲುವು ಸಾಧಿಸಿದರೆ 5ನೇ ಶ್ರೇಯಾಂಕಿತ ಎಲಿನಾ ನೆಪ್ಲಿ 6-4, 6-1 ಸೆಟ್ಗಳಿಂದ ಹರ್ಷಿಣಿ ಎನ್ ನಾಗರಾಜ್ ಅವರನ್ನು ಮಣಿಸಿದರು. ಮಹಿಳಾ ಡಬಲ್ಸ್ ರೌಂಡ್ ಆಫ್ 16ರಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ವೈದೇಹಿ ಚೌಧರಿ ಮತ್ತು ಜುಜಾನ್ನಾ ಪಾವ್ಲಿ ಕೋಸ್ಕಾ ಜೋಡಿ 6-1, 6-2 ಸೆಟ್ಗಳಿಂದ ಮಾರಿಯಾ ಮಿಖೈಲೋವಾ ಮತ್ತು ಸಂದೀಪ್ತಿ ಸಿಂಗ್ ರಾವ್ ಅವರನ್ನು ಸೋಲಿಸಿತು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಇದೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆತ್ತೆ ಹೈ.
3: ಹಾಂ, ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೇ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ, ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯಿಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ, ರಸವಾರ್ತೆ ಮೂಡಿ ಬರ್ತಾ ಇದೆ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಾಗಿ ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳು, ಸಿರಿಗಂಧ 7:45, ಪ್ರಚಲಿತ ವಿದ್ಯಮಾನ 9:15 ಕಾರ್ಯಕ್ರಮ, ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ಇದು. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ 9:30. ಇಂದಿನ ಕ್ರೀಡಾಲೋಕದಲ್ಲಿ ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ನ ಉಗಮ, ಈ ಕುರಿತಾಗಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಫೌಂಡರ್ ಮತ್ತು ಜಿಮ್ನಾಸ್ಟಿಕ್ಸ್ ಕೋಚ್ ಆಗಿರುವ ಮನೋಹರ್ ಕಾಮತ್ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನವಿದೆ. ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಹಕಾರ ಸತೀಶ್ ರೆಡ್ಡಿ ಕೊಳ್ಳಿ. ಇನ್ನು ಗೀತ ಚಂದ್ರಿಕೆ ಮೆಲೋಡಿ ಟೈಮ್ 10:30. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಹೇಳುತ್ತಾರೆ,
2: ಎಲ್ಲ ಸಾಧ್ಯವಿರುವ ವಿಧಾನಗಳಿಂದ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು. ಜೀವನದಲ್ಲಿ ಸ್ವಾಭಿಮಾನ ಅತ್ಯಂತ ಮುಖ್ಯವಾದ ಅಂಶ, ಅದಿಲ್ಲದಿದ್ದರೆ ಮನುಷ್ಯ ಶೂನ್ಯ.
0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಟಚ್ ಮೀ ನಾಟ್ ಬಗ್ಗೆ ನಮ್ಗೆಲ್ಲ ಗೊತ್ತಿದ್ದೇ ಇರುತ್ತೆ. ಸುಮ್ನೆ ಬೆರಳು ಸೋಕ್ಸಿದ್ರೆ ಸಾಕು, ಆದ್ರೆ ಎಲೆಗಳೆಲ್ಲ ಪಟಪಟ ಅಂತ ಮುಚ್ಕೊಳ್ಳುತ್ತೆ, ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ತನ್ನಂತಾನೇ ತೆರೆದ್ಕೊಳ್ಳುತ್ತೆ. ಈ ಒಂದು ಮೂಮೆಂಟ್, ಈ ಒಂದು ಚಲನೆ ಯಾವ ಬಗೆಯ ಚಲನೆ ಅಂತ ಹೇಳಲಾಗುತ್ತೆ. ಆಪ್ಷನ್ ಮೂರಿದೆ. ಆಪ್ಷನ್ ಎ ಸಿಸ್ಮೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಬಿ ಫೋಟೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಸಿ ಕೀಮೋನಾಸ್ಟಿಕ್ ಮೂಮೆಂಟ್. ಮುಟ್ಟಿದ್ರೆ ಮುನಿ ಅಥವಾ ಟಚ್ ಮೀ ನಾಟ್ ಪ್ಲಾಂಟ್ನ ಗಿಡದ ಎಲೆಗಳು ನಮ್ಮ ಬೆರಳು ಸೋಕಿದ್ರೆ ಮುಚ್ಕೊಳ್ಳುವಂತಹ, ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ತನ್ನಂತಾನೆ ನಿಧಾನಕ್ಕೆ ತೆರೆದುಕೊಳ್ಳುವಂತಹ ಚಲನೆ ಇದೆಯಲ್ಲ, ಇದು ಯಾವ ಬಗೆಯ ಚಲನೆ ಅಂತ ನಾನು ಕೇಳ್ತಾ ಇದ್ದೀನಿ. ಇದು ಯಾವ ಬಗೆಯ ಮೂಮೆಂಟ್? ಮೂರು ಆಪ್ಷನ್ಸ್ ಇದೆ. ಆಪ್ಷನ್ ಎ ಸಿಸ್ಮೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಬಿ ಫೋಟೋನಾಸ್ಟಿಕ್ ಮೂಮೆಂಟ್, ಆಪ್ಷನ್ ಸಿ ಕೀಮೋನಾಸ್ಟಿಕ್ ಮೂಮೆಂಟ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ ಅಂತ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇದೀಗ ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಸದಾ ನಿನ್ನ ಕಣ್ಣಲ್ಲಿ ಏನು ಅಂತ ಆಗೈತೆ, ಬಚ್ಚನ್ ಚಿತ್ರದಿಂದ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ದನಿ ನೀಡಿದ್ದಾರೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ, ಮೊದಲ 10 ಜನರ ಹೆಸರು ಹೀಗಿದೆ ನೋಡಿ: ಎನ್ ಆರ್ ಪ್ರಸಾದ್, ಜಗದಂಬಿಕಾ, ನೇತ್ರಾ, ರಾಧಾಕೃಷ್ಣ, ನಾಗೇಂದ್ರ, ಪ್ರಸನ್ನಕುಮಾರ್, ಹರೀಶ್, ವೆಂಕಟಾಚಲ, ಉದಯ್ ಕರ್ಕೇರ, ಜಿ ಎಸ್ ಚಂದನ. ಇಷ್ಟು ಜನರ ಉತ್ತರ ಬೇಗ ತಲುಪ್ತು ಮತ್ತು ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತಷ್ಟು ಜನ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ದೀರಿ. ನಿಮಗೆಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಮುಂದಿನ ಪ್ರಶ್ನೆಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀವಿ. ಸರಿಯಾದಂತಹ ಉತ್ತರ ಕೊಟ್ಟವರೆಲ್ಲರೂ ಕೂಡ ಹೇಳಿದ್ದೇನು ಗೊತ್ತಾ? ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅಂತ. ಹೌದು, ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅನ್ನುವಂತಹ ಕೆಟಗರಿಗೆ ಇದು ಬರುತ್ತೆ. ಫೋಟೋನಾಸ್ಟಿಕ್ ಅಂತಂದರೆ ಎಲ್ಲಿ ಬೆಳಕು ಬರುತ್ತೆ ಆ ಕಡೆಗೆ ತಿರುಗುವಂಥದ್ದು. ಉದಾಹರಣೆಗೆ ಸೂರ್ಯಕಾಂತಿ ಗಿಡ ಇರಬಹುದು. ಸೂರ್ಯಕಾಂತಿ ಹೂಗಳು ಸೂರ್ಯನ ಬೆಳಕಿನೆಡೆಗೆ ತಿರುಗತ್ತಲ್ವಾ, ಅದನ್ನು ಫೋಟೋನಾಸ್ಟಿಕ್ ಮೂಮೆಂಟ್ ಅಂತ ಹೇಳಬಹುದು. ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್ ಗಿಡ, ನಮ್ಮ ಬೆರಳು ಸೋಕಿದ್ರೆ ಸಾಕು ಮುಚ್ಕೊಳ್ಳೋದು, ಆಮೇಲೆ ಸ್ವಲ್ಪ ಸಮಯದ ನಂತರ ತೆರೆದುಕೊಳ್ಳುವಂತಹ ಮೂಮೆಂಟ್ಗೆ ಸಿಸ್ಮೋನಾಸ್ಟಿಕ್ ಮೂಮೆಂಟ್ ಅಂತ ಹೇಳಲಾಗುತ್ತೆ. ಇದು ಇವತ್ತಿನ ನಮ್ಮ ಹೋಮ್ ಬಿಸಿಲಿನ ಹೊತ್ತಿನ ಮೊದಲ ಪ್ರಶ್ನೆಯ ಕಥೆ ಆಯಿತು. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ: ಹತ್ತಿ ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣು, ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು? ನಾಲ್ಕು ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಅಲ್ಯೂವಿಲಿಯಲ್ ಸಾಯಿಲ್, ಆಪ್ಷನ್ ಬಿ ವೆಲ್ ಡ್ರೈನ್ ಸಾಯಿಲ್, ಆಪ್ಷನ್ ಸಿ ಲೋಮಿ ಸಾಯಿಲ್, ಆಪ್ಷನ್ ಡಿ ಬ್ಲ್ಯಾಕ್ ಲಾವಾ ಸಾಯಿಲ್. ನಾಲ್ಕು ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಅಲ್ಯೂವಿಲಿಯಲ್ ಸಾಯಿಲ್, ಆಪ್ಷನ್ ಬಿ ವೆಲ್ ಡ್ರೈನ್ಡ್ ಸಾಯಿಲ್, ಆಪ್ಷನ್ ಸಿ ಲೋಮಿ ಸಾಯಿಲ್, ಆಪ್ಷನ್ ಡಿ ಬ್ಲ್ಯಾಕ್ ಲಾವಾ ಸಾಯಿಲ್. ಕನ್ನಡದಲ್ಲಿ ಹೇಳಬೇಕು ಅಂದರೆ ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ನೀರು ನಿಲ್ಲದೆ ಇರುವಂತಹ ಪೂರ್ತಿ ಸೋರಿ ಹೋಗುವಂತಹ ಮಣ್ಣು, ಆಪ್ಷನ್ ಸಿ ಕಳಿ ಮಣ್ಣು, ಆಪ್ಷನ್ ಡಿ ಕಪ್ಪು ಮಣ್ಣು. ಹತ್ತಿ ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು, ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು, ನೀವು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸದ್ಯಕ್ಕೆ ರಾಜ್ಯದಲ್ಲಿ ಇರೋ ಪರಿಸ್ಥಿತಿಯಲ್ಲಿ ಮಳೆಯಂತೆ ಬರೋದಲ್ಲ, ಮಳೆಯೇ ಬರಬೇಕು ಅಂತ ಅನಿಸಿತ್ತು. ಹಾಗೆ ಮಳೆ ಬರ್ತಾ ಇದೆ, ಇದು ಶುಭ ಸುದ್ದಿ ಅಂತ ಹೇಳ್ತಾ ಈ ಒಂದು ಗೀತೆ ಸಂಜುವೆಟ್ಸ್ ಗೀತಾ 2 ಚಿತ್ರದ್ದು. ಸಂಗೀತ ರವೀಂದ್ರನಾಥ್ ಅವರ ಸೂಪರ್ ವಾಯ್ಸಲ್ಲಿ ಇತ್ತು. ಕವಿರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ. ಎರಡನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದರೆ ದಿಲೀಪ್ ಕಲ್ಯಾಣ್ಕರ್, ಜಯಶ್ರೀ ಸುನಿಲ್, ಸಿ ಎನ್ ಲಕ್ಷ್ಮಣ, ಬಾಬಾ ಕಲ್ಯಾಣ್, ಮಾಲಾ ಮಾಚಹಳ್ಳಿ, ಪದ್ಮಶ್ರೀ ಕುಟುಂಬ, ಹಾಗೆ ರಾಕೇಶ್, ಮಂಜುನಾಥ್ ಲಗ್ಗೆರೆಯಿಂದ ಮತ್ತು ಅಶೋಕ್ ಸುಮಿತ್ರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿಯಾದಂಥ ಉತ್ತರವನ್ನೇ ಕೊಟ್ಟಿದ್ದೀರಿ, ಆದರೆ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪದೇ ಇರುವಂಥ ಕಾರಣ ನಿಮ್ಮ ಹೆಸರನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಬೇಜಾರಂತೂ ಮಾಡ್ಕೋಬೇಡಿ, ಇಡೀ ಒಂದು ಗಂಟೆಯ ಹೊತ್ತು ಚಂದದ ಗೀತೆಗಳೊಂದಿಗೆ ಮಾತು ಮಾಹಿತಿ ನಿಮ್ಮದಾಗ್ತಾ ಇರುತ್ತೆ. ಅಂದಹಾಗೆ ಹತ್ತಿ ಬೆಳೆಯೋಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಕೇಳಿದೆ, ಅದಕ್ಕೆ ಸೂಕ್ತವಾದಂತಹ ಮಣ್ಣು ಬ್ಲ್ಯಾಕ್ ಲಾವಾ ಸಾಯಿಲ್, ಕಪ್ಪು ಮಣ್ಣು. ಕಪ್ಪು ಮಣ್ಣೇ ಶ್ರೇಷ್ಠ ಹತ್ತಿ ಬೆಳೆಯೋದಕ್ಕೆ, ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ, ಐಡಿಯಲ್ ಅಂತ ಹೇಳ್ತಾರೆ. ಅದಲ್ಲದೆ ಅಲ್ಯುವಿಲಿಯಲ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಮೆಕ್ಕಲು ಮಣ್ಣು, ಇದರಲ್ಲೂ ಕೂಡ ಬೆಳೀಬಹುದು, ಹಾಗೆ ಕೆಂಪು ಮಣ್ಣಲ್ಲೂ ಕೂಡ ಬೆಳೀಬಹುದಂತೆ. ಆದರೆ ಕಪ್ಪು ಮಣ್ಣಲ್ಲಿ ಬೆಳೆದಂತಹ ಹತ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ನಂಬಿಕೆ. ಇದೇ ಕಾರಣಕ್ಕಾಗಿ ಡೆಕ್ಕನ್ ಪ್ರಸ್ಥಭೂಮಿ ಇರಬಹುದು ಅಥವಾ ಮಾಲ್ವಾ ಪ್ಲ್ಯಾಟು ಇರಬಹುದು, ಇಲ್ಲಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯುವಂತಹ ಜಾಗಗಳು ಹೆಚ್ಚಾಗಿವೆ. ಇದು ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮ. ಮಾತು ಮಾಹಿತಿ ಹಾಡುಗಳು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗೋ ಹಾಗೆ ಇರಲಿ ಅಂತ ನಾವು ಶ್ರಮಪಟ್ಟು ರೂಪಿಸ್ತಾ ಇರ್ತೀವಿ. ನಿಮಗೆ ಹೇಗನ್ನಿಸ್ತಿದೆ ಪ್ರಶ್ನೆಗಳು, ಹೇಗನ್ನಿಸ್ತಿದೆ ಹಾಡುಗಳು, ಖಂಡಿತ ಮೆಸೇಜ್ ಮಾಡಿ ತಿಳಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇದೀಗ ಮತ್ತೊಂದು ಗೀತೆ ನಿಮ್ಮದಾಗ್ತಾ ಇದೆ, ನೀ ಶೀತಲ ನೀ ನಿರ್ಮಲ ಅನ್ನುವಂಥ ಗೀತೆ. ಸಿದ್ದು ಚಿತ್ರದ ಹಾಡಿದು, ಕವಿರಾಜ್ ಅವರ ಸಾಹಿತ್ಯ, ಚಿತ್ರ ಮತ್ತು ಸೋನಿಗಮ್ ಅವರು ಹಾಡಿದ್ದಾರೆ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿಮ್ಮದಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಸ್ವಲ್ಪ ತಂಪಾದಂತಹ ವಾತಾವರಣ ಹೊರಗಡೆ ಇದೆ ಅಂತ ಅನ್ಕೊಳ್ಬಹುದು. ಹೋದ ವಾರ ಇಷ್ಟೊತ್ತಿಗೆ ಮಳೆ ಬರಲಿ ಅಂತ ಕಾತರಿಸೋ ಹಾಗಾಗಿತ್ತು. ಈ ಒಂದು ವಾರದಲ್ಲಿ 2-3 ಸಲ ಮಳೆ ಬಿದ್ದು ಬೆಂಗಳೂರು ಕೂಡ ಮತ್ತೆ ವಾಪಸ್ ಒಂದು ಸ್ವಲ್ಪ ತಂಪು ತಂಪು ಅಂತ ಅನಿಸೋದಕ್ಕೆ ಶುರುವಾಗಿದೆ. ಕಡೆ ಪಕ್ಷ ಬಿಸಿಲಿನ ಧಗೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಳೆ ಅನುಕೂಲವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು. ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇರೋದು ನಿಮಗೂ ಕೂಡ ಖುಷಿ ಕೊಟ್ಟಿರಬಹುದು ಅಂತ ಹೇಳ್ತಾ ಇದೀಗ ಹೊಂಬಿಸಿಲಿನ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು? ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ವೇಲ್, ಆಪ್ಷನ್ ಸಿ ವೀಸೆಲ್, ಆಪ್ಷನ್ ಡಿ ಪ್ಲಾಟಿಪಸ್. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು? ಆಪ್ಷನ್ ಎ ಬಾವಲಿ, ಆಪ್ಷನ್ ಬಿ ವೇಲ್, ಆಪ್ಷನ್ ಸಿ ವೀಸೆಲ್, ಆಪ್ಷನ್ ಡಿ ಪ್ಲಾಟಿಪಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. ಯಾಕೆಂದರೆ ಮೊದಲ 10ರಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ನಾವು ನಿಮ್ಮ ಹೆಸರನ್ನ ಹೇಳೋದಕ್ಕೆ ಆಗೋದಿಲ್ಲ. ನೀವು ಬೇಜಾರಂತೂ ಮಾಡ್ಕೋಬಾರ್ದು. ಇರಲಿ, ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗಿ ಇರುತ್ತೆ. ಇದೀಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಹೊಸ ಹಾಡುಗಳು ಕೇಳಿದ್ವಲ್ಲ, ಅಂಬರ ಚುಂಬಿತ ಪ್ರೇಮ ಅನ್ನುವಂಥ ಗೀತೆ ನಿಮಗೆ ಗೊತ್ತು. ಚಿಗುರಿದ ಕನಸು ಚಿತ್ರದ ಹಾಡಿದು, SPB ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಗೀತೆ. ಈ ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ. ಕಳೆದ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಬಿ ವೆಂಕಟೇಶ್, ಚೈತ್ರಾ ಸದಾನಂದ, ಹೊನ್ನೂರು ಅಲಿ, ಗಣೇಶ್ ರಾವ್, ಸುಪ್ರೀತಾ ದಯಾನಂದ, ಗಾಯತ್ರಿ, ಸುಭಾನ್ ಕೋರಿ, ಸುಧಾ, ಬಿಂದು ಪ್ರಕಾಶ್, ಹಾಗೆ ಸುಜಾತ, ಗಂಗಾಧರ ಸ್ವಾಮಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಇವುಗಳಲ್ಲಿ ಮೊಟ್ಟೆ ಇಡುವಂತಹ ಸಸ್ತನಿ ಅಥವಾ ಮ್ಯಾಮಲ್ ಯಾವುದು ಅಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೆ. ಸರಿಯಾದಂತಹ ಉತ್ತರ ಆಗಿತ್ತು ಪ್ಲಾಟಿಪಸ್. ಪ್ಲಾಟಿಪಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಈ ಪ್ಲಾಟಿಪಸ್ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಹಾಗೆ ಟಾಸ್ಮೇನಿಯಾದಲ್ಲಿ ಕಂಡು ಬರುತ್ತಾ ಇದ್ದಂತಹ ಒಂದು ಸಸ್ತನಿ. ಇದು ಮರಿ ಹಾಕ್ತಾ ಇರಲಿಲ್ಲ, ಬದಲಾಗಿ ಮೊಟ್ಟೆಯನ್ನು ಇಡ್ತಾ ಇತ್ತು. ಹಾಗೆ ಮೊಟ್ಟೆ ಇಡುವಂತಹ ಸಸ್ತನಿಗಳು ಕೆಲವೇ ಕೆಲವು ಇದೆ, ಮುಖ್ಯವಾಗಿ ಐದಿದೆ ಅಂತ ಹೇಳ್ತಾರೆ. ಆ ಐದರಲ್ಲಿ ಒಂದು ಪ್ಲಾಟಿಪಾಸ್ ಅನ್ನತ್ತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮರ್ಕ್ಯುರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು? ಮರ್ಕ್ಯುರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು? ನಾಲ್ಕು ಆಪ್ಷನ್ ಹೀಗಿದೆ: ಎಕ್ಸಿಮಾ, ಇಟಾಯಿಟಾಯ್, ಮಿನಮಾಟಾ, ರೆಬೀಸ್. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಎಕ್ಸಿಮಾ, ಆಪ್ಷನ್ ಬಿ ಇಟಾಯಿಟಾಯ್, ಆಪ್ಷನ್ ಸಿ ಮಿನಮಾಟ, ಆಪ್ಷನ್ ಡಿ ರೇಬೀಸ್. ಮರ್ಕ್ಯುರಿ ಟಾಕ್ಸಿಸಿಟಿ ಇಂದ ಬರುವಂತಹ ಕಾಯಿಲೆ ಯಾವುದು? ಕಾಯಿಲೆಯ ಹೆಸರೇನು ನೀವು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ, ಇದೀಗ ನೀನೇ ನೀನೇ ನೀನೇ ತಾನೇ ಅನ್ನೋಂಥ ಗೀತೆ ರಣವಿಕ್ರಮ ಚಿತ್ರದಿಂದ ಕೇಳಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಹಾಗೆ ಪಲಾಕ್ ಮುಚ್ಚಲ್ ಅವರ ವಾಯ್ಸ್ನಲ್ಲಿದೆ. ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಪುಷ್ಪಾ ಶಾನುಭೋಗರ್, ವಾಣಿಶ್ರೀ, ಸುಷ್ಮಾ ಕಾರ್ತಿಕ್, ದತ್ತು, ಎನ್ ಜಿ ಬಸವರಾಜ್, ಗೀತಾ, ವೇದಾ ಶೆಟ್ಟಿ, ಹಾಗೆ ಉಷಾ ನಾಗೇಂದ್ರ, ಗಿರಿರಾಜ್ ಸಿಎಂ ಮತ್ತೆ ಗುರುರಾಜ್ ಸೋಮ್ಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮರ್ಕ್ಯೂರಿ ಪಾಯ್ಸನಿಂಗ್ ಇಂದ ಕಂಡು ಬರುವಂತಹ ಕಾಯಿಲೆ ಯಾವುದು ಅಂತ ಕೇಳಿದೆ, ಅದಕ್ಕೆ ಸರಿಯಾದಂತಹ ಉತ್ತರ ಮಿನಮಾಟ ಆಗಿತ್ತು. ಮಿನಮಾಟ ಅನ್ನುವಂತಹ ಕಾಯಿಲೆ ಮರ್ಕ್ಯೂರಿ ಪಾಯ್ಸನಿಂಗ್, ಮರ್ಕ್ಯೂರಿ ಟಾಕ್ಸಿಸಿಟಿಯಿಂದ ಉಂಟಾಗುವಂತಹ ಕಾಯಿಲೆ ಅಂತ ಹೇಳ್ತಾರೆ. ಹಾಗೆ ಎಕ್ಸಿಮಾ ಅನ್ನೋದು ಅದೊಂದು ಸ್ಕಿನ್ ಕಂಡೀಷನ್, ತುರಿಕೆ, ಕೆಂಪಾಗಿರುತ್ತೆ ಚರ್ಮ, ಮತ್ತೆ ಏನ್ ಮಾಡಿದ್ರು ಕಡತ ಹೋಗ್ತಾ ಇರಲ್ಲ, ಅದನ್ನೇ ಎಕ್ಸಿಮಾ ಅಂತ ಹೇಳ್ತೀವಿ. ಅದಕ್ಕೂ ಮರ್ಕ್ಯೂರಿಗೂ ಸಂಬಂಧ ಇಲ್ಲ. ಇಟಾ ಇಟಾಯ್ ಅನ್ನುವಂತಹ ಒಂದು ಕಾಯಿಲೆ ಹೆಸರಿದೆ. ಇಟಾ ಇಟಾಯ್ ಅನ್ನುವಂತಹ ಕಾಯಿಲೆ ಕ್ಯಾಡ್ಮಿಯಂ ಪಾಯ್ಸನಿಂಗ್ ಇಂದ ಉಂಟಾಗತ್ತೆ. ಮರ್ಕ್ಯೂರಿ ಇರಬಹುದು, ಕ್ಯಾಡ್ಮಿಯಂ ಇರಬಹುದು, ಇವನ್ನೆಲ್ಲ ಕೂಡ ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಇದರಿಂದ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು ತುಂಬಾ ಕೆಟ್ಟದಾಗಿ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಜಾಗರೂಕತೆಯಿಂದ ನಮ್ಮ ಒಂದು ಪರಿಸರವನ್ನು ಇಟ್ಕೋಬೇಕು, ಮತ್ತು ರಕ್ಷಿಸಬೇಕು ಕೂಡ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಮಾಡ್ತಾ ಇರುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಏನು ಮಹ ಆಗೋಗುತ್ತೆ ಅಂತ. ಆದರೆ ಎಷ್ಟೋ ಸಲ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ತುಂಬ ಗಂಭೀರ ಸ್ವರೂಪದ ಕಾಯಿಲೆಗಳು ಹರಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವು ಗಮನ ಇಟ್ಕೋಬೇಕು. ಯಾವುದೇ ಒಂದು ಕಸವನ್ನು, ತ್ಯಾಜ್ಯವನ್ನು ಹೊರಗಡೆ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು, ಇದು ಪರಿಸರದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ. ನೀವು ನಿಮ್ಮ ಬ್ಯಾಟ್ರಿ ಸೆಲ್ಗಳಿರಬಹುದು ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಇರಬಹುದು, ಅದನ್ನು ಹೇಗಂದ್ರೆ ಹಾಗೆ ಎಲ್ಲಂದ್ರೆ ಅಲ್ಲೇ ಬಿಸಾಡೋದು ಅಕ್ಷಮ್ಯ ಅಪರಾಧ. ಆ ರೀತಿ ಮಾಡಿಕೊಡ್ದು, ಅದರ ಬದಲಾಗಿ ಎಲ್ಲಿ ಈ ರೀತಿ ಎಲೆಕ್ಟ್ರಾನಿಕ್ ವೇಸ್ಟ್ನ ಕಲೆಕ್ಟ್ ಮಾಡುವಂತಹ ಸೆಂಟರ್ಸ್ ಇರುತ್ತೆ ಅಲ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ಎಲ್ಲಂದರೆ ಅಲ್ಲಿ ಬಿಸಾಕೋದ್ರಿಂದ ಕೂಡ ಎಷ್ಟೋ ಹಾನಿ ಉಂಟಾಗ್ತಾ ಇರುತ್ತೆ. ಮತ್ತು ಎಷ್ಟೋ ಸಲ ಏನಾಗುತ್ತೆ ಅಂದರೆ ವಿಜ್ಞಾನದ ಹಲವಾರು ವಿಷಯಗಳು ಜನಸಾಮಾನ್ಯರಾದಂತಹ ನಮಗೆ ಸುಲಭಕ್ಕೆ ದಕ್ಕೋದಿಲ್ಲ. ಆವಾಗ ಏನು ಮಾಡಬಹುದು ಅಂತಂದರೆ, ನಾವು ಆದಷ್ಟು ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದರ ಪ್ರಕಾರ ನಡ್ಕೊಂಡ್ಬಿಟ್ರೆ ಸಾಕು. ಏನಾಗ್ಬಿಡತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಏನಾದರೂ ಆಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ, ಇದೀಗ ರಾಜೇಶ್ ಅವರ ವಾಯ್ಸ್ನಲ್ಲಿ ಈ ಪ್ರೀತಿವಂತರ ಕಚ್ಚಗಳಿ ಅನ್ನುವಂಥ ಹಾಡನ್ನು ಕೇಳಿಸ್ತಾ ಇದ್ದೀವಿ. ಪಾರ್ಥ ಚಿತ್ರದ ಹಾಡಿದು, ಕವಿರಾಜ್ ಅವರ ಸಾಹಿತ್ಯ ಇದೆ, ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಚಂದದ ಗೀತೆಗಳನ್ನ ಕೇಳ್ತಾ ಇದ್ದೀರಿ, ಎಲ್ಲರೂ ಕೂಡ ಹಾಡುಗಳನ್ನ ಮೆಚ್ಚಿ ಮೆಸೇಜ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಸಿಗ್ತಾ ಇದೆ ಗೊತ್ತಾ ಭೂಮಿಗೆ? ಅದೇ ನನ್ನ ಮುಂದಿನ ಪ್ರಶ್ನೆ. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಸಿಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇದೆ. ಎ ಆಪ್ಷನ್ ಎ ಹುಲ್ಲುಗಾವಲು, ಆಪ್ಷನ್ ಬಿ ಹಸಿರು ಕಾಡು, ಆಪ್ಷನ್ ಸಿ ಫೈಟೋ ಪ್ಲಾಂಕ್ಟಾನ್ಸ್, ಆಪ್ಷನ್ ಡಿ ಮರಳುಗಾಡು. ಆಪ್ಷನ್ ಎ ಹುಲ್ಲುಗಾವಲು, ಆಪ್ಷನ್ ಬಿ ಹಸಿರು ಕಾಡು, ಆಪ್ಷನ್ ಸಿ ಫೈಟೋಪ್ಲಾಂಕ್ಟಾನ್ಸ್, ಆಪ್ಷನ್ ಡಿ ಮರಳುಗಾಡು. ಇವಿಷ್ಟರಲ್ಲಿ ಯಾವುದರಿಂದ ಭೂಮಿಗೆ ಅತ್ಯಂತ ಹೆಚ್ಚು ಆಮ್ಲಜನಕ ಅಥವಾ ಆಕ್ಸಿಜನ್ ಸಿಗ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಸಿದ್ಲಿಂಗು ಚಿತ್ರದಿಂದ ಎಲ್ಲೆಲ್ಲೂ ಓಡುವ ಮನಸ್ಸು ಅನ್ನೋಂಥ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಸಂತೋಷ್ ವೆಂಕಿ ಅವರ ವಾಯ್ಸ್ನಲ್ಲಿದೆ, ಸಾರಿ ಅವಿನಾಶ್ ಚೆಬ್ಬಿ ಅವರ ವಯಸ್ಸಲ್ಲಿರುವಂಥ ಗೀತೆ ಇದು. ಅರ್ಸು ಅಂತಾರೆ ಅವರ ಸಾಹಿತ್ಯ, ಅನೂಪ್ ಸೆಳೀನ್ ಅವರ ಸಂಗೀತ ಸಂಯೋಜನೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಕೇಳಿದಂತಹ ಪ್ರಶ್ನೆ ಇದೊಂದು ತುಂಬಾ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋದಕ್ಕೆ ಕಷ್ಟಪಟ್ಟಿದ್ದೀರಿ, ಆದರೆ ಸರಿ ಉತ್ತರ ಕೊಟ್ಟವರು ಇಷ್ಟು ಜನ: ಆಶಾ ಶ್ರೀನಿವಾಸ, ನವೀನ್ ಕುಮಾರ್, ಸುಜಾತ ಕೆನಡ್ರಾ, ಜಯರಾಮ್, ರಮ್ಯಾ ಮಲ್ಲಾಣ್ನಿಂದ, ಹಾಗೆ ಸಿದ್ದಲಿಂಗಮೂರ್ತಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅತ್ಯಂತ ಹೆಚ್ಚು ಆಮ್ಲಜನಕ ಎಲ್ಲಿಂದ ಭೂಮಿಗೆ ಸಿಗ್ತಾ ಇದೆ ಅಂತ ಕೇಳಿದೆ. ನಾಲ್ಕು ಆಪ್ಷನ್ನಲ್ಲಿ ಸರಿಯಾದಂತಹ ಉತ್ತರ ಆಗಿತ್ತು, ಫೈಟೋಪ್ಲಾಂಕ್ಟಾನ್ಸ್. ಈ ಫೈಟೋಪ್ಲಾಂಕ್ಟಾನ್ಸ್ ಅಂದರೆ ಏನು ಅಂದರೆ, ಸಾಗರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು, ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು, ಇದರಿಂದ ಆಲ್ಮೋಸ್ಟ್ 50-85% ಆಮ್ಲಜನಕ ಸಿಗತ್ತಂತೆ ನಮಗೆ ಭೂಮಿಗೆ. ನಾವೆಲ್ಲ ಅನ್ಕೊಳ್ತೀವಿ ದಟ್ಟ ಹಸಿರು ಕಾಡಿನಿಂದ ಸಿಗ್ತಾ ಇದೆ ಅಂತ, ಆದರೆ ಭೂಮಿಯ ಭಾಗ ಇರೋದೇ ಕಡಿಮೆ. ಈ ಭೂಮಿಯ ಭಾಗದಲ್ಲಿ ಕಾಡುಗಳು ಎಷ್ಟರ ತನಕ ಇದೆ? ಅದೇ ಕಾರಣಕ್ಕಾಗಿ ನಾವು ಆಮ್ಲಜನಕಕ್ಕೆ ಆಶ್ರಯಿಸಿರೋದು ಈ ಸಾಗರಗಳನ್ನು, ಸಮುದ್ರಗಳನ್ನು. ಸಮುದ್ರದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸ್ಯಗಳು ನೋಡಿ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ. ಅದಕ್ಕೆ ಆಗಲೇ ಹೇಳಿದ್ದು, ಈ ಇಡೀ ಪ್ರಕೃತಿನೇ ಎಷ್ಟು ವಿಚಿತ್ರ ಅಂತಂದರೆ, ಎಷ್ಟು ಗಹನ ಮತ್ತು ಗಂಭೀರ ಅಂದರೆ, ನಾವು ಒಂದು ಸಲಕ್ಕೆ ಇದು ಹೀಗೆ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಂದ ಎಲ್ಲೆಲ್ಲಿಗೋ ಕನೆಕ್ಷನ್ ಇರುತ್ತೆ. ಈ ಒಂದು ಸೂಕ್ಷ್ಮ ನೆಟ್ವರ್ಕ್ ಏನಿರುತ್ತೆ ಅದನ್ನು ಆದಷ್ಟು ಧಕ್ಕೆ ಮಾಡದೆ ಇದ್ದರೆ ನಾವು ಮನುಷ್ಯರೇ ನೆಮ್ಮದಿಯಾಗಿರಬಹುದು ಅಂತ ಅನಿಸುತ್ತೆ. ಇರಲಿ, ಫೈಟೋಪ್ಲಾಂಕ್ಟಾನ್ಸ್ ಅನ್ನೋದು ಸರಿಯಾದಂತಹ ಉತ್ತರ ಅಂತ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ, ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟರೆ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ಈ ಒಂದು ಗಂಟೆಯ ಅವಧಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಸಂದೇಶ ಕಳಿಸ್ತಾ ಮಾತುಕತೆಯಲ್ಲಿ ನೀವು ಕೂಡ ಪಾಲ್ಗೊಳ್ತಾ ಇದ್ದವರು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎರಡು ಚಂದದ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ನೀನಷ್ಟು ಮುದ್ದು ಗೊತ್ತಾ ಅನ್ನುವಂಥ ಹಾಡು, ನೀವೆಲ್ಲರೂ ಕೂಡ ಮುದ್ದು ಮುದ್ದು ಅಂತ ಹೇಳ್ತಾ ಈ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ವಾಯ್ಸ್ನಲ್ಲಿದೆ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದಾದ ನಂತರ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡು ಕೂಡ ನಿಮ್ಮದಾಗತ್ತೆ. ಸೋನಿಗಮ್ ಮತ್ತು ನಂದಿತಾ ಅವರ ವಾಯ್ಸ್ನಲ್ಲಿದೆ ನಗುವ ಮಗುವ ಅನ್ನುವಂಥ ಗೀತೆ. ಇದು ಕೂಡ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದಿದ್ದು ನಾಗಶ್ರೀ.

ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸಮಯ 4:26 ಅಂದ್ರೆ ನಾವಿರೋದು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಯಾವುದೇ ಅತಿಥಿಗಳಿಲ್ಲ, ಆದರೆ ನೀವೇ ನಮ್ಮ ಅತಿಥಿ. ನಿಮ್ಮೊಂದಿಗೆ ನಮ್ಮ ಮಾತುಕತೆ. ನಾವು ಯಾವುದೋ ಒಂದು ಯಶಸ್ಸಿನ ಹಿಂದೆ, ಯಾವುದೋ ಒಂದು ಸಾಧನೆಯ ಹಿಂದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ದಿನನಿತ್ಯದ ಬದುಕನ್ನು ತುಂಬ ಸೀರಿಯಸ್ ಆಗಿ ಬದುಕೋಕೆ ಶುರು ಮಾಡಿಬಿಟ್ಟಿರ್ತೀವಿ. ಎಲ್ಲಿ ನಕ್ಕಿದ್ರೆ ನಾವು ನಮ್ಮ ಗುರಿಯಿಂದ ವಿಮುಖರಾಗಿಬಿಡ್ತೀವೋ, ಎಲ್ಲಿ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಜೀವನವನ್ನು ನೋಡಿದ್ರೆ ನಾವು ಗುರಿಯಿಂದ ವಿಚಲಿತ ಆಗಿಬಿಡ್ತೀವೋ ಅಂತ ಯೋಚನೆ ಮಾಡ್ತಾ ತುಂಬ ಗಂಭೀರವಾಗಿ ಇರೋದಕ್ಕೆ, ಗಂಭೀರವಾಗಿ ಬದುಕೋಕೆ ಪ್ರಯತ್ನಿಸ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಒಂದು ಸಣ್ಣ ನಗು, ಒಂದು ಲಘುವಾದಂತಹ ಹಾಸ್ಯ ಮತ್ತು ಹಗುರವಾದಂತಹ ಹೃದಯ ನಮ್ಮ ಒಂದು ದೊಡ್ಡ ಪ್ರಯಾಣವನ್ನು ಸಹನೀಯಗೊಳಿಸುತ್ತೆ ಮತ್ತು ತುಂಬ ಸುಲಭಗೊಳಿಸುತ್ತೆ. ಇದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲ ಅಂದರೆ ಇವತ್ತು ಯೋಚನೆ ಮಾಡಿ. ಯಾಕೆಂದರೆ ಇವತ್ತು ವರ್ಲ್ಡ್ ಲಾಫ್ಟರ್ ಡೇ, ವಿಶ್ವ ನಗು ದಿನವನ್ನು ಆಚರಿಸ್ತಾ ಇದ್ದೀವಿ, 6 ತಾರೀಕು. ಹೌದು, ನಗು ಅನ್ನೋದು ಮನುಷ್ಯನ ಬದುಕಿಗೆ ಸಿಕ್ಕಂತಹ ದೊಡ್ಡವರ. ಪ್ರಾಣಿಗಳು ಯಾವುದು ಕೂಡ ನಗೋದಕ್ಕೆ ಸಾಧ್ಯ ಇಲ್ಲ. ನಗುವಂತಹ ಪ್ರಾಣಿಯನ್ನು ಎಲ್ಲಾದರೂ ನೋಡಿದ್ದೀರಾ ನೀವು? ಅದಕ್ಕೆ ಸಂತೋಷ ಆದರೂ ಕೂಡ ಅದು ನಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ನಗೋದಕ್ಕೆ ಬೇಕಾದಂತಹ ಎಲ್ಲ ಅವಕಾಶವನ್ನು ಕೂಡ ದೇವರು ಕೊಟ್ಟು ಕಳಿಸಿದ್ದಾನೆ. ನಾವು ನಗಬೇಕು ಅಷ್ಟೇ. ಮತ್ತು ನಗೋದ್ರಿಂದ ಆಗುವಂತಹ ಆರೋಗ್ಯದ ಬೆನಿಫಿಟ್ಸ್, ಹಾಗೆ ಮಾನಸಿಕವಾಗಿ ಅದು ಕೊಡುವಂತಹ ಒಂದು ಪರಿಹಾರಗಳು, ಇವೆಲ್ಲದರ ಬಗ್ಗೆ ಸಾಕು ಸಾಕು ಅನ್ಸೋಷ್ಟು ನಾವು ಮಾತಾಡೇ ಇರ್ತೀವಿ. ಆದರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂದರೆ, ಪ್ರತಿದಿನವೂ ಕೂಡ ನಾವು ನಮ್ಮ ಬದುಕನ್ನು ಒಂದು ಸ್ವಲ್ಪ ವಿಡಂಬನೆಯಿಂದ, ಒಂದು ಸ್ವಲ್ಪ ಹಾಸ್ಯದಿಂದ ನೋಡೋದಕ್ಕೆ ಸಾಧ್ಯವಾ ಅಂತ. ಮತ್ತು ಹಾಗೆ ಹಾಸ್ಯದಿಂದ ನೋಡಿದಾಗ ನಮಗೆ ಹೊಸ ಹೊಳಹುಗಳು ಸಿಗತ್ತಾ, ಹೊಸ ದಾರಿಗಳು ತೆರೆದುಕೊಳ್ಳುತ್ತಾ, ಮತ್ತು ನಮ್ಮ ಯಶಸ್ಸಿನ ಪಯಣ ಸಹನೀಯ ಆಗತ್ತಾ ಅನ್ನೋದು ನಮ್ಮ ಪ್ರಶ್ನೆ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು ಕೂಡ ಅದೇ ರೀತಿ ಲೈಟ್ ಹಾರ್ಟೆಡ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ? ನೀವು ಗುರಿ ಏನೇ ಇದ್ರೂ ಕೂಡ ಒಂದು ಸ್ವಲ್ಪ ನಗುವಿಗೆ ಅವಕಾಶವನ್ನು ನಿಮ್ಮ ಬದುಕಿನಲ್ಲಿ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ನಮಗೆ ಮೆಸೇಜ್ ಮೂಲಕ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮುಂಗಾರು ಮಳೆ ಟು ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಅರ್ಮಾನ್ ಮಾಲಿಕ್. ಹಾಗೇನೆ ಅನುರಾಧ ಭಟ್ ಅವರ ವಯಸ್ಸಲ್ಲಿತ್ತು ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ನೀನು ಇರದೆ ಅನ್ನುವಂತಹ ಗೀತೆ. ಹಾಸ್ಯ ಒಂದು ಇಲ್ಲದೆ ಇದ್ದಿದ್ರೆ ಈ ಬದುಕು ಎಷ್ಟು ಬರಡಾಗಿರ್ತಿತ್ತು ಅಲ್ವಾ. ಮತ್ತೆ ನಾವು ಅನ್ಕೊಳ್ಳೋದೇನು ಅಂತಂದ್ರೆ, ನಾವು ತುಂಬಾ ಗಂಭೀರವಾಗಿದ್ರೆ ಜನ ನಮ್ಮನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಮತ್ತೆ ನಾವು ಕೂಡ ಗುರಿಯ ಕಡೆಗೆ ಸ್ಪಷ್ಟವಾಗಿ ಇರ್ತೀವಿ ಅಂತ. ಆದರೆ ಒಂದಷ್ಟು ಉದಾಹರಣೆ ಕೊಡ್ತಾ ಹೋದ್ರೆ ನಿಮ್ಗೆ ಅನ್ಸತ್ತೆ ನಾವು ಗಂಭೀರವಾಗಿ ಇರಬೇಕಾದಂತಹ ಅವಶ್ಯಕತೆ ಇಲ್ಲ. ಎಲ್ಲಿ ಎಷ್ಟು ಪ್ರಯತ್ನವನ್ನ ಹಾಕ್ಬೇಕೋ, ಎಷ್ಟು ಪರಿಶ್ರಮವನ್ನ ಹಾಕ್ಬೇಕೋ ಅಷ್ಟನ್ನ ಹಾಕಿದ ಮೇಲೆ ನಾವು ಆರಾಮಾಗಿ ಇರಬಹುದು, ಹಗುರವಾದಂತಹ ಮನಸ್ಸು ಹೃದಯವನ್ನ ಹೊತ್ತು ತಿರುಗಬಹುದು ಅಂತ. ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಏನು ಅಂತಂದ್ರೆ, ನಮ್ಗೆಲ್ಲ ಗೊತ್ತಲ್ವಾ ಸ್ಟೀಫನ್ ಹಾಕಿಂಗ್ಸ್, ಇವರು ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ವಿಜ್ಞಾನಿ. ಇವರಿಗೂ ಕೂಡ ತುಂಬ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇತ್ತಂತೆ ಗೊತ್ತಾ. 2009 ಜೂನ್ 28 ತಾರೀಕು ಇವರು ಒಂದು ಪಾರ್ಟಿನ ಹೋಸ್ಟ್ ಮಾಡಿದ್ರಂತೆ, ಒಂದು ಪಾರ್ಟಿಗೆ ಜನರನ್ನ ಕರೆದಿದ್ರಂತೆ. ಆದರೆ ಯಾರೂ ಬರಲಿಲ್ವಂತೆ. ಯಾಕೆ ಗೊತ್ತಾ, ಅದು ಟೈಮ್ ಟ್ರಾವೆಲರ್ಸ್ಗೆ ಇದ್ದಂತಹ ಪಾರ್ಟಿ ಆಗಿತ್ತಂತೆ. ಯಾರೂ ಬರಲಿಲ್ಲ ಅನ್ನೋದು ಇವರಿಗೆ ಒಂಥರ ಖುಷಿಯನ್ನು ಕೊಟ್ಟಿತ್ತಂತೆ. ಅಂದರೆ ಯಾವುದೇ ಒಂದು ರಿಸರ್ಚ್ ಪೇಪರ್ ಇರಬಹುದು ಅಥವಾ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಇರಬಹುದು, ಅದು ಜನಸಾಮಾನ್ಯನಿಗೆ ತಲುಪಿಸ್ಬೇಕು ಅಂತಂದರೆ ಆ ಜನಸಾಮಾನ್ಯನಿಗೂ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ಬುದ್ಧಿಮಟ್ಟ ಇರಬೇಕಾಗತ್ತೆ. ಆದರೆ ಟೈಮ್ ಟ್ರಾವೆಲ್ ಅನ್ನೋದು ಎಷ್ಟರ ಮಟ್ಟಿಗೆ ಸಾಧ್ಯ ಇಲ್ಲಿರೋಂಥ ಕೆಲಸ ಅನ್ನೋದನ್ನು ಯಾವುದೇ ಒಂದು ರಿಸರ್ಚ್ ಪೇಪರ್ನ ಸಬ್ಮಿಟ್ ಮಾಡೋದ್ರ ಬದಲಾಗಿ ಒಂದು ಪಾರ್ಟಿನ ಹೋಸ್ಟ್ ಮಾಡಿ ಅದಕ್ಕೆ ಯಾರೂ ಬರಲಿಲ್ಲ ಅಂತ ಹೇಳೋದ್ರ ಮೂಲಕ ಅವರು ಪ್ರೂವ್ ಮಾಡಿಬಿಟ್ಟಿದ್ರು ಸ್ಟೀಫನ್ ಹಾಕಿಂಗ್ಸ್ ಅವರು. ಹೀಗೆ ಪ್ರತಿಯೊಂದು ವಿಷಯವನ್ನು ಕೂಡ ತುಂಬ ಸಿಂಪಲ್ಲಾಗಿ ಕಾಮಾಗಿ ನೋಡುವಂತಹ ಒಂದು ಕಲೆ ಅವರಿಗೆ ಸಿದ್ಧಿಸಿತಂತೆ. ಮತ್ತು ಯಾರಾದರೂ ನನಗೆ ಇಷ್ಟ ಇಲ್ಲದಿರೋಂಥ ವ್ಯಕ್ತಿ ಇದ್ದರೆ, ನನಗೆ ಏನಾದರೂ ತುಂಬ ನನ್ನ ಹೇಟ್ ಮಾಡ್ತಾರವ್ರು ಅಂತ ಗೊತ್ತಿದ್ದರೆ ನನ್ನ ವೀಲ್ಚೇರ್ನ ಅವ್ರ ಕಾಲ್ ಮೇಲೆ ಝಕ್ ಅಂತ ಹತ್ತಿಸ್ಬಿಡ್ತೀನಿ ಅಂತ ಹೇಳಿ ನಗ್ತಾ ಇದ್ರಂತೆ. ಅಂದರೆ ಅಷ್ಟು ಮಗುವಿನಂತಹ ಹೃದಯ, ಅಷ್ಟು ಒಂದು ಹಗುರವಾದಂತಹ ಮನಸ್ಸನ್ನು ಅವರು ಹೊಂದಿದ್ರಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ಕೂಡ ಕಾಮಿಡಿ ಶೋಸ್ಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ರಂತೆ. ಮತ್ತು ಇವರ ಕುರಿತಾಗಿ ಏನಾದರೂ ಜೋಕ್ಸ್ನ ಮಾಡಿದ್ರು ಕೂಡ ಅದನ್ನು ತುಂಬ ಆರಾಮಾಗಿ ಸ್ವೀಕರಿಸ್ತಾ ಇದ್ರಂತೆ. ಇದು ಅವರಲ್ಲಿ ಇದ್ದಂತಹ ವಿನಯವಂತಿಕೆಯನ್ನು ತೋರಿಸುತ್ತೆ. ಮತ್ತು ಹಾಗೆ ಅವರು ಹೇಳ್ತಾರೆ ಏನು ಅಂದರೆ, ನಾನು ನನ್ನ ಸೈಂಟಿಫಿಕ್ ಡಿಸ್ಕವರೀಸಿಂದ ಜನರಿಗೆ ಪರಿಚಯ ಆಗಿದ್ದಕ್ಕಿಂತ ಹೆಚ್ಚಾಗಿ ಈ ರೀತಿ ಕಾಮಿಡಿ ಶೋಸ್ನ ಅಟೆಂಡ್ ಮಾಡಿದ್ರಿಂದ ಪರಿಚಯ ಆಗಿದ್ದೀನಿ, ಜನರಿಗೆ ತಲುಪಿದ್ದೀನಿ ಅಂತ. ಅದು ಹಾಸ್ಯಕ್ಕಿರುವಂತಹ ಶಕ್ತಿ. ನೀವೇನಂತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ಕೇಳ್ತಾ ಇದ್ದೀರಿ. ಮತ್ತಿದೀಗ ನಾವು ವಿಶ್ವ ನಗು ದಿನ ಅಂತ ಹೇಳಿದ್ವಿ, ಆದರೆ ಎನ್ ಆರ್ ಪ್ರಸಾದ್ ಅವರು ಸರಿಯಾಗಿ ನಮ್ಮ ತಪ್ಪನ್ನು ಎತ್ತಿ ಹಿಡಿದಿದ್ದಾರೆ. ಹೌದು, ವಿಶ್ವ ನಗು ದಿನ ಪ್ರತಿ ಭಾನುವಾರ ಅಂದರೆ ಮೇ ತಿಂಗಳ ಮೊದಲ ಭಾನುವಾರದ ದಿನದಂದು ಆಚರಿಸಲ್ಪಡುತ್ತೆ. ಅಂದರೆ ಇದಕ್ಕೆ ಒಂದು ಡೇಟ್ ಅಂತ ಇಲ್ಲ, ಮೇ ತಿಂಗಳ ಮೊದಲ ಭಾನುವಾರವನ್ನು ನಾವು, ಅದು ಯಾವುದೇ ಡೇಟ್ ಬಂದರೂ ಕೂಡ ಅದನ್ನು ವಿಶ್ವ ನಗು ದಿನ ಅಂತ ಆಚರಿಸ್ತೀವಿ. ಹಾಗಾಗಿ ಈ ವರ್ಷದ ವಿಶ್ವ ನಗು ದಿನ ಮೇ 3ನೇ ತಾರೀಕೆ ಮುಗಿದು ಹೋಗಿದೆ, ಆದರೆ ನಾವು ಇವತ್ತು ಆಚರಿಸ್ತಾ ಇದ್ದೀವಿ, ಸಾರಿ ಅಂತ ಹೇಳ್ತಾ ಇದ್ದೀಗ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಪುಷ್ಪ ಶೋನುಭೋಗರ್ ಹೇಳ್ತಾ ಇದ್ದಾರೆ, ನಾನು ತುಂಬ ಲೈಟ್ ಹಾರ್ಟೆಡ್ ಮೇಡಮ್, ನಾನು ನಗ್ತಾ ನಗ್ತಾ ಎಂಥ ಕೆಲಸವನ್ನು ಕೂಡ ಮಾಡಿ ಹಾಕ್ಬಿಡ್ತೀನಿ ಅಂತ. ಹಾಗೆಯೇ ದೀಪ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಣ್ಣದೊಂದು ನಗು ನಮ್ಮನ್ನು ಆರಾಮಾಗಿ ಇಡತ್ತೆ, ಹಾಯಾಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಮತ್ತು ಬಂಕಾಪುರದಿಂದ ಪಾರ್ವತಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಸರ್ಕಾರಿ ಶಾಲೆ ಶಿಕ್ಷಕಿಯಾಗಿ 19 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ, ನನ್ನ ಶಾಲೆಯಲ್ಲಿ ನನಗಿಂತ ಕಿರಿಯ ಶಿಕ್ಷಕರು ಹಲವಾರು ಜನ ಇದ್ದಾರೆ, ಅವರೆಲ್ಲ ಹೇಳ್ತಾರೆ ನೀವು ನಗ್ನಗ್ತಾ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ, ಏನೇ ಇರಲಿ ಮುಗುಳು ನಗು ಒಂದು ಜೊತೆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಗು ಅನ್ನೋದು ದೇವರು ಕೊಟ್ಟಂತಹ ವರ ಅಂತ ಹೇಳಿ ಹಾಲೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ, ನಮ್ಮ ನಗು ಇನ್ನೊಬ್ಬರಿಗೆ ಖುಷಿ ತರುವಂತೆ ಇರಬೇಕು ಅಂತ ನವೀನ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಜುಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಸೂಪರ್ ಅಂತಿದ್ದಾರೆ. ಹರೀಶ್ ಅವರು, ನಾವಂತೂ ಆದಷ್ಟು ಸಂತೋಷವಾಗಿ ಇರೋದಕ್ಕೆ ಇಷ್ಟಪಡ್ತೀವಿ, ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನರಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನಗು ಅನ್ನೋದು ಎಂಥದ್ದೇ ಒಂದು ಮನುಷ್ಯನ ಬದುಕಿನಲ್ಲೂ ಕೂಡ ಅಪಾರವಾದಂತಹ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇರುವಂತಹ ಒಂದು ಅಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಬರೀ ಸಮಾಜಕ್ಕೋಸ್ಕರ ನಾವು ನಗ್ನಗ್ತಾ ವೇಷ ಧರಿಸೋದಲ್ಲ, ಅದು ಒಂದು ಒಳ್ಳೆಯ ಬಾಂಧವ್ಯವನ್ನು ಕಟ್ಟಿಕೊಳ್ಳೋಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶ

ನಿಮಿಷಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಗು ಅನ್ನೋದು ಈ ಬದುಕಿಗೆ ಎಷ್ಟು ಅಮೂಲ್ಯ ಅಲ್ವಾ. ಮತ್ತು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾವು ನಮ್ಮ ಗುರಿಯತ್ತ ಹೋಗಬೇಕಾದ್ರೆ, ತುಂಬ ಗಂಭೀರ ಆಗೋದ್ರೆ, ತುಂಬ ಸೀರಿಯಸ್ ಆಗೋದ್ರೆ, ನಮಗೆ ಈ ಬದುಕು ದುರ್ಭರ ಅಂತ ಅನ್ಸೋದಕ್ಕೆ ಶುರು ಆಗಿಬಿಡುತ್ತೆ. ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಪ್ರತಿ ದಿನವೂ ಕೂಡ ನಾವು ತುಂಬ ಸೀರಿಯಸ್ ಆಗಿ ಇರ್ತಾ ಇರ್ತಾ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಒತ್ತಡದ ಪ್ರಪಂಚವನ್ನು ಸೃಷ್ಟಿಸ್ಕೊಳ್ತಾ ಇರ್ತೀವಿ. ಸದಾ ಗಂಟು ಮುಖ ಹಾಕ್ಕೊಂಡಿರೋರ ಹತ್ರ ಯಾರು ತಾನೇ ಮಾತಾಡ್ತಾರೆ, ಯಾರು ತಾನೇ ಸುಖ ದುಃಖ ಹಂಚ್ಕೊಳ್ಳೋದಕ್ಕೆ ಹತ್ರ ಬರ್ತಾರೆ. ಅದರ ಬದಲು ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಮುಖದ ಮೇಲೆ ಒಂದು ಮುಗುಳ್ನಗು ಇದ್ರೆ ಸಾಕು, ನಿಮ್ಮ ಹತ್ತಿರ ಎಷ್ಟೋ ಜನರ ಒಂದು ಗೆಳೆತನ ಇರುತ್ತೆ. ಏನಂತೀರಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಗುವಿನ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಓದೋದಕ್ಕೆ ಸಂತೋಷ ಆಗ್ತಾ ಇದೆ. ಚಂದ್ರಶೇಖರ ಕುಮಾರ ಪಾರ್ಕಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ನಮ್ಮನ್ನ ಕಂಡು ನಾವೇ ನಕ್ಕಿದ್ರೆ ಅದೇ ಸ್ವರ್ಗ, ಆದ್ರೆ ಬೇರೆಯವರನ್ನ ಕಂಡು ಆಡ್ಕೊಂಡು ನಕ್ಕಿದ್ರೆ ಅದು ರೌರವ ನರಕ ಅಂತ ಹೇಳ್ತಾ ಇದ್ದಾರೆ. ಅಪಹಾಸ್ಯ ಯಾವತ್ತಿಗೂ ಕೂಡ ಒಳ್ಳೇದಲ್ಲ. ಕರೆಕ್ಟ್ ನಿಮ್ಮ ಮಾತು. ಹಾಗೆ ನಗುವು ಮುಖಕ್ಕೆ ಭೂಷಣ, ನಗು ಇಲ್ಲದ ಮುಖ ಸ್ಮಶಾನ ಆದ ಹಾಗೆ ಇರುತ್ತೆ. ಬಳಸಿದಂತೆಲ್ಲ ಬೆಳೆಯುವಂತಹ ಅಕ್ಷಯ ಪಾತ್ರೆ ನಗು ಅಂತ ಹೇಳಿ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಗುವಿನ ಕುರಿತಾದ ಕಾರ್ಯಕ್ರಮ ತುಂಬ ಸೊಗಸಾಗಿದೆ ಅಂತ ಸೋಮಶೇಖರ್ ಅವರು ಹಂಪಸಾಗರದಿಂದ ಸಂದೇಶ ಕಳಿಸಿದ್ರೆ, ನಿಮ್ಮ ಮಾತುಗಳು ಅಕ್ಷರಶಃ ಸತ್ಯ. ಯಾವುದೇ ಗುರಿಯನ್ನು ತಲುಪೋಕೆ ಬರೀ ಕಠಿಣ ಪರಿಶ್ರಮ ಮಾತ್ರ ಅಲ್ಲ, ಅದರ ಜೊತೆಗೆ ಮುಖದಲ್ಲಿ ನಗು, ಮನಸ್ಸಿನಲ್ಲಿ ತಾಳ್ಮೆ ಇರಬೇಕು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಅವರು ಸಂದೇಶ ಕಳಿಸಿದ್ದಾರೆ. ಸುಮತಿ ಕೊಟ್ರೇಶ್ ಚಂದ್ರಶೇಖರಪುರದಿಂದ ಹೇಳ್ತಿದ್ದಾರೆ, ನಗು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮ ಔಷಧಿಯಾಗಿದ್ದು ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ನಗು ಅನ್ನೋದು ತುಂಬಾ ಮುಖ್ಯ. ಹಾಗೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾಕೆ ನಗುವಿನ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾವೆಲ್ಲ ಕೂಡ ಯಾವುದಾದ್ರೂ ಒಂದರ ಹಿಂದೆ ರೇಸ್ ಥರ ಓಡ್ತಾ ಇರ್ತೀವಿ ಅಲ್ವಾ. ನಾವು ಅವರಿಗಿಂತ ಮುಂದೆ ಬರಬೇಕು ಅಂತ, ಇಲ್ಲಾಂದರೆ ನಾವು ನಿನಗಿಂತ ಇವತ್ತು ಉತ್ತಮರಾಗಬೇಕು ಅಂತ. ಈ ಒಂದು ಪ್ರಯತ್ನದ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ, ಈ ಬಗೆಯ ಪ್ರಯತ್ನ ಖಂಡಿತವಾಗ್ಲೂ ಇರಲೇಬೇಕು ನಾವು. ಆಗಷ್ಟೇ ಬದುಕು ಸುಂದರ ಅಂತ ಅನ್ನಿಸ್ಕೊಳ್ಳುತ್ತೆ, ಮುಂದಕ್ಕೆ ಹೋಗೋಕ್ಕೆ ನಮಗೂ ಒಂದು ಉತ್ಸಾಹ ಇರುತ್ತೆ. ಆದರೆ ಈ ಒಂದು ಓಟದಲ್ಲಿ ನಾವು ಆಟಕ್ಕೂ ಪ್ರಾಧಾನ್ಯತೆ ಕೊಡಬೇಕು, ಹಾಗೆ ನಗುವಿಗೂ ಕೂಡ ಅವಕಾಶ ಕೊಡಬೇಕು. ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಹಗುರವಾದಂತಹ ಒಂದು ನಗು, ನಮ್ಮ ಕುರಿತಾಗೆ ನಾವು ಮಾಡ್ಕೊಳ್ಳುವಂಥ ಕಾಮಿಡಿಗೆ ಇರಬಹುದು, ಅಥವಾ ಆ ಒಂದು ಸಿಚುಯೇಷನಲ್ಲಿ ಇರುವಂತಹ ವ್ಯಂಗ್ಯ ಇರಬಹುದು, ಒಂದು ವಿಡಂಬನೆ ಇರಬಹುದು, ಇವೆಲ್ಲವನ್ನು ಕೂಡ ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಹಗುರವಾಗಿರಬೇಕು, ಮನಸ್ಸು ತೆರೆದಿಟ್ಕೊಂಡಿರ್ಬೇಕಾಗತ್ತೆ. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಾವು ತುಂಬ ಸೀರಿಯಸ್ ಆಗಿ ಇರ್ತಾ ನಾವು ತಪ್ಪೇ ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ಯಾರಾದರೂ ಒಂದೇ ಒಂದು ವಿಷಯವನ್ನು ಒಂದು ಸ್ವಲ್ಪ ನಗುವಿನ ರೀತಿ ಹೇಳೋದಕ್ಕೆ ಹೋದರೂ ಕೂಡ ಅಫೆಂಡ್ ಆಗಿಬಿಡ್ತೀವಿ, ಇದನ್ನು ಹಿಂಗೆ ಹೇಳ್ಬೋದಾ ನೀನು ಅಂತ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಆದರೆ ನಾವು ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡು ಆ ಒಂದು ಸಿಚುಯೇಷನ್ಗೆ ತಕ್ಕದಾಗಿ ಒಂದು ವಿಟ್ ಆ್ಯಂಡ್ ಹ್ಯೂಮರಿಂದ ಉತ್ತರ ಕೊಡೋದ್ರಿಂದ ಎಷ್ಟೆಲ್ಲ ವಿಚಾರಗಳನ್ನು ಕಲಿಬಹುದಾಗಿರುತ್ತೆ, ಮತ್ತು ಎಷ್ಟೆಲ್ಲ ತೊಂದರೆಗಳಿಂದ, ಎಷ್ಟೆಲ್ಲ ಜಗಳ, ವಾಗ್ವಾದ, ವೈಮನಸ್ಯ, ಮನಸ್ತಾಪಗಳಿಂದ ದೂರ ಉಳಿಬಹುದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿಮ್ದೇನಾದರೂ ಆ ಥರ ಸಿಚುಯೇಷನ್ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವುದೋ ಒಂದು ದೊಡ್ಡ ಗಲಾಟೆ ಆಗಬಹುದಾದಂಥ ಜಾಗದಲ್ಲಿ ನಿಮ್ಮ ವಿಟ್ ಆ್ಯಂಡ್ ಹ್ಯೂಮರಿಂದ ನೀವು ಗೆದ್ದು ಆಚೆ ಬಂದಿದ್ದು, ಮತ್ತು ಆ ಒಂದು ಬಾಂಧವ್ಯ ಹಾಗೆ ಉಳಿದದ್ದು, ಈ ಬಗ್ಗೆ ಸಿಚುಯೇಷನ್ಸ್ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಗು ಎಲ್ಲ ರೋಗಕ್ಕೂ ಕೂಡ ಒಂದು ಒಳ್ಳೆಯ ಔಷಧ ಅಂತ ಹೇಳಿ ನವೀನ್ ಅವರು ಗಂಗಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ನಗು ಅನ್ನೋದು ಉತ್ತಮ ಆಭರಣ, ಇದಕ್ಕೆ ಹೆಚ್ಚು ಬೆಲೆ ತೆರಬೇಕಾಗಿಲ್ಲ. ಏನು ಪರಿಚಯ ಇಲ್ಲದವರ ಜೊತೆ ಒಂದು ಸಣ್ಣ ನಗು ಹೊಸ ಬಾಂಧವ್ಯ ಬೆಸೆಯುತ್ತೆ. ಆ ಬಾಂಧವ್ಯ ಕೆಲವೊಮ್ಮೆ ಸ್ನೇಹ ಆಗಬಹುದು, ಪ್ರೀತಿನೂ ಆಗಬಹುದು, ದಾಂಪತ್ಯಕ್ಕೂ ಕರೆದೊಯ್ಯಬಹುದು. ಒಟ್ಟಾರೆ ನೀರು, ಗಾಳಿ, ಆಹಾರ ಇವೆಲ್ಲ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಗು ಸಹ ಪ್ರಕೃತಿ ಮನುಷ್ಯನಿಗೆ ವಿಶೇಷವಾಗಿ ಕೊಟ್ಟಿರುವಂತಹ ಒಂದು ಮಹೋನ್ನತ ಉಡುಗೊರೆ ಅಂತ ಹೇಳಿ ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಗು ನಗುತ್ತಾ ನಲಿ ನಲಿ ಅಂತ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಆ ಮಾತಿನ ಪ್ರಕಾರ ಇದ್ಬಿಟ್ರೆ ಸಾಕು ಅಂತ ಹರೀಶ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನನಗಂತೂ ಚಾರ್ಲಿ ಚಾಪ್ಲಿನ್ ಅವರ ಸಿನಿಮಾಗಳಂದ್ರೆ ತುಂಬ ಇಷ್ಟ, ಇವತ್ತಿಗೂ ನೋಡ್ತಾ ಇರ್ತೀನಿ. ನಗುವಿನ ಜೊತೆ ಜೊತೆಗೆ ನೀತಿ ಪಾಠ ಕೂಡ ಇರುತ್ತೆ. ಮತ್ತೆ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮುಗ್ಧ ಮನಸ್ಸಿನ ನಗು ಎಲ್ರಿಗೂ ಕೂಡ ತುಂಬ ಇಷ್ಟ ಅಲ್ವಾ? ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡು ಕೂಡ ನೆನಪಾಗ್ತಾ ಇದೆ ಇದೇ ಸಮಯದಲ್ಲಿ ಅಂತ ಹೇಳಿ ಗಿರೀಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಎಫ್ ಎಂ ರೈನ್ಬೋದ ಎಲ್ಲ ನಿರೂಪಕರಿಗೂ ಕೂಡ ಶುಭಾಶಯಗಳು, ಯಾಕೆಂದ್ರೆ ನೀವಿದ್ದಾಗ ನಗುವಿಗೆ ಕೊರತೆಯಲ್ಲಿ ಚಂದದ ಗೀತೆಗಳನ್ನ ಕೇಳ್ತಾ ನಿಮ್ಮ ಮಾತುಗಳನ್ನ ಕೇಳ್ತಾ ಮನಸ್ಸು ಪ್ರಫುಲ್ಲ ಆಗತ್ತೆ ಅಂತ ಹೇಳಿ ಸುಧಾ ಬೂದಿಹಾಳ್ ಸಂದೇಶ ಕಳಿಸಿದ್ದಾರೆ. ಮೋಹಿತ್ ಹರ್ಷಿತ್ ಹೊಸಪೇಟೆಯಿಂದ ಹೇಳ್ತಿದ್ದಾರೆ, ಸುಂದರವಾಗಿ ಕಾಣೋದಕ್ಕೆ ಉಡುಪು ಅಥವಾ ಮೇಕಪ್ನ ಅಗತ್ಯ ಇಲ್ಲ, ಸುಂದರವಾಗಿಯೇ ಇರಬೇಕು ಅದು ಅಂತ ಅಗತ್ಯ ಇಲ್ಲ, ಸುಂದರವಾದ ನಗು ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನನ್ನ ಫ್ರೆಂಡ್ಸು ನನ್ನ ನಗಿಸ್ಬೇಕಾದ್ರೆ ನಾನು ಆದಷ್ಟು ನಗುನ ಕಂಟ್ರೋಲ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಬದುಕಿನ ಪಯಣದಲ್ಲಿ ನಾವು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇನ್ನೊಂದು ಕ್ಷಣಕ್ಕೆ ಏನಾಗ್ಬಿಡತ್ತೆ ಅಂತ ಗೊತ್ತಿಲ್ಲ. ಆದರೆ ಇರೋಂಥ ಕ್ಷಣದಲ್ಲಿ ಸಂತೋಷವಾಗಿ ಇರೋದು ಅಥವಾ ಕೊರಕ್ತಾ ಇರೋದು ಎರಡು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸಂತೋಷವಾಗಿ ಇರೋದಕ್ಕೆ, ಮನಸ್ಸನ್ನು ನಿರಾಳವಾಗಿ ಇಟ್ಕೊಳ್ಳೋದಕ್ಕೆ ನಗು ಒಂದು ಉತ್ತಮ ಹವ್ಯಾಸ, ಉತ್ತಮ ಆಯುಧ, ಉತ್ತಮ ಚಟ ಅಂತಲೇ ಹೇಳಬಹುದು. ನೀವೇನಂತೀರಿ ನಮ್ಮ ಜೊತೆ ಹಂಚ್ಕೊಳ್ಳಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಾರೆ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ನಗು ಮನುಷ್ಯ ಜೀವನದ ಒಂದು ವಿಶಿಷ್ಟ ಗುಣ, ಇದು ಬೇರೆ ಯಾವ ಜೀವಿಗಳಲ್ಲೂ ಇಲ್ಲ, ಆದ್ದರಿಂದ ಆದಷ್ಟು ನಗುನಗುತ್ತಾ ಜೀವನದ ಸಾರ್ಥಕತೆಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಂಕಾರ್ ಅವರು ರಾಯಭಾಗ್ನಿಂದ ಸಂದೇಶ ಕಳಿಸಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನ ನೆನಪಿಸಿಕೊಂಡಿದ್ದಾರೆ. ನಗುವು ಸಹಜ ಧರ್ಮ, ನಗಿಸುವುದು ಪರಮ ಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯ ಧರ್ಮ, ನಗುವ ನಗಿಸುವ ನಗಿಸಿ ನಗುವ ಬಾಳುವ ವರಮಿಗೆ ಬೇಡಿಕೊಳ್ಳೋ ನೀ ಮಂಕುತಿಮ್ಮ ಅನ್ನುವಂತಹ ಕಗ್ಗ ಸಾಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹೌದು, ನಿಮ್ಮ ಮಾತು ನಿಜ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ಯಾರೆಲ್ಲ ಈ ಒಂದು ಡಿಸ್ಕಷನಲ್ಲಿ ಭಾಗವಹಿಸಿದ್ರಿ, ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಬದುಕಿನಲ್ಲಿ ನಾವು ಗುರಿಯತ್ತ ಹೋಗಬೇಕು ಅನ್ನೋದು ನಿಜ, ಅದಕ್ಕೆ ಬೇಕಾದಂತಹ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಸುತ್ತ ಅರಿಸ್ತಾ ಇರಬೇಕು ಅನ್ನೋದು ನಿಜ, ಆದರೆ ಈ ಒಂದು ಹಾದಿಯಲ್ಲಿ ನಗುವನ್ನ ಮರೆಯದೇ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಕಾರ್ಯಕ್ರಮ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಇಂದಿನ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕಪಿಲ್ ಕಪಿಲನ್ ಅವರ ದನಿಯಲ್ಲಿ ವೃಷಭ ಚಿತ್ರದ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸ್ಯಾಮ್ ಸಿಎಸ್ ಅವರ ಸ್ವರ ಸಂಯೋಜನೆ ಇದೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನೀಗ ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅಪ್ಪು ಅವರು ಸಂಗೀತ ನೀಡಿರುವ ವಿಕಾಸ ಪರ್ವ ಚಿತ್ರದ ಗೀತೆ. ಹಾಡಿದ್ದಾರೆ ಹರ್ಷ ಉಪ್ಪಾರ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ರಿಂದ 9:30

0: ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಶಕ್ತಿಶ್ರೀ ಗೋಪಾಲನ್ ಹಾಗೂ ವಿಜಯ್ ಯೇಸುದಾಸ್ ಮತ್ತು ರಾಜೇಶ್ ಮುರುಗೇಶನ್ ಅವರ ದನಿಯಲ್ಲಿ ವಸಂತ ಕೋಕಿಲ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ರಾಜೇಶ್ ಮುರುಗೇಶನ್ ಅವರ ಸ್ವರ ಸಂಯೋಜನೆ ಇತ್ತು.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದ ಗಜರಾಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರ ದನಿಯಲ್ಲಿ

ಅಬ್ಬಿವಿ ಹಾಗೂ ಹರ್ಷಿಕಾ ದೇವನಾಥ್ ಅವರ ದನಿಯಲ್ಲಿ ದ ಡೆವಿಲ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ರಾಗ ಸಂಯೋಜನೆ ಇತ್ತು.

ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ದನಿಯಲ್ಲಿ ಸು ಫ್ರಮ್ ಸೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪೃಥ್ವಿ ಅವರ ರಚನೆ ಇದಾಗಿತ್ತು. ಸುಮೇತ್ ಕೆ ಅವರ ಸಂಗೀತ ನಿರ್ದೇಶನವಿತ್ತು. ಇದರೊಂದಿಗೆ ನಮ್ಮ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗ

0: ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೆ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ARPA 10 seats. Vijay, who contested from two constituencies, will have to vacate one seat. Earlier in the day, Congress leader Girish Chodankar met Vijay and submitted a letter of support from five MLAs. In a related development, VCK chief Thol Thirumavalavan said his party will soon decide on TVK's invitation to join its alliance. The VCK, which currently has two MLAs, is part of the DMK-led front. The governor had earlier told the media that he would take the final decision to call TVK to form the government in a day or two. The swearing-in ceremony of the new BJP government in West Bengal will be held on the 9th of this month at Brigade Parade Ground. According to party sources, the event is expected to be attended by Prime Minister Narendra Modi, Home Minister Amit Shah and several chief ministers from BJP-ruled states, making it a significant political gathering. More from our correspondent.
1: The constitutional process of government formation is moving swiftly. The Chief Electoral Officer of West Bengal, Manoj Kumar Agarwal, along with representatives of the Election Commission, today met the governor with the gazette notification of the results of all 293 assembly constituencies in the state. The formal process of forming the new government begins only after the governor receives the official election results. The governor may also take a decision on how the interim administrative arrangement will function until the new government is formally sworn in. At the same time, the stand taken by outgoing Chief Minister Mamata Banerjee has added a layer of complexity to the situation. Mamata on Tuesday made it clear that she would not go to Raj Bhavan to resign. Against the backdrop of political confrontation, preparations for the administrative transition in Bengal have now entered a decisive phase. Sandeepam Dashgupta, Akashvani News, Kolkata.
0: In Assam, Chief Minister Dr. Hemanta Biswa Sarma today tendered his resignation to Governor Lakshman Prasad Acharya at the Lok Bhavan in Guwahati following the completion of the assembly election process. The resignation has paved the way for the formation of a new government in the state after the declaration of results. Speaking to media later, Dr. Sarma said the governor has asked the outgoing Council of Ministers to continue as a caretaker government until a new government is formed. India and Vietnam have signed multiple agreements in areas including digital technology, rare earths, medical regulation, public sector audit, digital payments and culture and tourism. The MOUs were inked after talks between Prime Minister Narendra Modi and Vietnam's President Tho Lam in New Delhi. In a joint statement, Prime Minister Modi announced that both nations have decided to elevate their ties to an enhanced comprehensive strategic partnership following wide-ranging discussions.
2: Culture, कनेक्टिविटी और कैपेसिटी बिल्डिंग के साथ साथ सिक्योरिटी, सस्टेनेबिलिटी और सप्लाई चेन रेजिलियंस हर क्षेत्र में हमारा सहयोग नए स्तर पर पहुंचेगा। भारत और वियतनाम का बायलेटरल ट्रेड पिछले एक दशक में डबल होकर 16 बिलियन डॉलर तक पहुंच चुका है। 2030 तक इसे 25 बिलियन डॉलर तक पहुंचाने के लिए हमने आज कई महत्वपूर्ण निर्णय लिए हैं।
0: President Tho Lam said Vietnam attaches great importance to the outcome of 50 years of relations with India, as well as 10 years of a comprehensive strategic partnership. The Securities and Exchange Board of India, SEBI, has formed a special task force called CyberSuraksha.ai to tackle rising cybersecurity risks linked to artificial intelligence. The move comes amid concerns that advanced AI tools such as Claude Mythos can rapidly identify and potentially exploit system vulnerabilities at scale. SEBI stressed the need for stronger coordination, real-time information sharing and continuous monitoring to prevent large-scale cyber incidents in the interconnected securities market. And with that, we end this news bulletin.
3: ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ, 6:51 ಕೃಷಿರಂಗ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ, ಈ ಕುರಿತು ಡಾ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ. ಭಾರತದಲ್ಲಿ ಜಿಮ್ನಾಸ್ಟಿಕ್ಸ್ನ ಉಗಮ. ಈ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಫೌಂಡರ್ ಮತ್ತು ಜಿಮ್ನಾಸ್ಟಿಕ್ಸ್ ಕೋಚ್ ಮನೋಹರ್ ಕಾಮತ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ ಕೇಳುವಿರಿ. ತಬಲಾಸಾದ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. 10:30 ಗೀತಾ ಚಂದ್ರಿಕೆ. ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿ. ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನಹರಿ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ. ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಾಯ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲೇಶ್ ಬಿ ಅವರು. ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಎಲ್ ಶ್ರೀಕಂಠ, ವ್ಯಾಖ್ಯಾನ ಹೆಚ್ಎಸ್ ಗೋಪಾಲ್. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮ. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. 9:15 ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 9:30 ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಿಣಿ ಪಿ. ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆಗೆ ಆರೋಗ್ಯ ಸಂಚಿಕೆ ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಕನ್ನಡ ರತ್ನ ಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ನಿತ್ಯೋತ್ಸವ ಕವಿ, ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು.
4: ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ

0: ಸಾಹಿತ್ಯದ ಆಸಕ್ತಿ ಅನುಭವದ ಕವಿ ಮನಸ್ಸು ಗಾಂಧಿ ಬಜಾರು ಅಂದ್ರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
1: ಆ ಕಾಲದಲ್ಲಿ ತಮಾಷೆ ಏನು ಅಂದರೆ, ನೋಡಿ ಒಂದ್ಯಾವ್ದಾದ್ರು ಹಾಡು ಹಾಡ್ತಿರ್ಬೇಕು, ಅವರು ಎಲ್ಲ ಸಿದ್ಧವಾಗಿ ಮ್ಯೂಸಿಕ್ಕು ಶುರು ಆಗಿ ಆಗಬೇಕಾದ್ರೆ ಎಲ್ಲೋ ಒಂದು ಸ್ವಲ್ಪ ಈ ವೀಣೆನೋ ಅಥವಾ ಈ ಪಿಟೀಲೋ ಸ್ವಲ್ಪ ಕುಂಗಿ ಅಂತ ಸ್ವಲ್ಪ ಅಪಸ್ವರ ಬಂದುಬಿಟ್ರೆ ಮತ್ತೆ ಮೊದಲಿನ ಶುರು. ಪಂಚಿಂಗ್ ಇರಲಿಲ್ಲ ಆಗ, ಬಹಳ ಕಷ್ಟ, ಬಹಳ ಹಿಂಸೆ. ಮೂರ್ನಾಲ್ಕು ದಿವಸ ಹಿಂಸೆ ನನಗೆ, ನಾನು ಹೋಗ್ತೀನಿ ಬಿಡ್ತಿಲ್ಲ, ಇಲ್ಲರಿ ಸಾಹಿತ್ಯ ಸರ್ ಉಚ್ಚಾರ ಸರಿಯಾಗಿಲ್ಲದೆ ಹೇಳಬೇಕಾಗುತ್ತೆ ಕೂತ್ಕೊಳ್ಳಿ ಅಂತ ನನಗೆ ತಲೆ ನೋವು ಬಂದ್ಬಿಡೋದು. ಆಮೇಲೆ ಎರಡನೇದಾಗಿ ಜನಗಳಿಗೆ ಅದು ಹೇಗೆ ತುಂಬ ಹಿಡಿಸ್ಬಿಡ್ತು ಆಕರ್ಷಿತವಾಯಿತು ಅಂದರೆ, ಬಂದು ನನಗೆಲ್ಲ ಕಾಲೇಜ್ ಹತ್ರ ಬಂದ್ಬಿಡೋರು, ಸರ್ ಕಾಲೇಜ್ ಹತ್ರ ನಾನು ಲೆಕ್ಚರ್ ಮಾಡ್ಬೇಕಾದ್ರೆ ಯಾರು ನಿಂತಿರೋರು ಆಚೆ, ಏನು ಅಂದರೆ ಆ ಕ್ಯಾಸ್ಕೆಟ್ ಬೇಕು ಅನ್ನೋರು. ನಿತ್ಯೋತ್ಸವ ಅನ್ನೋಕೆ ಬರ್ತಿಲ್ಲ, ನಿತ್ಯೋತ್ಸವ ನಿತ್ಯೋತ್ಸವ ನಿತ್ಯೋತ್ಸವ ಅನ್ನೋರು ಕೆಲವು ಹಳ್ಳಿಯವ್ರು ಪಾಪ ಅಂಥವೆಲ್ಲ ಬಂದು ಅಂದರೆ ಹೇಗೆ ಜನಸಾಮಾನ್ಯರಿಗೂ ತಲುಪುತ್ತೆ ಈ ಮಾಧ್ಯಮ ಅಂತ. ಬಹಳ ಒಳ್ಳೆ ಮಾಧ್ಯಮ. ಆದ್ರೆ ಇವತ್ತೇನಾಗಿದೆ, ಕ್ಯಾಸೆಟ್ ಕವಿಗಳೇ ಬೆಳೀತಾರೆ, ಕ್ಯಾಸೆಟ್ಗೋಸ್ಕರನೇ ಹುಟ್ಕೊಂಡ್ಬಿಟ್ಟಿದ್ದಾರೆ ಕವಿಗಳು. ತುಂಬ ಎರಡೆರಡು ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಬರೆಯೋದು. ಮೂರನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಸಂಗೀತ ತುಂಬ ಭಾರವಾಗ್ತಿದೆ. ಒಂದು 10-15 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನ ಇಟ್ಕೊಂಡು ಬಾರಿಸ್ಬಿಟ್ರೆ ಬಹಳ ದೊಡ್ಡದು ಅಂದ್ಕೊಂಡು, ಅದೆಲ್ಲ ರಾಗಕ್ಕೆ ತಕ್ಕ ಕೆಲವಕ್ಕೆ ಬರೀ ಏಕತಾರಿ ಸಾಕು, ಕೆಲವಕ್ಕೆ ಭರ್ಜರಿ. ಈ ಕುರಿಗಳು ಸಾರ್ ಕುರಿಗಳು ಅಂಥದಕ್ಕೆ ಬೇಕು, ಬೇಕಾ ಡ್ರಮ್ಸ್ ಬೇಕು, ಮತ್ತೊಂದು ವೆಸ್ಟರ್ನ್ ಇದೆಲ್ಲ ಬೇಕಾಗುತ್ತೆ. ಆದರೆ ನನಗನ್ಸೋ ಹಾಗೆ ಎಲ್ಲ ಜಾಗದಲ್ಲಿ ಆಗೋ ಹಾಗೆ ನೀವು ಬರೀ ಸತ್ಯಜಿತ್ರೇನೆ ಯಾವತ್ತೂ ಕೂಡ ನಿರೀಕ್ಷಿಸೋಕ್ಕಾಗೋಲ್ಲ. ಆದಷ್ಟು ಸಾಧಾರಣವಾದ ಇವರು ಇರ್ತಾರೆ. ನಮ್ಮ ಜನಗಳ ಅಭಿರುಚಿಯನ್ನು ತಿದ್ದು ಅಂತ
2: ಸಾಹಿತ್ಯ
1: ನಿರ್ಮಾಣ ಆಗಬೇಕು, ಮತ್ತು ಸಂಗೀತನೂ
2: ಸಂಗೀತ
1: ಅಪರೂಪವಾಗಬೇಕು. ಇಷ್ಟೇ ನನ್ನ ವಿನಂತಿ. ಇದು ಬಹುಶಃ ಇದರಿಂದ ಕನ್ನಡದ ಉದ್ಧಾರನೂ ಸ್ವಲ್ಪ ಆಗ್ಬೋದು. ಯಾಕೆಂದರೆ ಈಗ ಜೈ ಭಾರತ ಜನನಿಯ ತನುಜಾತಿ ಆಗಲಿ, ಬೇಂದ್ರೆಯವರ ಬೆಳಗುವಂಥ ಪದ್ಯ ಆಗಲಿ, ಅಥವಾ ನರಸಿಂಹಸ್ವಾಮಿ ಅಡಿಗರ ಪದ್ಯಗಳಾಗಲಿ, ಯಾವನ ಮೋಹನ ಮುರಳಿ ನಮ್ಮ ಅಡಿಗರ ಪದ್ಯ, ಇವೆಲ್ಲ ಜನಗಳಿಗೆ ಎಲ್ಲ ಪುಸ್ತಕದಲ್ಲಿ ಕೆಲವು ಜನಗಳಿಗೆ ಮಾತ್ರ ಗೊತ್ತಿವೆ. ಅವು ಬೇರೆ ಬೇರೆಯವರು ಹಾಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಿಗೆ ಇದೆಲ್ಲ ಸ್ಪರ್ಧೆಗಳಲ್ಲಿ ಹಾಡಿದಾಗ ಸಾಕಷ್ಟು ಜನಪ್ರಿಯ ಆಗುತ್ತೆ. ಈ ಕಾವ್ಯನೂ ಜನಪ್ರಿಯ ಆಗುತ್ತೆ, ಜೊತೆಯಲ್ಲೇ ಕನ್ನಡಾಭಿಮಾನವೂ ಬೆಳೆಯುತ್ತೆ. ನೋಡಿ ಈಗ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತ ಯಾವುದು ಇತ್ತ ಕಾಲದಲ್ಲಿ, ನಾವು ಕಾಲೇಜಲ್ಲಿ ಓದುವಾಗ ಈ ಕಬ್ಬನ್ ಪಾರ್ಕಲ್ಲಿ ಹಾಡೋರವರು ಭಾನುವಾರ ಒಂದು 60-70 ಜನ ಸೇರೋರು, ಸೇರಿಬಿಟ್ಟು ಅಷ್ಟೇ ಕನ್ನಡ. ಇನ್ನು ಉಳಿದಂತೆ 40 ವರ್ಷಗಳಿಗೆ ಬರೀ ಹಿಂದಿ, ತೆಲುಗು, ಕೆಲವು ಸಲ ತಮಿಳು ಹಾಡುಗಳೆಲ್ಲ. ಇವತ್ತು ಇಡೀ ಅದೃಷ್ಟವಶಾತ್ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ವಿಜೃಂಭಿಸ್ತಿದೆ. ಆ ಕಾಲಕ್ಕೆ ನೀವು ಹೋಲಿಸಿದ್ರೆ ಕಾರಣ ಏನು ಅಂದರೆ, ಈ ಕ್ಯಾಸೆಟ್ಟು ಕೂಡ ಭಾಳ ಮುಖ್ಯ, ಬರೀ ಸಿನಿಮಾ ಅಷ್ಟೇ ಅಲ್ಲ. ಇವತ್ತೊಂದು ರೀತಿಯ ಒಳ್ಳೆ ಅಭಿರುಚಿ ಬರ್ತಿದೆ, ಈ ಅಭಿರುಚಿಯ ನಡುವೆ ಕೂಡ ಎಲ್ಲೋ ಒಂದು ರೀತಿಯ ಅಪಸ್ವರಗಳು ಕಾಣ್ತಿವೆ, ಇದು ನಿವಾರಿತವಾಗಬೇಕು ಅನ್ನೋದಷ್ಟೇ.
0: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
4: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
4: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
6: ಆರು ಗಂಟೆ 20 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
7: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ನವದೆಹಲ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಯೆಟ್ನಾಂ ದೇಶಸ್ಯ ರಾಷ್ಟ್ರಪತಿನಾ ತೋ ಲಾಮ್ ಇತ್ಯಮುನಾ ಸಹ ಸಂಭಾಷಣಂ ವಿಹಿತವಾನ್. ಅನೇಕಾನಿ ಸಂಧಿಪತ್ರಾಣಿ ಚ ವಿನಿಮಯೀಕೃತಾನಿ. ಟಿವಿಕೆ ಪ್ರಮುಖೇನ ವಿಜಯೇನ ತಮಿಳುನಾಡೋ ರಾಜ್ಯಪಾಲೇನ ಸಹ ಕೃತಂ ಮೇಲನಂ. ಬಹುಮತ ಸಂಖ್ಯಾಭಾವೇ ಅಪಿ ಪ್ರಶಾಸನ ನಿರ್ಮಾಣಸ್ಯ ಪ್ರಕಟಿತ ಪ್ರತಿಬದ್ಧತಾ. ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ ಬಿಸ್ವ ಶರ್ಮಾ ಅದ್ಯ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ನೂತನ ಪ್ರಶಾಸನಸ್ಯ ಶಪಥ ಗ್ರಹಣ ಸಮಾರೋಹಃ ಪ್ರಾಯಃ ಮೈ ಮಾಸಸ್ಯ ಏಕಾದಶ ದಿನಾಂಕಾನಂತರಂ ಭವಿಷ್ಯತಿ. ಅಪಿ ಚ ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಮ ಬಿಹಾರ ಕೇರಳಂ ತಮಿಳುನಾಡು ಪುಡುಚೇರಿ ರಾಜ್ಯೇಷು ಅತಿವೃಷ್ಟೇಃ ಅನುಮಾನಂ ಪ್ರಕಟಿತಂ. ಅಥ ವಿಸ್ತೃತೀಕೃತಾಃ ವಾರ್ತಾಃ. ಭಾರತ ವಿಯತನಾಮ ದೇಶಯೋರ್ಮಧ್ಯೆ ಅಂಕೀಯ ಪ್ರೌದ್ಯೋಗಿಕಿ ದುರ್ಲಭ ಮೃದಾ ಭೇಷಜ ಉತ್ಪಾದ ವಿನಿಮಯನಂ ಸಾರ್ವಜನಿಕ ಕ್ಷೇತ್ರ ಲೇಖಾ ಪರೀಕ್ಷಾ ಅಂಕೀಯ ದಾನ ಪ್ರಣಾಳಿ ಸಹೈವ ಸಂಸ್ಕೃತಿ ಪರ್ಯಟನ ಕ್ಷೇತ್ರೇಷು ಅನೇಕಾನಿ ಸಂಧಿಪತ್ರಾಣಿ ಹಸ್ತಾಕ್ಷರಿತಾನಿ. ಅದ್ಯ ಅಪರಾಹ್ನೆ ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ವಿಯತನಾಮ ದೇಶಸ್ಯ ರಾಷ್ಟ್ರಪತಿನಾ ತೋ ಲಾಮ್ ಮಹೋದಯೇನ ಸಹ ಸಂಭಾಷಣಾನಂತರಂ ಸಂಧಿಃ ಅಜಾಯತ. ಚರ್ಚಾವಧೌ ಉಭೌ ನೇತಾರೌ ದ್ವಿಪಕ್ಷೀಯ ಸಂಬಂಧಾನಾಂ ಸರ್ವೇಷು ವಿಷಯೇಷು ಅಥ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ವೈಶ್ವಿಕ ಪ್ರಕರಣೇಷು ವಿಸ್ತೃತಾಂ ಚರ್ಚಾಂ ಕೃತವಂತೌ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಯ ಸಂದೇಶೇ ಅಕಥಯತ್ ಯತ್ ವಿಯತನಾಮ ದೇಶಸ್ಯ ರಾಷ್ಟ್ರಪತಿತ್ವೇನ ನಿರ್ವಾಚಿತಃ ಸನ್ ಏಕಮಾಸಾಭ್ಯಂತರೆ ಎವ ರಾಷ್ಟ್ರಪತಿ ತೋ ಲಾಮ್ ಮಹೋದಯಸ್ಯ ಇಯಂ ಪ್ರಥಮಾ ಭಾರತ ಯಾತ್ರಾ ಸೂಚಯತಿ ಯತ್ ಸಹ ಭಾರತ ವಿಯತನಾಮ ಸಂಬಂಧಾಯ ಪ್ರಾಥಮಿಕತಾಂ ದದಾತಿ.
8: आज हम अपने संबंधों को एनहेंस कॉम्प्रिहेंसिव स्ट्रेटेजिक पार्टनरशिप के स्तर पर ले जा रहे हैं. अब हम अपनी साझेदारी को और ऊंचे लक्ष्यों की ओर अग्रसर करेंगे. कल्चर कनेक्टिविटी और कैपेसिटी बिल्डिंग के साथ साथ सिक्योरिटी सस्टेनेबिलिटी और सप्लाई चेन रेजिलियंस हर क्षेत्र में हमारा सहयोग नए स्तर पर पहुंचेगा.
7: सह अवोचत ಯತ್ ನ್ಯಾಸಂ ಜೀವಂತಂ ಸ್ಥಾಪಯಿತುಂ ಭಾರತಂ ವಿಯತನಾಮ ದೇಶಸ್ಯ ಪ್ರಾಚೀನ ಚಂಪಾ ಸಭ್ಯತಾಯಾಃ ಮೈಸನ್ ಅಥ ಚ ನ್ಯಾಂತೌ ಮಂದಿರಾಣಾಂ ಜೀರ್ಣೋದ್ಧಾರಂ ಕುರ್ವತಸ್ತಿ.
8: ಭಾರತ ಔರ್ ವಿಯತ್ನಾಮ್ ಕಿ ಸಾಝೆದಾರಿ ಮೇ ವಿರಾಸತ್ ಔರ್ ವಿಕಾಸ್ दोनों का महत्व है. हमारी साझा विरासत को जीवंत रखने के लिए हम वियतनाम के प्राचीन चंपा सभ्यता के मी सौन और नान टवर मंदिरों का रेस्टोरेशन कर रहे हैं. अब हम चंपा सभ्यता की मैन्युस्क्रिप्ट को डिजिटलाइज करेंगे.
7: ವಿತ್ತೀಯ ಸಂಪರ್ಕಂ ವರ್ಧಯಿತುಂ ಅದ್ಯ ಉಭಾಭ್ಯಾಂ ದೇಶಾಭ್ಯಾಂ ಕೇಂದ್ರೀಯ ವಿತ್ತ ಕೋಶಯೋಃ ಮಧ್ಯೆ ಸಹಯೋಗಃ ಸುದೃಢಃ ಕೃತಃ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಭಾರತಸ್ಯ ಯುಪಿಐ ಅಪಿ ಚ ವಿಯತನಾಮ ದೇಶಸ್ಯ ಫಾಸ್ಟ್ ಪೇಮೆಂಟ್ ಇತಿ ಪ್ರಣಾಳಿ ಇತ್ಯತೌ ಅಪಿ ಶೀಘ್ರಮೇವ ಸಂಬದ್ಧೌ ಭವಿಷ್ಯತಃ. ಸಹ ಅವೋಚತ್ ಯತ್ ಭಾರತಸ್ಯ ಎಕ್ಸ್ಟ್ ಈಸ್ಟ್ ನೀತೇಃ ತಥಾ ಚ ವಿಷನ್ ಓಷಿನ್ ಇತ್ಯಸ್ಯ ವಿಯತನಾಮಃ ಏಕಃ ಮುಖ್ಯಃ ಆಧಾರಸ್ತಂಭೋ ವರ್ತತೆ. ಅಸ್ಮಿನ್ನೇವ ಕ್ರಮೇ ವಿಯತನಾಮ ದೇಶಸ್ಯ ರಾಷ್ಟ್ರಪತಿಃ ತೋ ಲಾಮ್ ಮಹೋದಯಃ ಅವೋಚತ್ ಯತ್ ವಿಯತನಾಮ ದೇಶಃ ಭಾರತೇನ ಸಹ ಪಂಚಾಶತ್ ವರ್ಷಾಣಾಂ ರಾಜನೈತಿಕ ಸಂಬಂಧಾನಾಂ ಅಪಿ ಚ ದಶ ವರ್ಷಾಣಾಂ ವ್ಯಾಪಕ ರಣನೀತಿಕ ಸಂಧಿಃ ಇತ್ಯಸ್ಯ ಪರಿಣಾಮಾನ್ ಅತೀವ ಮಹತ್ವಪೂರ್ಣಾನ್ ಮನ್ಯತೆ. ತಮಿಳುನಾಡು ರಾಜ್ಯೆ ತಮಿಳುನಾಗ್ ವೆತ್ರಿ ಕಜಗಂ ಟಿವಿಕೆ ಇತ್ಯಸ್ಯ ಸಂಸ್ಥಾಪಕಸ್ಯ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವೆ ನೂತನಂ ಶಾಸನಂ ನಿರ್ಮಾತುಂ ರಾಜನೈತಿಕ ವಾರ್ತಾಲಾಪಃ ತೀವ್ರಃ ಅಭವತ್. ಯತಃ ತಸ್ಯ ದಲಸ್ಯ ಬಹುಮತ ಸಂಖ್ಯಾ ಅಷ್ಟದಶಾಧಿಕ ಏಕಶತತಃ ನ್ಯೂನಾ ಅಭವತ್. ರಾಜ್ಯಪಾಲಃ ರಾಜೇಂದ್ರ ವಿಶ್ವನಾಥ ಆರ್ಲೇಕರಃ ಅದ್ಯ ಅಪರಾಹ್ನೆ ಕೇರಳಾತ್ ಚೆನ್ನೈ ನಗರಂ ಪ್ರಾಪ್ಸ್ಯತಿ. ನಿಯುಕ್ತಃ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅದ್ಯ ಸಾಯಂ ರಾಜ್ಯಪಾಲೇನ ಸಹ ಮಿಲಿತ್ವಾ ಪ್ರಶಾಸನಂ ನಿರ್ಮಾಣಾರ್ಥಂ ಆವೇದನ ಪತ್ರಂ ಸಮರ್ಪಯಿಷ್ಯತಿ. ಯಾವತ್ ತಮಿಳುನಾಡು ರಾಜ್ಯೆ ವಿಜಯಸ್ಯ ನೇತೃತ್ವೇ ಟಿವಿಕೆ ಪ್ರಶಾಸನಸ್ಯ ಸಮರ್ಥನಾರ್ಥಂ ದಲಾನಾಂ ಮಧ್ಯೆ ಅನೈಕ್ಯಂ ವಿಸ್ತೃತಂ ಭವತಿ ಸಹೈವ ಡಿಎಂಕೆ ಕಾಂಗ್ರೆಸ್ ದಲಯೋರ್ ದೀರ್ಘಕಾಲೀನಂ ಮೈತ್ರಿಭಾವಮಪಿ ಸಂಕಟಗ್ರಸ್ತಂ ಅಸ್ತಿ. कांग्रेस दलस्य यस्य पंच विधायकः सन्ति टीवीके दलस्य समर्थनं कर्तुं निश्चितः।

ಒಬ್ಬರೇ ಕೂತು ಊಟ ಮಾಡೋಲ್ಲ. ಎಲ್ಲರೂ ಹಳ್ಳಿಯ ಚಂದ್ರೇಶ್ವರ್ ಮಹಾದೇವಸ್ಥಾನದಲ್ಲಿ ಕೂತು ಒಟ್ಟೊಟ್ಟಿಗೆ ಊಟ ಮಾಡ್ತಾರೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಪಂಕ್ತಿ ಭೋಜನ ಮಾಡುತ್ತೆ. ಯಾರ ಮನೆಯಲ್ಲೂ ಮಧ್ಯಾಹ್ನ ರಾತ್ರಿ ಒಲೆ ಹಚ್ಚೋಲ್ಲ. ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಸಾಮೂಹಿಕ ಭೋಜನಕ್ಕೆ ಕರೆದುಕೊಂಡು ಹೋಗ್ತಾರೆ. ದಿನಕ್ಕೆ ಏನಿಲ್ಲವೆಂದರೂ 400-500 ಮಂದಿ ಊಟ ಮಾಡುತ್ತಾರೆ. ಅದಕ್ಕೆ ಅಂತಲೇ ಅತಿ ಸಣ್ಣ ಫೀಸು. ಅನಾರೋಗ್ಯ ಪೀಡಿತರು, ಕೈಲಿ ಆಗದವರಿಗೆ ಮನೆಗೆ ಊಟ ಕಳಿಸುವ ವ್ಯವಸ್ಥೆ ಇದೆ. ಜಾತಿ ಧರ್ಮದ ಹಂಗಿಲ್ಲ, ಸರ್ವರಿಗೂ ಸಮಪಾಲು ಅನ್ನೋದನ್ನ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದು. ಹಳ್ಳಿಯ ಯುವ ಜನಾಂಗ ದೇಶ ವಿದೇಶಗಳಲ್ಲಿ ತಳ ಊರಿ ಗ್ರಾಮದ ಘನತೆ ಹೆಚ್ಚಿಸಿದ್ದಾರೆ. ಇಡೀ ಹಳ್ಳಿಯಲ್ಲಿ 40 ಮಂದಿ ವೈದ್ಯರಿದ್ದಾರಂತೆ. ಇಂತಿಪ್ಪ ಹಳ್ಳಿ ಮಂದಿ ಒಟ್ಟಿಗೆ ಕಲೆತು ಸಾಮೂಹಿಕ ಭೋಜನ ಮಾಡ್ತಾ ಮಾಡ್ತಾನೆ ದೇಶಕ್ಕೆ ಮೇಲ್ಪಂಕ್ತಿ ಹಾಕಿದ್ದಾರೆ. ನಮ್ಮ ಶ್ರೀಕಾಂತ್ ಟೀಚರ್ ಕೂಡ ಮೇಲ್ಪಂಕ್ತಿ ಹಾಕಿ ಹೋಗಿದ್ದಾರೆ. ಮಕ್ಕಳ ರಿಸಲ್ಟ್ ಬಂದು ಇನ್ನೇನು ಶಾಲಾ ಕಾಲೇಜಿಗೆ ಹೋಗೋ ಈ ಹೊತ್ತು ಭಾರತದ ಅತಿ ಬುದ್ಧಿವಂತ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ಪರ್ಫೆಕ್ಟ್ ಟೈಮು. MBBS, LLB, MBA, MA, BA, LLBಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು, ಹಾಗೇನೆ MBBSನಲ್ಲಿ MD ಕೂಡ ಬಿಟ್ಟಿಲ್ಲ. ತಾಯಿ ಸರಸ್ವತಿ ಯಾವ ಪಾಠ ಇವರಿಗೆ ಒಲಿದು ಬಿಟ್ಟಿದ್ದಳು ಅಂದರೆ MAನಲ್ಲಿ ಇರೋ ಬರೋ 10 ವಿಷಯ ಅಂದರೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಂಸ್ಕೃತವೂ ಸೇರಿದಂತೆ ಎಲ್ಲ

0: ಯೂನಿವರ್ಸಿಟಿಯಲ್ಲಿ ಇರುವ ಎಲ್ಲಾ ವಿಷಯಗಳೇ ಇವರ ಪದವಿಗಳು. ಒಂದಲ್ಲ ಎರಡಲ್ಲ 45 ವಿವಿಗಳಲ್ಲಿ 25ಕ್ಕೂ ಹೆಚ್ಚು ಪದವಿ ಪಡೆದ ಪದವಿ ವೀರರು ಈ ಶ್ರೀಕಾಂತ್. ಇಷ್ಟೇ ಅಲ್ಲ, ಶ್ರೀಕಾಂತರು ಮಹಾರಾಷ್ಟ್ರದ ಕಟೋಲ್ ನಾರ್ಕೇಡ್ ಕ್ಷೇತ್ರದಿಂದ 26ನೇ ವಯಸ್ಸಿಗೆ ದೇಶದ ಅತಿ ಕಿರಿಯ ಶಾಸಕರಾದರು, ಸಚಿವರಾದರು, ರಾಜ್ಯಸಭಾ ಸದಸ್ಯರೂ ಆದರು. ಓದುವ ಗೀಳು ಬಿಡಲಿಲ್ಲ. ದಿವಂಗತರಾಗುವ ಮುನ್ನ ಪರಿಶುದ್ಧ ರಾಜಕಾರಣಿಯಾಗಿ 52,000 ಪುಸ್ತಕಾರಣ್ಯದ ಓನರಾಗಿದ್ರು. ಬಡವರಿಗೆ ಅಕ್ಷರ ಹಸಿವು ಇರುವ ಸಾವಿರಾರು ಮಂದಿಗೆ ಶ್ರೀಕಾಂತರು ಓದಿನ ಹಾದಿ ತೋರಿಸಿದ್ದುಂಟು. ಶ್ರೀಕಾಂತರು 16 ಜನರ ಪದವಿಗಳನ್ನು ಒಬ್ಬರೇ ಗಳಿಸಿದ ಪರಿ ವಿಜ್ಞಾನಕ್ಕೆ ಸವಾಲೇ ಆಗಿತ್ತಂತೆ. ಅದಕ್ಕೆ ಇವತ್ತಿಗೂ ಇವರನ್ನ ಜಗತ್ತು ಕರೆಯೋದು ಇಂಟೆಲಿಜೆಂಟ್ ಪರ್ಸನ್ ಆಫ್ ಇಂಡಿಯಾ ಅಂತ. ಶ್ರೀಕಾಂತರು ಹೀಗಾದರೆ ನಮ್ಮ ತಮಿಳುನಾಡಿನ ನಿವೃತ್ತ ಕೆಎಎಸ್ ಅಧಿಕಾರಿ ಸಗಾಯಂ ಇನ್ನೊಂದು ರೀತಿ. ಇವರು ನಾನು ಲಂಚ ಪಡೆಯೋಲ್ಲ ಅಂತ ಕಚೇರಿಯಲ್ಲಿ ಬೋರ್ಡು ಹಾಕಿಕೊಂಡಿದ್ದ ಪುಣ್ಯಾತ್ಮ. ತಮ್ಮ 25 ವರ್ಷಗಳ ಸರ್ವಿಸಲ್ಲಿ ಒಂದೇ ಒಂದು ರೂಪಾಯಿ ಲಂಚ ಸ್ವೀಕರಿಸಿದ ಅಪರೂಪ ಜೀವಿ ಇದು. ಸಗಾಯಂ ಅಂದ್ರೆ ಸಾಕು, ಭ್ರಷ್ಟಾಚಾರವೇ ಬೆಚ್ಚಿ ಬೀಳುತ್ತೆ. ಸಗಾಯಂ ಭ್ರಷ್ಟಾಚಾರ ತಲೆ ಎತ್ತುತ್ತಿದೆ ಅಂತ ಎಷ್ಟೋ ಸಲ ಸ್ಮಶಾನದಲ್ಲೂ ಗಣಿ ಪ್ರದೇಶದಲ್ಲೂ ಚಾಪೆ ಹಾಕಿಕೊಂಡು ಮಲಗಿದ್ದು ಇದೆಯಂತೆ. ಅವರ ತಾಯಿ ಬೇರೆಯವರ ಹಣ ಪಾಷಾಣ ಅಂತ ಹೇಳಿದ ಮಾತನ್ನೇ ತಮ್ಮ ಬದುಕಿಗೂ ಜೋಡಿಸಿಕೊಂಡರು ಸಗಾಯಂ. ಐಎಎಸ್ ಅಧಿಕಾರಿಯಾದ ನಂತರ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದರು. ಇವರ ಕ್ಯಾಬಿನ್ ಮೇಲೆ ನಾನು ಲಂಚ ಪಡೆಯುವುದಿಲ್ಲ ಎಂದು ದೊಡ್ಡದಾಗಿ ಬೋರ್ಡ್ ಹಾಕಿಸಿದಾಗ ಜಗತ್ತೇ ಬೆಚ್ಚಿಬಿತ್ತು. ಸಗಾಯಂ ಆಸ್ತಿ ಘೋಷಣೆ ಮಾಡಿದ ದೇಶದಲ್ಲೇ ಮೊಟ್ಟ ಮೊದಲ ಅಧಿಕಾರಿ. ಆಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ 7,000. ರಿಟೈರ್ ಆದರೂ ಸಗಾಯಂ ಹಾಗೇ ಇದ್ದಾರೆ. ಭ್ರಷ್ಟರಹಿತ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಸಗಾಯಂ ರೀತಿನೇ ಹಿಂದೆ ನಮ್ಮ ಹಾಸನ ಬಿಇಒಬ್ಬರು ನಾನು ಭ್ರಷ್ಟನಲ್ಲ, ಲಂಚ ಸ್ವೀಕರಿಸುವುದಿಲ್ಲ ಅಂತ ಬೋರ್ಡ್ ಹಾಕಿಕೊಂಡಿದ್ದು ದೊಡ್ಡ ಗೌಜಾಗಿತ್ತು. ಪ್ರಿಯ ಶ್ರೋತೃಗಳೇ, ಬಿಸಿಲು ಬೆಂಡೆತ್ತುತ್ತಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡದ ಕಡೆ ತಾಪಮಾನ 45 ಡಿಗ್ರಿಯ ತಲೆ ಸವರಿ ಬಂದಿರೋದು ಹುಬ್ಬೇರುವಂಥದ್ದು. ಆದರೂ ನಾವೆಲ್ಲ ಚೀನಾದವರ ಥರ ಅಲ್ಲ ಬಿಡಿ. ಚೀನಾದವರು ಸೂರ್ಯನ ನೋಡಿದರೆ ಭಯ ಬೀಳ್ತಿದ್ದಾರೆ, ಕಂಡ ಕಂಡಲ್ಲಿ ಸೂರ್ಯ ನಮಸ್ಕಾರ ಹಾಕುತ್ತಿದ್ದಾರೆ. ಅವರು ಈ ತನಕ ಫೇಸ್ ಕ್ರೀಮ್, ಮಾಸ್ಕ್ಗಳನ್ನು ಹಾಕೊಂಡು ಸೂರ್ಯನ ಎದುರಿಸ್ತಾ ಇದ್ರು. ಈಗ ಇನ್ನೊಂದು ಟ್ರೆಂಡ್ ಶುರುವಾಗಿದೆ, ತಾವರೆ ಕಮಲದ ಎಲೆಗಳನ್ನು ಬಳಸಿಕೊಂಡು ತಾಪಮಾನ ಕಡಿಮೆ ಮಾಡಿಕೊಳ್ಳುವುದು. ಜೆಜಿಯಾಂಗ್, ಫುಜಿಯಾನ್ ಜನರು ಕೆರೆಗಳಿಗೆ ಹೋಗಿ ದೊಡ್ಡ ಕಮಲದ ಎಲೆಗಳನ್ನು ಕಿತ್ತು ಅವುಗಳಲ್ಲಿ ಕಣ್ಣು, ಮೂಗು, ಬಾಯಿಗಳಿಗೆ ತೂತು ಕೊರೆದು ಮುಖಕ್ಕೆ ಕಟ್ಟಿಕೊಳ್ಳುತ್ತಿದ್ದಾರೆ. ಕೆಲವರು ಟೋಪಿಗಳ ರೀತಿಯೂ ಇದನ್ನು ಬಳಸಿಕೊಂಡು ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇನ್ನೊಂದಷ್ಟು ಜನ ಕಮಲ ಬಳಸಿ ಮುಖಗವಚು ಮಾಡಿಕೊಳ್ಳೋದು ಚೀನಾದಲ್ಲಿ ಟ್ರೆಂಡ್ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಶ್ರುತಿ ರವಿದಾಸ್ ಎಂಬ 30 ವರ್ಷದಾಕೆ ಕಳೆದ ಏಪ್ರಿಲ್ ತಿಂಗಳ 24ನೇ ತಾರೀಖಿನಿಂದ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.8 ಅಡಿ ಎತ್ತರವಿದ್ದು ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಬೆಂಗಾಲಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಗೋಪಿ ಎಂಬ 18 ವರ್ಷದಾತ ಮಾರ್ಚ್ ತಿಂಗಳ 2ನೇ ತಾರೀಖಿನಿಂದ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5 ಅಡಿ ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಮತ್ತು ತಮಿಳು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಬೆಟ್ಟ ಗುಡ್ಡ
9: ಕೆರೆ ಕುಂಟೆ
8: ಗಿಡ ಮರಗಳಿಲ್ಲದ ಊರು
9: ಮರುಭೂಮಿ ಇದ್ದಂತೆ.
8: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
9: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
8: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
9: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
8: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
9: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣವಚನ ಸ್ವೀಕಾರ. ಐಟಿ ಎಫ್ಡಬ್ಲ್ಯೂ ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ವಾರ್ತೆಗಳ ವಿವರ. ಪರಿಶಿಷ್ಟ ರಾಜ್ಯದಲ್ಲಿ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವರು ಇಂದು ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡಾ 5.25% ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡಾ 4.5% ಹಂಚಿಕೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ಸಮಾಜ ನಿರ್ಮಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ಶಿಕ್ಷಣ ಪಡೆದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶಕ್ತಿ ದೊರಕಲು ಸಾಧ್ಯ ಎಂದು ಹೇಳಿದರು. ಪ್ರಸ್ತುತ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು, ಸಮೀಕ್ಷೆಯ ವರದಿ ಬಂದ ನಂತರ ಚರ್ಚೆ ನಡೆಸಲಾಗುವುದು. ಯಾರಿಗೂ ಅನ್ಯಾಯವಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಭೋವಿ ಸಮಾಜದವರಿಗೆ ಸರ್ಕಾರದಿಂದ ಸೌಲಭ್ಯಗಳು ತಲುಪಿತ್ತುವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಶೇಕಡಾ 40% ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ ಶೇಕಡಾ 80-90% ಸಿಬ್ಬಂದಿಗೆ ವಸತಿ ಗೃಹ ಕಲ್ಪಿಸುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಅನೇಕ ಪೊಲೀಸ್ ಠಾಣೆಗಳು ಹಳೆಯ ಕಟ್ಟಡಗಳಲ್ಲಿ ಇದ್ದು, ಅವುಗಳನ್ನು ಕೂಡ ಹಂತ ಹಂತವಾಗಿ ದುರಸ್ತಿ ಮಾಡಲಾಗುವುದು. ಅಸುರಕ್ಷಿತ ಎನಿಸಿದ ಕಟ್ಟಡಗಳ ಬಗ್ಗೆ ಹೊಸ ಕಟ್ಟಡ ನಿರ್ಮಾಣ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವನ್ಯಜೀವಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು, ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ಶಕ್ತಿ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ದುಬಾರಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮತ್ತು ದುಬಾರೆ ಹಾಡಿಯಲ್ಲಿರುವಂತಹ 150 ಮನೆಗಳ ನಿವಾಸಿಗಳಿಗೆ ತುರ್ತು ಸಂದರ್ಭದಲ್ಲಿ ನಗರಕ್ಕೆ ಬರಲು ಅನುಕೂಲವಾಗುವಂತೆ 7.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ತೂಗು ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮೂಲಕ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಶಿಫಾರಸು ಮಾಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ವರದಿ ನೀಡಿದೆ. ಕಾಡಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅರಣ್ಯವಾಸಿಗಳು ಮತ್ತು ಅರಣ್ಯದ ಅಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿ ಆಗುತ್ತಿದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 20,000 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ್ದು, ಇನ್ನೂ ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮಾ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ನಿವೃತ್ತಿಯವರೆಗೂ ಕಾರ್ಡ್ ಬಳಸಿ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ್ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ವಿಧಾನಸಭಾ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿನ ಪ್ರತಿಪಕ್ಷಗಳ ನಾಯಕರುಗಳಾದಂತಹ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದ ಚುನಾವಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನೀಡಿದಂತಹ ಆದೇಶದ ಮೇರೆಗೆ ಕೈಗೊಂಡ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆರೋಪ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೀಡುವ ಬದಲು ತಡೆ ಹಿಡಿದು ಉಪಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಬಡವರಿಗೆ ನೆರವಾಗಲು ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷತಾ ಯೋಜನೆ, ಬೈಸಿಕಲ್ ಮೊದಲಾದ ಯೋಜನೆಗಳನ್ನು ತರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆ ಮತಗಳ್ಳತನವಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದರು. ರಾಜ್ಯ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ನಡೆದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ಐಟಿಎಫ್ ಡಬ್ಲ್ಯೂ ಟೆನಿಸ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ 32 ಸುತ್ತಿನಲ್ಲಿ ಭಾರತದ ಆಟಗಾರ್ತಿಯರು ಪ್ರಭಾವ ಬೀರಿದ್ದಾರೆ. ಭಾರತೀಯರ ನಡುವಿನ ಪಂದ್ಯದಲ್ಲಿ ಲಕ್ಷ್ಮೀ ಸಿರಿ ದಂಡು 1-6, 7-5, 6-3 ಸೆಟ್ಗಳಿಂದ ಪ್ರತ್ಯುಷ ರಾಚಪುಡಿ ಅವರನ್ನು ಮಣಿಸಿದ್ದಾರೆ. ಕಶಿಶ್ ಭಾಟಿಯಾ 6-1, 6-1 ಸೆಟ್ಗಳಿಂದ ವೈಲ್ಡ್ ಕಾರ್ಡ್

ಪ್ರವೇಶಿತೆ ಅಮೋದಿನಿ ನಾಯಕ್ ಅವರನ್ನು ಮಣಿಸಿ ಅದ್ಭುತ ಲಯದಲ್ಲಿದ್ದರೆ ಜೆನಿಫರ್ ಲೂಯಿಖಾಮ್ ಕೂಡ ಮೂರು ಸೆಟ್ಗಳ ಕಠಿಣ ಹೋರಾಟದಲ್ಲಿ 6-3, 4-6, 6-3 ಸೆಟ್ಗಳಿಂದ ಚೈವಿಕಾ ರೆಡ್ಡಿ ಸಮ ಅವರನ್ನು ಸೋಲಿಸಿದರು. ಶ್ರೇಯಾಂಕಿತ ಭಾರತೀಯರ ಪೈಕಿ ಮೂರನೇ ಶ್ರೇಯಾಂಕಿತ ವೈದೇಹಿ ಚೌಧರಿ 6-3, 6-4 ಸೆಟ್ಗಳಿಂದ ತುಮಕೂರಿನ ಸ್ಥಳೀಯ ಯುವತಿ ಸೋಹಾ ಸಾದಿಕ್ ಅವರನ್ನು ಮಣಿಸಿದರೆ ನಾಲ್ಕನೇ ಶ್ರೇಯಾಂಕಿತೆ ಜೀಲ್ ದೇಸಾಯಿ 6-0, 6-0 ಸೆಟ್ಗಳಿಂದ ಜಿತೇಶ್ ಕುಮಾರಿ ಅವರನ್ನು ಮಣಿಸಿದರು. ಆದರೆ ಎಂಟನೇ ಶ್ರೇಯಾಂಕಿತ ಆಟಗಾರ್ತಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ 6-1, 6-1 ಗೇಮ್ಗಳಿಂದ ಅರಿಫುಲ್ಲಿನಾ ವಿರುದ್ಧ ಸೋಲನ್ನು ಅನುಭವಿಸಿದರು. ಅಗ್ರ ಶ್ರೇಯಾಂಕಿತ ಲಿಥುವೇನಿಯಾದ ಜಸ್ಟಿನಾ ಮಿಕ್ಸುರ್ಸ್ಕೈಟ್ ಮತ್ತು ಎರಡನೇ ಶ್ರೇಯಾಂಕಿತ ಪೋಲೆಂಡ್ನ ಜುಜ್ವನ್ನಾ ಪಾವ್ಲಿಕೋಸ್ಕಾ ನೇರ ಸೆಟ್ಗಳಲ್ಲಿ ತಮ್ಮ ಭಾರತೀಯ ಎದುರಾಳಿಗಳನ್ನು ಸೋಲಿಸಿದರು. ಆರನೇ ಶ್ರೇಯಾಂಕಿತ ಆಟಗಾರ್ತಿ ಎಕಟೆರಿನಾ ಯಾಶಿನಾ ಕೂಡ 6-2, 6-2 ಸೆಟ್ಗಳಿಂದ ಬೇಲಾ ತಮ್ಹಾಂಕರ್ ಅವರನ್ನು ಸೋಲಿಸಿದರೆ ಪೋಲೆಂಡ್ನ ಜಜುನ್ನಾ ಕೊಲೋನಸ್ ಗೆಲುವಿನೊಂದಿಗೆ ಮುನ್ನಡೆ ದಾಖಲಿಸಿದರು. ಮಹಿಳೆಯರ ಡಬಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಸೋಹಾ ಸಾದಿಕ್ ಮತ್ತು ಮಧುರಿಮಾ ಸಾವಂತ್ ಜೋಡಿ 6-3, 6-2 ಸೆಟ್ಗಳಿಂದ ಪೂಜಾ ಇಂಗಳೆ ಮತ್ತು ಪ್ರತ್ಯುಷಾ ರಾಚಪುಡಿ ವಿರುದ್ಧ ಜಯ ದಾಖಲಿಸಿದರು. ಶ್ರೀಸಾಮಾನ್ಯ ರೆಡ್ಡಿ ಅನುಗೊಂಡ ಮತ್ತು ಸಾಯಿರಾ ಸಿಂಗ್ ಸಹ 3-6, 6-3, 10-6 ಸೆಟ್ಗಳಿಂದ ಲಕ್ಷ್ಮೀ ಸಿರಿ ದಂಡು ಮತ್ತು ಚೆವಿಕಾ ರೆಡ್ಡಿ ಸಮ ವಿರುದ್ಧ ಗೆಲುವು ದಾಖಲಿಸಿದರು. ಮೂರನೇ ಶ್ರೇಯಾಂಕದ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ಜಪಾನ್ನ ಮೆಚಿಕಾ ಒಜೇಕಿ 6-3, 4-6, 10-6 ಸೆಟ್ಗಳಿಂದ ಕಶಿಶ್ ಭಾಟಿಯಾ ಮತ್ತು ಸೋನಾಲ್ ಪಾಟೀಲ್ ಅವರನ್ನು ಮಣಿಸಿ ಮುನ್ನಡೆ ಸಾಧಿಸಿದರು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಮೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು ಜುಲೈ 15ರ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣ ವಚನ ಸ್ವೀಕಾರ. ITFW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ, ಈ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ.
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ ಮತ್ತು ಅದರ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆ ವಿಕದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
2: ಹೇಳಿ ಲತಾ ಅವರೇ, ಈಗ ಮೇವಿನ ಬೆಳೆಗಳು, ಮೇವಿನ ಗಿಡ ಮರಗಳ ಮಹತ್ವ ನಮಗೆ ತುಂಬ ಅಗತ್ಯ ಇದೆ. ಅದು ಮಳೆಯಾಶ್ರಿತ ಪ್ರದೇಶ ಇರ್ಬೋದು ಅಥವಾ ಖುಷ್ಕಿ ಇರ್ಬೋದು, ಯಾವುದೇ ಒಣ ಭೂಮಿ ಇರ್ಬೋದು, ನಮಗೆ ಮೇವು ಬೇಕೇ ಬೇಕು. ಹಾಗಾಗಿ ಇವತ್ತು ಮೇವು ನಮ್ಮ ಪ್ರಾಣಿಗಳಿಗೆ ಬೇಕೇ ಬೇಕು. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡ ಮರಗಳ ಮಹತ್ವವನ್ನು ತಿಳಿಸಿ.
3: ಇದು ಭಾಳ ಒಳ್ಳೆಯ ಪ್ರಶ್ನೆ ಸರ್. ಮಳೆಯಾಶ್ರಿತ ಆಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು, ಸೊ ಮೇವಿನ ಗಿಡ ಮರಗಳು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸ್ತವೆ ಸರ್. ಪ್ರಮುಖವಾಗಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರ್ತದೆ, ಮಣ್ಣಿನ ತೇವಾಂಶ ಕಡಿಮೆ ಇರುತ್ತೆ, ಅನಿಶ್ಚಿತ ಮಳೆ ಇರ್ತದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿನ ಕೊರತೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರಲ್ಲಿ ನೀರಾವರಿ ಅನುಕೂಲವಿಲ್ಲದಂತಹ ರೈತರು, ಬರೀ ಖುಷ್ಕಿ ಜಮೀನನ್ನು ಹೊಂದಿರತಕ್ಕಂಥವ್ರಿಗೆ ಜಾನುವಾರುಗಳಿಗೆ ಹಸಿರು ಮೇವನ್ನು ವರ್ಷ ಪೂರ್ತಿ ಪೂರೈಸಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಮೇವಿನ ಗಿಡಮರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವುಗಳ ಆಳವಾದ ಬೇರುಗಳು ಏನು ಈ ಬೇಸಿಗೆಯಲ್ಲೂ ಕೂಡ ಮಣ್ಣಿನ ತೇವಾಂಶವನ್ನು ಹೀರಿಕೊಂಡು ಚೆನ್ನಾಗಿ ಬೆಳೆದು ಹಸಿರು ಮೇವನ್ನು ಉತ್ಪಾದನೆ ಮಾಡ್ತವೆ. ಅದನ್ನು ಚೆನ್ನಾಗಿ ಜಾನುವಾರುಗಳಿಗೆ ನೀಡಿ ಅವುಗಳ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸರ್.
2: ಈಗ ನಾವು ಬೇರೆ ಬೇರೆ ಗಿಡಮರಗಳನ್ನು ನಾವು ನೋಡ್ತಿರ್ತೇವೆ, ಅದೇ ಥರ ಈಗ ಮೇವಿನ ಗಿಡ ಮರಗಳನ್ನು ಕೂಡ ನಾವು ನೋಡ್ತಿರ್ತೇವೆ. ಇವು ಗದ್ದೆ ಮೇವುಗಳಿಗಿಂತ ಯಾವ ರೀತಿ ಭಿನ್ನ ಆಗಿರ್ತವೆ, ಇದ್ರ ಬಗ್ಗೆ ಹೇಳಿ ಡಾಕ್ಟರ್.
3: ಇದು ಮುಖ್ಯವಾಗಿ ಈ ಮೇವಿನ ಗಿಡಮರಗಳು ಅಂದರೆ, ಉದಾಹರಣೆಗೆ ನಾವು ಸುಬಾಬುಲ್ ಇರ್ಬೋದು, ಅಗಸೆ ಅಂತ ಹೇಳ್ತೀವಿ, ಎಬ್ಬೇವು ಅಂತ ಹೇಳ್ತೀವಿ, ಇವು ಬಹುವಾರ್ಷಿಕ ಮರಗಳಾಗಿರ್ತವೆ. ಇವು ಏಕವಾರ್ಷಿಕ ಅಲ್ಲ. ಒಂದ್ಸರಿ ನೆಟ್ಟರೆ ಅದನ್ನು ಹಲವಾರು ವರ್ಷಗಳು ಅವು ಮೇವನ್ನು, ಹಸಿರು ಮೇವನ್ನು, ಎಲೆಗಳನ್ನು, ಸೊಪ್ಪನ್ನು ಉತ್ಪಾದನೆ ಮಾಡ್ತಾ ಹೋಗ್ತವೆ. ಇವುಗಳ ಆಳವಾದ ಬೇರುಗಳು ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬರ ಪರಿಸ್ಥಿತಿಯಲ್ಲೂ ಚೆನ್ನಾಗಿ ಬೆಳೆದು ಹಸಿರು ಮೇವನ್ನು ಉತ್ತಮ ಇಳುವರಿಯನ್ನು ಕೊಡ್ತವೆ. ಹಾಗೂ ಈ ಮೇವಿನ ಗಿಡಮರಗಳ ಸೊಪ್ಪಿನಲ್ಲಿ ಹೆಚ್ಚಿನ ಸಸಾರಜನಕ, ಪ್ರೋಟೀನ್ ಅಂತ ನಾವೇನು ಹೇಳ್ತೀವಿ, ಅದು ಮತ್ತು ಅನೇಕ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಇದು ಬಹಳ ಉತ್ಕೃಷ್ಟವಾದ ಮೇವಾಗಿ ಪರಿಣಮಿಸುತ್ತೆ. ಆದರೆ ಈ ಗದ್ದೆ ಮೇವಿನಲ್ಲಿ ಏನಾಗುತ್ತೆ ಅಂದರೆ, ಇವು ಬಹುತೇಕ ಏಕವಾರ್ಷಿಕ ಅಥವಾ ಬಹುವಾರ್ಷಿಕವಾಗಿರ್ತವೆ. ಇವು ಮಳೆ ಇಲ್ಲದೇ ಇದ್ದರೆ ಇವು ಒಣಗೋಗ್ತವೆ, ಅಲ್ಲಿ ಮೇವಿನ ಇಳುವರಿ ಕಡಿಮೆ ಆಗುತ್ತೆ ಗದ್ದೆ ಮೇವಿನಲ್ಲಿ. ಸೊ ಹಾಗೆ ಇವನ್ನ ನಿರ್ವಹಣಾ ವೆಚ್ಚ ಕೂಡ ಜಾಸ್ತಿ. ಪ್ರತಿ ವರ್ಷನೂ ಅವನ್ನ ನಾಟಿ ಮಾಡಿಬಿಟ್ಟು ಬೆಳೆಸಿ ನಾವು ಪ್ರತಿ ವರ್ಷನೂ ಏನು ಕೃಷಿ ಪರಿಕರಗಳನ್ನು ಹಾಕಬೇಕು, ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಮೇವಿನ ಗಿಡ ಮರಗಳು ಒಂದ್ಸರಿ ನಾಟಿ ಮಾಡಿದ್ರೆ 15-20 ವರ್ಷ ನಾವು ಏನು ಮಾಡಬೇಕಾಗಿಲ್ಲ. ಸೊ ಇವೇ ಮುಖ್ಯವಾದ ವಿಶೇಷ ಗುಣಲಕ್ಷಣಗಳು ಇವಕ್ಕಿರೋದು ಅಂತ.
2: ಈ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಈ ಮೇವಿನ ಗಿಡ ಮರಗಳು ಬಹಳ ಉಪಯುಕ್ತ ಅಂತ ನಾವು ಕೇಳಿದ್ದೇವೆ. ಹೇಗೆ ಒಂದೊಂದಾಗಿ ನಮಗೆ ಹೇಳಿ.
3: ಈ ಪ್ರಮುಖವಾಗಿ ಹೇಳಬೇಕು ಅಂದರೆ ಬೇಸಿಗೆ ಹಂಗಾಮ್ನಲ್ಲಿ ವಾರ್ಷಿಕ ಹಸಿರು ಮೇವು ನೀರಿನ ಅಭಾವದಿಂದ ಒಣಗೋಗ್ತವೆ ಅಂತ ನಾನು ಆಗ್ಲೇ ಹೇಳಿದೆ. ಆದರೆ ಈ ಮೇವಿನ ಗಿಡ ಮರಗಳು ಬೇಸಿಗೆನಲ್ಲೂ ಸಹ ಹಸಿರಾಗಿರ್ತವೆ. ಯಾಕೆಂದರೆ ಇವು ದ್ವಿದಳ ಜಾತಿಗೆ ಸೇರಿರ್ತವೆ, ಆಳವಾದ ಬೇರನ್ನು ಹೊಂದಿರ್ತವೆ, ಭೂಮಿಯ ಕೆಳಸ್ತರದಿಂದ ನೀರನ್ನು ತಗೊಂಡು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೀತವೆ. ಆಮೇಲೆ ಇದರಲ್ಲಿ ಹೆಚ್ಚು ಸಸಾರಜನಕ ಇರುತ್ತೆ, ಹಾಗೆ ಕಬ್ಬಿಣ ಅಂಶ, ಸುಣ್ಣ ಅಂಶ, ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿರೋದ್ರಿಂದ ಇವು ಸಮೃದ್ಧವಾದ ಒಂದು ಆಹಾರವನ್ನು ರಾಸುಗಳಿಗೆ ಕೊಡ್ತವೆ. ಅದರಲ್ಲೂ ಐನು ರಾಸುಗಳಲ್ಲಿ ನಾವು ಅವುಗಳ ಆರೋಗ್ಯವನ್ನು ಸುಧಾರಿಸ್ಲಿಕ್ಕೆ, ಹಾಗೆ ಹಾಲಿನ ಇಳುವರಿ ಹಾಗೂ ಗುಣಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ಇವು ಸಹಾಯಕಾರಿ ಅಂತ ಹೇಳ್ಬೋದು. ಹಾಗೆ ಇವುಗಳನ್ನು ನೀಡೋದ್ರಿಂದ ಡೈರಿ ಫೀಡ್ ಅಂತ ನಾವು ಎಕ್ಸ್ಟರ್ನಲ್ ಆಗಿ ಏನು ತರ್ತೀವಿ, ಸೊ ಪಶು ಆಹಾರ, ಅದನ್ನು ಕಡಿಮೆ ಮಾಡ್ಬೋದು, ಖರ್ಚು ಕಡಿಮೆ ಮಾಡ್ಬೋದು. ಇದರಿಂದ ಈ ಒಂದು ಬರಗಾಲದಲ್ಲಿಯೂ ಕೂಡ ಈ ಮೇವಿನ ಗಿಡ ಮರಗಳನ್ನು ನಾವು ಜೀವರಕ್ಷಕ ಆಹಾರ ಅಂತ ಹೇಳ್ಬೋದಾಗತ್ತೆ.
2: ಅಂದ್ರೆ ಈ ಮೇವಿನ ಗಿಡಗಳನ್ನು ನಾವು ಆಗಾಗ ಮನೆ ಸುತ್ತಮುತ್ತಲು ಬೆಳೆಸಿದ್ರು ಉತ್ತಮ.
3: ಮನೆ ಸುತ್ತಮುತ್ತನೂ ಬೆಳೆಸ್ಕೋಬಹುದು, ಮತ್ತೆ ಜಮೀನಿನ ಬದುಗಳ ಸುತ್ತನೂ ನಾವು ಬೆಳೆಸಬಹುದು. ಜಮೀನಿನ ಮಧ್ಯದಲ್ಲಿ ಬದುಗಳು ಇರ್ತಾವಲ್ಲ, ಅದರಲ್ಲೂ ಬೆಳೆಸ್ಬಿಟ್ಟು ನಾವು ಅವಾಗವಾಗ ಈಗ ಬೆಳೆಸಿದ ಒಂದು ವರ್ಷ ಒಂದೂವರೆ ವರ್ಷದಿಂದ ನಾವು ಕಟಾವು ಮಾಡಕ್ಕೆ ಶುರು ಮಾಡಿ ಅದನ್ನ ನಾವು ದನಕರುಗಳಿಗೆ ನೀಡ್ತಾ ಹೋಗ್ಬಹುದು. ಹಸಿರು ಮೇವಾಗಿ ಒಣ ಹುಲ್ಲಿನ ಜೊತೆ ಮಿಶ್ರಣ ಮಾಡಿ ನೀಡಬಹುದಾಗುತ್ತೆ.
2: ಹಾಗಾಗಿ ನಿಮಗೆ ಮೇವಿನ ಕೊರತೆನೂ ಕೂಡ ಬರೋದಿಲ್ಲ.
3: ಹೌದು, ಮೇವಿನ ಕೊರತೆಯನ್ನ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಸಿಕ್ಕೋದಿಲ್ಲ, ಅದನ್ನ ಪೂರೈಸಲಿಕ್ಕೆ ಈ ಮೇವಿನ ಗಿಡ ಮರಗಳು
2: ಬರೀ ಒಣ ಹುಲ್ಲಿನ ಜೊತೆಗೆ ಇದನ್ನು ಕೂಡ ಸೇರಿಸಿಕೊಳ್ಳಿ. ಅದನ್ನೇ
3: ಹಾಕೊಡ್ಬೇಕು.
2: ಮತ್ತೆ ಈಗ ತಮಿಳಿಗೆ ಈಗ ನಾವು ದಾಣಿ ಅಥವಾ ಇದು
3: ಈ ತರದೆಲ್ಲ,
2: ಆಮೇಲೆ ಇದು ಹತ್ತಿಕಾಳು, ಹುರುಳಿಕಾಳು,
3: ಇವನ್ನೆಲ್ಲ ಕೊಡ್ತೀವಿ. ಅವು ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಅದ್ರ ಜೊತೆ ಒಂದಷ್ಟು ಪ್ರಮಾಣದಲ್ಲಿ ದಿನಕ್ಕೆ ಒಂದ್ ಹಸುಗೆ 25-30 ಕೆಜಿ ಹಸಿರು ಮೇವಿನ ಅವಶ್ಯಕತೆ ಇದ್ದೇ ಇದೆ ಸರ್. ಸೊ

0: ಅಷ್ಟು ಕೊಡಲೇಬೇಕು. ಆದರೆ ಬೇಸಿಗೆ ಕಾಲದಲ್ಲಿ ಮಳೆ ಆಶ್ರಿತದಲ್ಲಿ ರೈತರಿಗೆ 25-30 ಕೆಜಿ ಒಂದು ಹಸುಗೆ ಒದಗಿಸೋಕೆ ಕಷ್ಟ ಆಗುತ್ತೆ, ಎಲ್ಲೂ ಸಿಗೋದಿಲ್ಲ ಹಸಿರು ಮೇವು. ಸೊ ಅಂಥ ಸಮಯದಲ್ಲಿ ಈ ಮೇವಿನ ಗಿಡ ಮರಗಳಿಂದ ಏನು ಸೊಪ್ಪು, ಎಲೆ, ಮೃದುವಾದ ಕಾಂಡ ಭಾಗ ಏನು ಬರುತ್ತೆ ಅದನ್ನು ನಾವು ಹಸಿರು ಮೇವಾಗಿ ಕೊಡಬಹುದಾಗುತ್ತೆ ಸರ್.
1: ಈಗ ನಮ್ಮ ರೈತರು ಬೆಳೆಯಬಹುದಾದ ಸೂಕ್ತ ಮೇವಿನ ಗಿಡ ಮರಗಳು ಮತ್ತು ಅವುಗಳ ತಳಿಗಳನ್ನು ತಿಳಿಸಿ, ಯಾವ್ಯಾವುದು ಒಂದೊಂದಾಗಿ ಹೇಳಿ, ಎಲ್ಲದನ್ನು ಹೇಳಿ.
0: ಈಗ
1: ಕೆಲವೊಂದು ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಅವನ್ನು ಕೂಡ ನಾವು ಪಶು ಪ್ರಾಣಿಗಳಿಗೆ ಮೇವಾಗಿ ಉಪಯೋಗಿಸಬಹುದು.
0: ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈ ಏನು ಹಸಿರು ಮೇವನ್ನ ಒದಗಿಸ್ತಕ್ಕಂತ ಗಿಡ ಮರಗಳೇನಿದಾವೆ, ಇವು ಮುಖ್ಯವಾಗಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ಬೆಳೆಗಳ ಆಗಿರ್ತವೆ. ಇವು ಪರಿಸರದ ಸಮತೋಲನವನ್ನ ಕಾಪಾಡಲಿಕ್ಕೆ ಅನುಕೂಲ ಮಾಡ್ತಾ ಹೋಗ್ತವೆ. ಅದರಲ್ಲಿ ಮುಖ್ಯವಾಗಿ ರೈತರು ಏನ್ ಮಾಡ್ಬೇಕು ಅಂದ್ರೆ, ತಮ್ಮ ಒಂದು ಸ್ಥಳೀಯ ಪರಿಸ್ಥಿತಿಗೆ ಅನುಕೂಲ ಆಗ್ತಕ್ಕಂತ ಹೊಂದಿಕೊಳ್ತಕ್ಕಂತ ಪ್ರಮುಖ ಮೇವಿನ ಗಿಡ ಮರಗಳಾದಂತಹ ಸುಬಾಬುಲ್ ಇರ್ಬೋದು, ಕ್ಯಾಲಿಯಾಂಡ್ರ ಅಂತ ಹೇಳ್ತೀವಿ, ಗ್ಲೈರಿಸೀಡಿಯಾ ಅಂತ ಹೇಳ್ತೀವಿ, ಗೊಬ್ಬರ ಸೊಪ್ಪು ಅಂತ, ಅಗಸೆ ಮರ, ಎಬ್ಬೇವು, ಶಿವನೆ ಮರ, ಆಲ್ವಾಣ, ನುಗ್ಗೆ, ಅಕೇಶಿಯಾ, ಅಶ್ವತ್ ಮರ, ಆಲದ ಮರ, ಜಾಲಿ ಮರ, ಕರಿ ಜಾಲಿ ಮತ್ತೆ ಬಿಳಿ ಜಾಲಿ ಅಂತ ಎರಡು ಬರುತ್ತೆ. ಸೊ ಮುತ್ಕದ ಮರ, ಈ ರೀತಿ ಅನೇಕ ಮೇವಿನ ಮರಗಳು ಈ ದ್ವಿದಳ ಜಾತಿಗೆ ಸೇರಿರ್ತವೆ. ಇವನ್ನ ನಾವು ಕೃಷಿ ಅರಣ್ಯ ವ್ಯವಸ್ಥೆಯಲ್ಲಿ ಹಾಕೊಂಡಿರ್ಬೋದು, ಮನೆಯ ಸುತ್ತಮುತ್ತ ಜಾಗ ಖಾಲಿ ಇದ್ದು ಅಂದ್ರೆ ಹಾಕೊಂಡಿದ್ರೆ, ಸೊ ಇವುಗಳಿಗೆ ಏನು ಅಂದ್ರೆ ಎಷ್ಟು ಕಟಾವ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಫಾಸ್ಟ್ ಆಗಿ ಬೆಳೀತವೆ, ರೀಗ್ರೋತ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇಂಥ ಮರಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ರೈತರು. ಅದರಲ್ಲೂ ಸುಬಾಬುಲ್ ಅನ್ನೋದು ಕಟ್ ಮಾಡ್ದಂಗೂ ಪ್ರತಿ ವೆರಿ ಫಾಸ್ಟ್ ಆಗಿ ಬೆಳೆಯೋ ಅಂತ ಒಂದು ಜಾತಿ ಇದು.
1: ಸ್ವಲ್ಪ ನೀರನ್ನು ಪೂರೈಕೆ ಮಾಡಬೇಕು,
0: ನೀರನ್ನ ಪೂರೈಕೆ ಸಾಮಾನ್ಯವಾಗಿ ಮಳೆ ಆಶ್ರಿತಕ್ಕೆ ಇವೆಲ್ಲ ಬೆಳೀತವೆ. ಸೊ ನೀರನ್ನ ಇದ್ದಂಥವ್ರು ಸ್ವಲ್ಪ ನೀರನ್ನ ಕೊಟ್ರೆ ಇನ್ನೂ ರೀಗ್ರೋತ್ ಚೆನ್ನಾಗಿರುತ್ತೆ.
1: ಇದಲ್ಲ ಈಗ ಕೆಲವು ಈಗ ಬಾಳೆ ಮರ,
0: ಇದು ಮುಖ್ಯವಾಗಿ ನಾವು ಇದಲ್ಲದೆ ಹಲಸಿನ ಮರ ಇರುತ್ತೆ, ಹಲಸಿನ ಮರದ ಸೊಪ್ಪನ್ನು ಕೂಡ ನಾವು ಮೇವಾಗಿ ಉಪಯೋಗ ಮಾಡ್ತೀವಿ. ಮತ್ತೆ ಕತ್ತಾಳೆ ಅಂತ ಹೇಳ್ತೀವಿ, ಕತ್ತಾಳೆ ಬದುಗಳಿಗೆ ಹಾಕಿರ್ತೀವಿ, ಸೊ ಅದನ್ನು ಕೂಡ ಮೇವಾಗಿ ಬಳಕೆ ಮಾಡ್ತಾರೆ. ಬಾಳೆ ದಿಂಡಿರುತ್ತೆ,
1: ಬಾಳೆ ದಿಂಡು, ಬಾಳೆ ಎಲೆ,
0: ಇವನ್ನೆಲ್ಲ ಹಸಿರು ಮೇವಾಗಿ ಉಪಯೋಗ ಮಾಡ್ತೀವಿ. ಈಗ ಟೊಮೆಟೊ ವೇಸ್ಟ್ ಇರುತ್ತೆ, ಕ್ಯಾಬೇಜ್ ಇರುತ್ತೆ, ಕ್ಯಾಬೇಜ್ ಹಾರ್ವೆಸ್ಟ್ ಮಾಡಿದವಾಗ ಅದು ತ್ಯಾಜ್ಯ ಎಲೆ ಭಾಗ,
1: ಮೂಲಂಗಿ
0: ಸೊಪ್ಪು, ಕ್ಯಾರೆಟ್ ಸೊಪ್ಪು, ಇವೆಲ್ಲವನ್ನು
1: ಕಾಲಿಫ್ಲವರ್ ಸೊಪ್ಪು,
0: ಇವೆಲ್ಲವನ್ನು ನಾವು ಹೆಸರು ಮೇವಾಗಿ ದನಕರುಗಳಿಗೆ ಉಪಯೋಗ ಮಾಡಬಹುದು.
1: ಇದು ಒಳ್ಳೆಯ ಪೌಷ್ಟಿಕಾಂಶ ಕೂಡ ಆಗಿರುತ್ತೆ.
0: ಹೌದು, ಪೌಷ್ಟಿಕಾಂಶ ಒಂದು ಇರೋದ್ರ ಜೊತೆ ಅವನ್ನ ಸ್ವಲ್ಪ ಉಪಯೋಗ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಉಪಯೋಗ ಮಾಡ್ಬೇಕು. ಈಗ ಯಾಕೆಂದ್ರೆ ಪೆಸ್ಟಿಸೈಡ್ ಲೋಡ್ ಜಾಸ್ತಿ ಇರುತ್ತೆ ಈ ತರಕಾರಿ ವೇಸ್ಟ್.
1: ಹೌದು,
0: ಹಾಗಾಗಿ ಸ್ವಲ್ಪ ಏನು ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಮತ್ತೆ ಒಂದು 15-20 ದಿನ ಆದ್ಮೇಲೆ ಅವನ್ನ ಮೇವಾಗಿ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ನಾವು ಉಪಯೋಗ,
1: ಯಾವುದೇ ಕಾರಣಕ್ಕೂ ಎಚ್ಚರಿಕೆ ವಹಿಸ್ರಿ. ಅದೇ ದಿನ ಒಂದು 2 ದಿನಕ್ಕೆ ಒಂದು ಪೆಸ್ಟಿಸೈಡ್ ಉಪಯೋಗ ಮಾಡ್ಲೇಬಾರ್ದು, ಅನಾಹುತ ಆಗುತ್ತೆ.
0: ಹೌದು.
1: ಡಾಕ್ಟರ್ ಲತಾ ಅವರೇ, ಈಗ ಮೇವಿನ

0: ಪ್ರತಿಯೊಂದು ಗಿಡದಿಂದ ಗಿಡಕ್ಕೆ ಮಿನಿಮಮ್ 10-15 feet ಅಂತರ ನಾವು ಇಡಲೇಬೇಕಾಗತ್ತೆ, ಅಥವಾ 3x3 meter. ನಾವು ಬ್ಲಾಕ್ ಪ್ಲಾಂಟೇಶನ್ ಆದರೆ 3x3 meter ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ. ಅಥವಾ 5x5 meter ಅಂದರೆ ಅದರದ್ದು ಕೆನಪಿ ಅಂತ ಏನು ಹೇಳ್ತೀವಿ, ಅಗಲ ಎಷ್ಟು ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಸ್ಪೇಸಿಂಗ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಇವನ್ನ ಮಳೆಗಾಲದಲ್ಲೇ ಗುಂಡಿ ತೋಡಬೇಕು, ಅಂದರೆ ಜೂನ್ ಜುಲೈ ಪ್ರಾರಂಭದಲ್ಲಿ 1.5 feet ಆಳದ ಒಂದು ಗುಂಡಿ ತೋಡ್ಬೇಕು. ಸೊ ಆ ಗುಂಡಿಯಲ್ಲಿ ನಾವು ಚೆನ್ನಾಗಿ ಕಳ್ತಿರ್ತಕ್ಕಂತ ಕಾಂಪೋಸ್ಟ್ ಗೊಬ್ಬರ, FIM ಇರ್ಬೋದು, ಮತ್ತೆ ಮೇಲ್ಮಣ್ಣು, ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಗುಂಡಿಗೆ ತುಂಬಿ, ಆಮೇಲೆ ಒಳ್ಳೆ ಉತ್ಕೃಷ್ಟವಾದ ಸಸಿಗಳನ್ನ ನಮ್ಮ ಪ್ರದೇಶಕ್ಕೆ ಯಾವ ಸೂಕ್ತ ಅಂತ ನೋಡಿಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಆಮೇಲೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಳೆ ಬರಲಿಲ್ಲ ಅಂತ ಅಂದ್ರೆ ನಾವು ಸ್ವಲ್ಪ ನೀರು ಕೊಡಬೇಕು. ಆಮೇಲೆ ಪ್ರಾಣಿ ಪಕ್ಷಿಗಳಿಂದ ಏನಾದ್ರೂ ತೊಂದರೆ ಆಗಬಹುದು, ಅಥವಾ ಪ್ರಾಣಿಗಳು ತಿನ್ಬಹುದು ಅವನ್ನ. ಸೊ ಆಮೇಲೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ನೆರಳಿನ ಅವಶ್ಯಕತೆ ಇರುತ್ತೆ, ನೆರಳಿಂದ
1: ರಕ್ಷಣೆ
0: ಮೃದು ಇರುತ್ತೆ, ಹಂಗಾಗಿ ಕೀಟಬಾಧೆ ರೋಗ ಬಾಧೆನೂ ಜಾಸ್ತಿ ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಅವುಗಳಿಂದ ಗಿಡ ಮರಗಳನ್ನ ಸಂರಕ್ಷಣೆ ಮಾಡಬೇಕಾಗತ್ತೆ.
1: ಸ್ವಲ್ಪ ನೀವು ಭದ್ರತೆ ಒದಗಿಸಬೇಕು, ಒಂದೆರಡು ವರ್ಷ
0: ಅದೊಂದು ಸ್ವಲ್ಪ ಸ್ಟರ್ಡಿ ಆಗಿ ಸ್ಟೇಬಲ್ ಆಗಿ ಸ್ಥಿರವಾಗಿ ಇರೋವರೆಗೂ, ಆಮೇಲೆ ಅದು ತಂತಾನೆ
1: ಬೆಳೀತಾ ಹೋಗ್ತದೆ, ಮತ್ತೆ ಅದಕ್ಕೆ ಒಂದು ಏನು ರೆಸಿಸ್ಟೆನ್ಸ್ ಶಕ್ತಿ
0: ಬಂದಿರುತ್ತೆ.
1: ಡಾಕ್ಟರ್ ಲತಾ ಅವರೇ, ಈಗ ಮೇವಿನ ಗಿಡಮರಗಳನ್ನು ಪ್ರಾರಂಭಿಕ ಮತ್ತು ಮಧ್ಯಂತರದಲ್ಲಿ ನಾವು ಹೆಂಗೆ ನಿರ್ವಹಣೆ ಮಾಡಬೇಕಾಗುತ್ತೆ?
0: ಇದು ಬಹಳ ಮುಖ್ಯವಾದದ್ದು ಸರ್. ಯಾಕೆಂತಂದ್ರೆ ನಾವು ಇವನ್ನ ಕೃಷಿ ಅರಣ್ಯ ವ್ಯವಸ್ಥೆನಲ್ಲಿ ಬೆಳ್ಕೊಂತೀವಿ ಅಂತಂದ್ರೆ, ಕೃಷಿ ಅರಣ್ಯ ಅಂದ್ರೆ ಕೃಷಿ ಜೊತೆನೆ ಕೃಷಿ ಬೆಳೆಗಳ ಜೊತೆ ಅರಣ್ಯ ಮರಗಳನ್ನ ಮೇವಿನ ಮರಗಳನ್ನ ಬೆಳೀತಕ್ಕಂಥದ್ದು ಇದನ್ನ. ಸೊ ಇದರಲ್ಲಿ ಸೊ ನಾವು ಮೇವಿನ ಮರಗಳು ತುಂಬಾ ಅಗಲಕ್ಕೆ ಬೆಳೆಯೋದು ಬಿಟ್ಟವಾಗ ಕೃಷಿ ಬೆಳೆಗಳಿಗೆ ನೆರಳಾಗ್ಬಿಡುತ್ತೆ, ಅದ್ರ ಇಳುವರಿ ಕಡಿಮೆ ಆಗುತ್ತೆ. ಆದ್ರಿಂದ ಇವನ್ನ ಸೂಕ್ತ ಸಮಯಕ್ಕೆ ನಾವು ಪ್ರೂನಿಂಗ್ ಅಂತ ಅಂದ್ರೆ ರೆಂಬೆ ಕೊಂಬೆಗಳನ್ನ ಸವರೋದು ಬಹಳ ಮುಖ್ಯ ಆಗುತ್ತೆ, ಕತ್ತರಿಸಾಗ್ತಾ ಇರಬೇಕು. ಈ ಮೇವಿನ ಗಿಡ ಮರಗಳು ಸಾಮಾನ್ಯವಾಗಿ ಸೊ ಜಮೀನಿನ ಸುತ್ತದಲ್ಲಿ ಬದುಗಳ ಮೇಲೆ ಬೆಳೆಯೋದಾದ್ರೆ ಸೊ 3x3 meter ಅಂತರದಲ್ಲಿ, 5x5 meter ಅಂತರದಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ನೆಡಬೇಕಾಗತ್ತೆ. ಪ್ರಾರಂಭಿಕ ವರ್ಷದಲ್ಲಿ ಮಳೆ ಇಲ್ಲದೆ ಇದ್ರೆ ನಾವು ಸರಿಯಾದ ನೀರಿನ ವ್ಯವಸ್ಥೆಯನ್ನ ನೋಡ್ಕೋಬೇಕಾಗತ್ತೆ, ಕಳೆಗಳ ನಿರ್ವಹಣೆ ಮಾಡಬೇಕಾಗತ್ತೆ, ಸಸಿಗಳನ್ನ ಪ್ರಾಣಿಗಳಿಂದ ರಕ್ಷಿಸೋದು ಬಹಳ ಮುಖ್ಯ ಆಗತ್ತೆ, ಅಗತ್ಯ ಪೋಷಕಾಂಶಗಳನ್ನ ಅವಕ್ಕೂ ಸಹಿತ ಬೇಕಾಗತ್ತೆ, ನಾವು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ, ಹಾಗೆ ರೋಗ ಮತ್ತೆ ಕೀಟಬಾಧೆಗಳಿಂದ ಅವನ್ನ ರಕ್ಷಿಸಬೇಕಾಗತ್ತೆ. ಅದಲ್ಲದೆ ನಿಯಮಿತವಾಗಿ ಅವನ್ನ ಕಟ್ ಮಾಡಬೇಕು, ಅಂದ್ರೆ ರೆಂಬೆ ಕುಂಭಗಳನ್ನ ಸವರ್ಬೇಕು. ಆಮೇಲೆ ಮಧ್ಯಂತರದಲ್ಲಿ ಅಂತ ಅಂದವಾಗ ಅವು ಬೆಳೆದು 5-6 years ಆದ್ಮೇಲೆ ಬೇರುಗಳು ಸಹಿತ ಹರಡ್ಕೊಂಡಿರ್ತವೆ. ಸೊ ಬೇರುಗಳನ್ನು ಸಹಿತ ನಾವು ಪ್ರೂನಿಂಗ್ ಮಾಡಬೇಕು, ಸವರ್ಬೇಕಾಗತ್ತೆ. ಸೊ ಮೇಲ್ಭಾಗ ಅಂದ್ರೆ ಅಬೋ ಗ್ರೌಂಡ್ ಲೆವೆಲ್ ಅಂತ ಹೇಳ್ತೀವಿ, ಮಣ್ಣಿನ ಮೇಲ್ಭಾಗ ಮತ್ತೆ ಮಣ್ಣಿನ ಕೆಳಭಾಗ ಎರಡನ್ನು ಸಹಿತ ಪ್ರೂನಿಂಗ್ ಮಾಡಿದವಾಗ ಅವು ಇನ್ನೂ ಹೆಚ್ಚು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ ಸರ್. ಈ ರೀತಿ ನಿರ್ವಹಣೆ ಮಾಡಬೇಕು.
1: ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಮೇವಿನ ಮರಗಳ ಕಟಾವು ಮತ್ತು ಪಶುಗಳಿಗೆ ಯಾವ ಹಂತದಲ್ಲಿ ನೀಡಬೇಕಾಗತ್ತೆ?
0: ಹೌದು ಸರ್, ಇದು ಸಾಮಾನ್ಯವಾಗಿ ಇವನ್ನ ನಾಟಿ ಮಾಡಿದ 8-10 weeks ನಂತರ ಅವು ಕಟಾವಿಗೆ ಬರ್ತವೆ. ಅಂದ್ರೆ ಪ್ರಥಮ ಮೊದಲನೇ ಕಟಾವು ಅಂತಂದ್ರೆ 8-10, ಕೆಲವೊಂದು 6 weeks ನಾವು ಕಟಾವಿಗೆ ಬಂದ್ಬಿಡತ್ತೆ. ಸೊ ಸಾಮಾನ್ಯವಾಗಿ ನಾವು 8-10 weeks ಅಂತ ಹೇಳ್ತೀವಿ. ಅಥವಾ ಮರಗಳ ಒಂದು ಎತ್ತರ 1.5-3 meter ಎತ್ತರದವರೆಗೆ ತಲುಪಿದಾಗ ಮೊದಲನೇ ಕಟಾವನ್ನ ನಾವು ಪ್ರಾರಂಭ ಮಾಡಬಹುದಾಗತ್ತೆ. ತದನಂತರದಲ್ಲಿ 2-3 weeks ಕಟಾವನ್ನ ನಿಯಮಿತವಾಗಿ ಕತ್ತರಿಸಿ ಅವನ್ನ ಮೇವಾಗಿ ಉಪಯೋಗ ಮಾಡಬಹುದು. ತುಂಬಾ ಹಳೆ ಎಲೆಗಳು ಗಟ್ಟಿಯಾದ ಕಾಂಡಭಾಗವನ್ನ ನಾವು ತಗೋಬಾರದು ಮೇವಾಗಿ, ಅಂದ್ರೆ ಅವು ಜಾನುವಾರುಗಳು ಅವನ್ನ ಇಷ್ಟಪಡೋದಿಲ್ಲ ತಿನ್ನಕ್ಕೆ. ಸೊ ಮೃದುವಾದ ಎಲೆ ಮತ್ತು ಕೊಂಬೆಗಳನ್ನ ನೀಡೋದ್ರಿಂದ ಬಹಳ ಚೆನ್ನಾಗಿ ತಿಂತವೆ. ಅದಲ್ಲದೆ ಇವುಗಳ ಮೇಲೆ ಎಲೆ ಮತ್ತೆ ಮೃದು ಕಾಂಡಭಾಗವನ್ನ ಕತ್ತರಿಸಿ ಒಣಗಿಸಿ ಸಹಿತ ಸಂಗ್ರಹಿಸಿ ಅವನ್ನ ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡಬಹುದಾಗತ್ತೆ. ಕೆಲವು ಜಾತಿಯ ಹಸಿರೆಲೆಗಳನ್ನ ರಸಮೇವಾಗಿ ನಾವು ಮಾಡಬಹುದು. ಈಗ ಬೇರೆ ಬೇರೆ ಮೇವಿನ ಮರಗಳನ್ನ ಕಟ್ ಮಾಡಿ ರಸಮೇವಾಗಿ ಸೈಲೇಜ್ ಅಂತ ಹೇಳ್ತೀವಿ, ಅದೇ ರೀತಿ ಅದನ್ನು ಕೂಡ ನಾವು ಸಂಗ್ರಹಿಸಿ ಬೇಸಿಗೆನಲ್ಲಿ ಕೊಡಬಹುದಾಗತ್ತೆ. ಬರಗಾಲದಲ್ಲಿ ಜಾನುವಾರುಗಳಿಗೆ ಹಸಿರು ಮೇವನ್ನ ಒದಗಿಸ್ಬೇಕು ಅಂದ್ರೆ ಮೇವಿನ ಫ್ರೆಶ್ ಫಾಡರ್ನ ತಗೋಬಹುದು, ಹಾಗೆ ಅವನ್ನ ಸಂಗ್ರಹಣೆ ಮಾಡಿಯೂ ಕೂಡ ಶೇಖರಣೆ ಮಾಡಿಯೂ ಕೂಡ
1: ಕೊಡಬಹುದು.
0: ಹೌದು.
1: ಇನ್ನು ಈಗ ಈ ಸೊಪ್ಪನ್ನ ಬಳಸುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತಾ?
0: ಹೌದು,

0: ಇದು ಬಹಳ ಮುಖ್ಯವಾದದ್ದು.
1: ಇದು ಹಂಗೆ ಉಪಯೋಗಿಸಿದ್ರೆ ಏನು ಜಾನುವಾರುಗಳಿಗೆ ಏನು ತೊಂದರೆ ಆಗ್ಬೋದು ಇದನ್ನು ಕೂಡ ಹೇಳಿ.
0: ಹೌದು ಸರ್, ಈ ಸೊಪ್ಪುಗಳನ್ನು ನಾವು ಉಪಯೋಗ ಮಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಫಾರ್ ಎಕ್ಸಾಂಪಲ್, ನಾವು ಸುಬಾಬುಲ್ ಅಂತ ಸಾಮಾನ್ಯವಾಗಿ ಕುರಿ ಮೇಕೆ ಇವುಗಳಿಗೆ ನೀಡ್ತಾರೆ. ಸೊ ಇದರಿಂದ ಈ ಸುಬಾಬುಲ್ ಅಂತ ಈ ಅನೇಕ ಮೇವಿನ ಮರಗಳು, ಇವು ಏನು ದ್ವಿದಳ ಜಾತಿ ಸೇರಿರ್ತವೆ, ಮತ್ತು ಮೈಮೋಸಿನ್, ಈ ಸುಬಾಬುಲಲ್ಲಿ ಮೈಮೋಸಿನ್ ಅಂತ ಒಂದು ಆಲ್ಕಲೈಡ್ ಇರುತ್ತೆ. ಅದನ್ನು ನಾವು ಜಾಸ್ತಿ ಯಾವುದೇ ಹಸಿರು ಮೇವಾಗಲಿ ಜಾಸ್ತಿ ಇದೆ ಅಂತ ಜಾಸ್ತಿ ಜಾಸ್ತಿ ಕೊಟ್ಟವಾಗ ಅಜೀರ್ಣ ಆಗಿಬಿಡುತ್ತೆ, ಹೊಟ್ಟೆ ಉಬ್ರ ಕಾಣಿಸುತ್ತೆ. ಸೊ ಹಾಗೆ ಈ ಮೇಕೆ ಮತ್ತೆ ಕುರಿಗಳಲ್ಲಿ ಗರ್ಭಪಾತ ಆಗೋ ಸಂಭವ ಕೂಡ ಜಾಸ್ತಿ ಇರುತ್ತೆ, ಈ ಮೈಬೋಸಿನ್ ಕಂಟೆಂಟ್ ಜಾಸ್ತಿ ಆದವಾಗ. ಆದ್ರಿಂದ 30% ಮಾತ್ರ ಕೊಡಬೇಕು. ಒಂದಿನಕ್ಕೆ ನಾವು 10 kg ಕೊಡ್ತಾ ಇದೀವಿ ಅಂದ್ರೆ ಹಸಿರು ಮೇವನ್ನ, ಈ ಸುಬಾಬುಲ್ನ ನಾವು 3 kg ಅಷ್ಟು ಅಷ್ಟೇ ಕೊಡಬೇಕಾಗತ್ತೆ. ಇನ್ನು ಉಳಿದಿದ್ದು ಬೇರೆ ಬೇರೆ ಇದನ್ನ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದ್ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ತಗೊಂಡ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಹಾಗೆ ಇದು ಮೈಮೋಸಿನ್ ಕಂಟೆಂಟ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬೇಕು ಸೊಪ್ಪನ್ನ ಕಟಾವ್ ಮಾಡಿ. ಸೊ 1-2-3 ಗಂಟೆ ಬಿಸಿಲಿನಲ್ಲಿ ಹಾಕಿದವಾಗ ಆ ಮೈಮೋಸಿನ್ ಕಂಟೆಂಟ್ ಕಡಿಮೆ ಆಗುತ್ತೆ, ತದನಂತರದಲ್ಲಿ ನಾವು ಅದನ್ನ ಕೊಡಬೇಕಾಗತ್ತೆ. ಸೊ ಬೇರೆ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ, ರಸಮೇವು ಮಾಡೋದು ಅಥವಾ ಒಣಗಿಸಿ ಪುಡಿ ಮಾಡಿ ಕೊಡೋದು, ಈ ರೀತಿ ಮಾಡೋದು ಈ ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕಾಗತ್ತೆ.
1: ಇನ್ನೊಂದು ಡಾಕ್ಟರ್ ಲತಾ ಅವರೇ, ನಮಗೆ ಈ ಹೊಸದಾಗಿ ನಾವು ಮೇವು ಮಾಡ್ಕೊಳ್ಳೋದ್ರಿಂದ ರೈತರಿಗೂ ಲಾಭ ಇದೆ ಪರಿಸರಕ್ಕೂ ಲಾಭ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ, ಆದರೆ ನಿಜವಾಗೂ ಈ ಗಿಡಮರಗಳು ಅದು ಮೇವಿನ ಗಿಡಮರಗಳಿಂದ ರೈತರಿಗೆ ಮತ್ತು ಪರಿಸರಕ್ಕೆ ಏನೇನು ಲಾಭ ಇದೆ?
0: ಇದು ಅನೇಕ ಲಾಭಗಳನ್ನು ನಾವು ನೋಡ್ತೀವಿ, ರೈತರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಲಾಭಗಳನ್ನು ನಾವು ನೋಡ್ತೀವಿ ಇದರಲ್ಲಿ. ಸೊ ಪ್ರತ್ಯಕ್ಷವಾಗಿ ಅಂತ ಅಂದರೆ ಇವು ಉತ್ಕೃಷ್ಟವಾದ ಮೇವನ್ನು ಒದಗಿಸ್ತವೆ. ಸಸಾರಜನಕ ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶ, ಸುಣ್ಣದ ಅಂಶ, ಅನೇಕ ಪೋಷಕಾಂಶಗಳು ಇರೋದ್ರಿಂದ ಉತ್ಕೃಷ್ಟವಾದ ಮೇವನ್ನು ನಾವು ರಾಸುಗಳಿಗೆ ಕೊಡೋದ್ರಿಂದ ಸೊ ಒಂದು ಏನು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಗುಣಮಟ್ಟ ಜಾಸ್ತಿ ಆಗುತ್ತೆ, ಮಾಂಸದ ಇಳುವರಿ ಮತ್ತು ಗುಣಮಟ್ಟ ಜಾಸ್ತಿ ಆಗುತ್ತೆ, ಅದರಿಂದ ಲಾಭದಾಯಕ ರೈತರಿಗೆ, ಅದು ಪ್ರತ್ಯಕ್ಷ ಅಂತ ಹೇಳ್ಬೋದು. ಪರೋಕ್ಷವಾಗಿ ಅಂತಂದರೆ ತನ್ನ ಜಮೀನಿನಲ್ಲಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸ್ತವೆ, ಬೇರೆ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿ ಹಾಗೆ ಮಣ್ಣಿನ ಕೊಚ್ಚಣೆ ಕೂಡ ಕಡಿಮೆ ಮಾಡ್ತವೆ. ಇವು ಬೇರುಗಳು ಆಳವಾಗಿರೋದ್ರಿಂದ ಮಣ್ಣನ್ನು ಈ ಸುಲಭವಾಗಿ ಕೊಚ್ಚಣೆ ಆಗೋದನ್ನು ಆಗಕ್ಕೆ ಬಿಡೋದಿಲ್ಲ ಇವು. ಸೊ ಅದು ಪರೋಕ್ಷವಾಗಿ. ಹಾಗೆ ಇವುಗಳು ಹೂವು ಎಲ್ಲ ಬಿಡ್ತವೆ, ಬೇವು, ಒಂಗೆ ಇವೆಲ್ಲ ಏನಿರ್ತವೆ ಹೂವು, ಅಲ್ಲಿ ಜೇನುಗಳಿಗೆ ಅನುಕೂಲ ಆಗುತ್ತೆ. ಜೇನು ನೊಣಗಳು ಹೂವನ್ನ ಪರಾಗಸ್ಪರ್ಶ ಮಾಡ್ತವೆ. ಸೊ ನೆಕ್ಸ್ಟ್ ಅಲ್ಲಿ ಜೇನು ಗೂಡು ಕಟ್ಟುತ್ತೆ. ಸೊ ಅವಾಗ ಜೇನು ಕೂಡ ಅವರಿಗೆ ಆದಾಯದ ಒಂದು ಮೂಲ ಅಂತ ಹೇಳ್ಬೋದು.
1: ಹಸಿರು ಪರಿಸರಕ್ಕೆ ಪಕ್ಷಿಗಳು ಮತ್ತೆ ಚಿಟ್ಟೆಗಳು ಬಂದು ಕೂತ್ಕೋತವೆ.
0: ಹೌದು, ಬಯೋಡೈವರ್ಸಿಟಿ ಚೆನ್ನಾಗಾಗುತ್ತೆ, ಪರಿಸರ ಸಮತೋಲನ ಆಗುತ್ತೆ. ಅಂದ್ರೆ ಏನು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತಲ್ಲ ಇಂಗಾಲ, ಸೊ ಅದನ್ನು ಕೂಡ ತಮ್ಮ ದೇಹದಲ್ಲಿ ಸ್ಥಿರೀಕರಿಸ್ತವೆ, ಅಂದ್ರೆ ತಮ್ಮ ಕಾಂಡಭಾಗದಲ್ಲಿ ಹೀರ್ಕೊಂಡು ಸ್ಟೋರ್ ಮಾಡೋದ್ರಿಂದ ಪರಿಸರ ಸಮತೋಲನ ಆಗುತ್ತೆ, ಪರಿಸರ ಮಾಲಿನ್ಯವನ್ನ ಕಂಟ್ರೋಲ್ ಮಾಡಲಿಕ್ಕೆ ಇವು ಅನುಕೂಲ ಆಗುತ್ತೆ. ಹಾಗೆ ಗಾಳಿಯ ವೇಗ ಜಾಸ್ತಿ ಇದ್ದು ಬೆಳೆಗಳೆಲ್ಲ ಬಿದ್ದೋಗುವಂತ ಒಂದು ಪರಿಸ್ಥಿತಿ ಇರುತ್ತಲ್ಲ, ಅದನ್ನು ಕೂಡ ಈ ಮೇವಿನ ಮರಗಳು ನಾವು ಬದುಗಳಲ್ಲಿ ಹಾಕಿದ್ದವಾಗ ಬೇಲಿಗಳಾಗಿ ಕೆಲಸ ಮಾಡ್ತವೆ. ಹಾಗೆ ಅದ್ರ ಜೊತೆಗೆ ಇವನ್ನ ಉರುವಲಾಗಿ ಬಹು ಉಪಯೋಗಿ ಮರಗಳು ಇವೆಲ್ಲ. ಸೊ ಉರುವಲವಾಗಿ ಇಂಧನವಾಗಿ ನಾವು ಬೆಳೆಸ್ತೀವಿ, ಹಾಗೆ ಹಸಿರೆಲ್ಲ ಗೊಬ್ಬರವಾಗಿ ಉಪಯೋಗ ಮಾಡ್ತೀವಿ. ಇವುಗಳನ್ನ ಗ್ಲೈರಿಸಿಡಿ ಅಂತೀವಿ, ಒಂಗೆ ಸೊಪ್ಪು ಅಂತೀವಿ, ಇವನ್ನೆಲ್ಲ ನಾವು ಹಸಿರು ಮೇವು ಜೊತೆಗೆ ಹಸಿರೆಲ್ಲ ಗೊಬ್ಬರವಾಗಿ ಜಮೀನಿಗೆ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿಯಾಗಿ ಅಲ್ಲಿನ ಒಂದು ಇಳುವರಿ, ಬೇರೆ ಕೃಷಿ ಬೆಳೆಗಳ ಇಳುವರಿ ಕೂಡ ಚೆನ್ನಾಗಾಗುತ್ತೆ. ಹೀಗೆ ರೈತ ಪ್ರತ್ಯಕ್ಷವಾಗಿ ಲಾಭ ಪಡಿತಾರೆ ಮತ್ತೆ ಪರೋಕ್ಷವಾಗಿ ಪರಿಸರವನ್ನ ನಾವು ಸಮತೋಲನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
1: ಅದಕ್ಕಾಗಿ ಈಗ ಮೇವಿನ ಗಿಡ ಮರಗಳು ನಮ್ಮ ಒಬ್ಬ ರೈತ ಕುಟುಂಬಕ್ಕಾಗಲಿ ಯಾವುದೇ ಒಬ್ಬ ಮನೆತಂದೆಯವರಿಗಾಗಲಿ ಇದು ಒಳ್ಳೆ ಪ್ರಭಾವ ಬೀರ್ತದೆ. ಈ ಮೇವಿನ ಮರಗಳು ಗಿಡಗಳು ನಮಗೆ ಇನ್ನೂ ಹೆಚ್ಚು ಉಪಯುಕ್ತತೆ ಉಂಟಾಗ್ತದೆ, ನಮಗೆ ಹೆಚ್ಚು ಇದು ಇದರಿಂದ ಏನು ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸ್ಕೋಬಹುದು ಮತ್ತೆ ಸಾಮಾಜಿಕವಾಗಿಯೂ ಕೂಡ ನಾವು ಇದರಿಂದ ಸದೃಢರಾಗಬಹುದು ಅಂತೀರಿ?
0: ಹೌದು ಸರ್, ಇದು ಅವಾಗಲೇ ಹೇಳ್ದಂಗೆ ನಮ್ಮ ಪರಿಸರವನ್ನ ಸಮತೋಲನ ಮಾಡುತ್ತೆ ಮತ್ತೆ ಆರ್ಥಿಕವಾಗಿ ಅನೇಕ, ಈಗ ಸೌದೆ ತರಬೇಕು ಅಂದ್ರೆ ಅವ್ರು ದುಡ್ಡು ಕೊಡಬೇಕು, ಇವುಗಳ ಟೊಂಗೆಗಳು ಏನಿರ್ತವೆ ಅವನ್ನೆಲ್ಲ ಒಣಗಿದ್ದು ಬಿದ್ದಿರ್ತವೆ, ಅವನ್ನ ಸೌದೆಯಾಗಿ ಉಪಯೋಗ ಮಾಡಬಹುದಾಗತ್ತೆ. ಹಸಿರೆಲ್ಲ ಗೊಬ್ಬರವನ್ನ, ಈಗ ಕಂಪೋಸ್ಟ್ ಗೊಬ್ಬರವನ್ನ ಕೊಂಡಕ್ಕೆ ಅವರಿಗೆ ಕಷ್ಟ ಆಗತ್ತೆ, ಹಸಿರೆಲ್ಲ ಗೊಬ್ಬರವನ್ನ ನಾವು ಈ ಮೇವಿನ ಗಿಡ ಮರಗಳನ್ನ ಕಟಾವ್ ಮಾಡಿ ಹಾಕಿ ಹಾಕಿದ್ರೆ ಹಸಿರೆಲೆ ಗೊಬ್ಬರವಾಗಿ

0: ಗ್ಲೈರಿಸಿಡಿಯ ಅಂತ ಹೇಳ್ತೀವಿ, ವಂಗೆ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಎಬ್ಬೇವ್ ಇರ್ಬೋದು, ಇವೆಲ್ಲ ಎಲೆಗಳನ್ನ ನಾವು ಜಮೀನಿಗೆ ಸೇರಿಸಿದ್ರೆ
1: ಅಲ್ಲೂ ಕೂಡ ಫಲವತ್ತತೆ
0: ಆಗುತ್ತೆ. ರಾಸಾಯನಿಕ ಗೊಬ್ಬರದ ಮೇಲೆ ನಮ್ಗೇನು ಅವಲಂಬಿತ ಆಗೋದನ್ನ ಕಡಿಮೆ ಮಾಡಬಹುದು.
1: ಮತ್ತೆ ಭೂಮಿನ ಮೇಲ್ಪದರನ್ನು ಕೂಡ ನಾವು ಜಾಸ್ತಿ ಉಳಿದಾಗ ಮುಚ್ಚಿಗೆ ಮಾಡಬಹುದು.
0: ಹೌದು,
1: ಅಲ್ಲಿ ನೀವು ತಂಪು ಶೇಖರಣೆ ಆಗ್ಲಿಕ್ಕೆ
0: ಏನು ಬೇರೆ ಕೃಷಿ ಬೆಳೆಗಳಿಗೆ ನೆರಳೇನಾದ್ರೂ ಸ್ವಲ್ಪ ಬೇಕಿತ್ತು ಅಂದ್ರೆ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ, ಬಾಳೆ ಇಂಥ ಕಡೆ, ಅಥವಾ ನಾವು ಹೇಲಕ್ಕಿ ಅಂತೀವಿ ಇಂಥ ಕಡೆ, ಅಥವಾ ಕಾಫಿ ಬೆಳೆ, ಇಲ್ಲಿ ನಾವು ಆಲ್ವಾಣದ ಮರ, ಎರಿತ್ರಿನಾ ಅಂತ ಹೇಳ್ತೀವಿ, ಆಲ್ವಾನ ಅಥವಾ ಹಗಸೆ ಮರವನ್ನ ನಾವು ಬೆಳೆದವಾಗ ಸಾಲ್ನಲ್ಲಿ ನೆರಳನ್ನ ಕೊಡುತ್ತೆ, ಹಾಗೆ ಮಣ್ಣಿನ ಫಲವತ್ತತೆಯನ್ನ ಕೂಡ ಜಾಸ್ತಿ ಮಾಡುತ್ತೆ. ಸೊ ರೈತರಿಗೆ ಎರಡು ರೀತಿಯಿಂದ ಲಾಭ ಆಗುತ್ತೆ ಅಲ್ಲಿ.
1: ತುಂಬಾ ಸಂತೋಷ ಡಾಕ್ಟರ್ ಲತಾ ಅವರೇ, ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಒಬ್ಬ ಹಿರಿಯ ವಿಜ್ಞಾನಿಯಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತು ನಮ್ಮ ರೈತ ಬಾಂಧವರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ ಮತ್ತು ಅದರ ನಿರ್ವಹಣೆ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರು ಕೇಳ್ತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಎಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ನಾನು ಡಾಕ್ಟರ್ ಲತಾ ಎಚ್ ಎಸ್ ಅಂತ ಹೇಳಿ, ಹಿರಿಯ ವಿಜ್ಞಾನಿ ಬೇಸಾಯಶಾಸ್ತ್ರ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರಿನಿಂದ, ನನ್ನ ದೂರವಾಣಿ ಸಂಖ್ಯೆ 8197995325, ಮತ್ತೊಮ್ಮೆ 8197995325. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ ಈ ಕುರಿತು ಡಾಕ್ಟರ್ ಲತಾ ಎಚ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೇಳೋಣ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್: ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಈ ಮಾತುಕತೆಯ ನಂತರ ಭಾರತ ಮತ್ತು ವಿಯೆಟ್ನಾಂ ನಡುವೆ ಇಂದು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ಸಾರ್ವಜನಿಕ ವಲಯದ ಲೆಕ್ಕ ಪರಿಶೋಧನೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹಲವಾರು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ 1 ತಿಂಗಳ ಒಳಗೆ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡುತ್ತಿರುವಂತಹ ಮೊದಲ ರಾಷ್ಟ ಭಾರತವಾಗಿದ್ದು, ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ಅವರು ಎಷ್ಟು ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನ ಪ್ರಾಚೀನ ಚಂಪಾ ನಾಗರಿಕತೆಯ ಮೈಸನ್ ಮತ್ತು ನಾನ್ ಟೌನ್ ದೇಗುಲಗಳನ್ನು ಭಾರತ ಪುನಃ ಸ್ಥಾಪಿಸುತ್ತಿದೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಭಾರತ ಡಿಜಿಟಲೀಕರಣಗೊಳಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಎರಡೂ ದೇಶಗಳ ನಡುವಿನ ಪಾಲುದಾರಿಕೆಯಲ್ಲಿ ಪರಂಪರೆ ಮತ್ತು ಅಭಿವೃದ್ಧಿ ಎರಡೂ ಮಹತ್ವದ ವಿಷಯಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಭಾರತದ ಕೃಷಿ, ಮೀನುಗಾರಿಕೆ ಮತ್ತು ಪ್ರಾಣಿ ಉತ್ಪನ್ನಗಳು ವಿಯೆಟ್ನಾಂಗೆ ಸುಗಮವಾಗಿ ರಫ್ತಾಗುತ್ತಿದ್ದು, ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಇಂದು ಎರಡೂ ದೇಶಗಳು ಕೇಂದ್ರ ಬ್ಯಾಂಕುಗಳ ನಡುವಿನ ಸಹಕಾರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಯುಪಿಎ ಮತ್ತು ವಿಯೆಟ್ನಾಂನ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಒಂದುಗೂಡಿಸಲಾಗುವುದು. ವಿಯೆಟ್ನಾಂ ಭಾರತದ ಆಕ್ಟ್ ಈಸ್ಟ್ ಯೋಜನೆ ಮತ್ತು ವಿಷನ್ ಓಷನ್ನ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವ ಮೂಲಕ ಉಭಯ ದೇಶದವರು ಕಾನೂನು, ನಿಯಮ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾಗಿ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನೀಡಿದ ಸಹಕಾರಕ್ಕಾಗಿ ಭಾರತವು ವಿಯೆಟ್ನಾಂಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭಾರತ ಭೇಟಿಯು ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಆಯೋಜನೆ ಮಾಡಿದಂತಹ ಔಪಚಾರಿಕ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದಂತಹ ಸಚಿವರು, ಈ ಭೇಟಿಯು ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವಂತಹ ಸಂಬಂಧಗಳನ್ನು ಒತ್ತಿ ಹೇಳುತ್ತದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮುಂದಿನ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಾದ ಕೆಎ ಸೆಂಟೋ ಟೈಯನ್, ಎನ್ ಆನಂದ್, ಸಿಟಿಆರ್ ನಿರ್ಮಲ್ ಕುಮಾರ್ ಮತ್ತು ಇತರರೊಂದಿಗೆ ರಾಜ್ಯಪಾಲರನ್ನು ಅವರು ಭೇಟಿಯಾದರು. ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ತನ್ನ ಬಹುಮತವನ್ನು ಸಾಬೀತುಪಡಿಸಲು ಇನ್ನೂ 10 ಸ್ಥಾನಗಳು ಅವಶ್ಯಕವಾಗಿವೆ. ಇದಕ್ಕೆ ರಾಜ್ಯಪಾಲರ ಬಳಿ 2 ವಾರಗಳ ಕಾಲ ಅವಕಾಶವನ್ನು ಪಕ್ಷವು ಕೋರಿದೆ. ಇಂದು ಮುಂಜಾನೆ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಮತ್ತು ಪಕ್ಷದ ಇತರ ನಾಯಕರು ಟಿವಿಕೆ ಮುಖ್ಯಸ್ಥರನ್ನು ಭೇಟಿ ಮಾಡಿ 5 ಶಾಸಕರ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೊಂದು ಬೆಳವಣಿಗೆಯಲ್ಲಿ ವೇಸಿಕೆ ಮುಖ್ಯಸ್ಥರಾದಂತಹ ಥೋಲ್ ತಿರುಮಾವಲವನ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಟಿವಿಕೆ ನೀಡಿದ ಆಹ್ವಾನದ ಬಗ್ಗೆ ತಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರು 1 ಅಥವಾ 2 ದಿನಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾದ ಟಿವಿಕೆಯನ್ನು ಸರ್ಕಾರ ರಚಿಸಲು ಕರೆಯುವ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಎಐಎಡಿಎಂಕೆ ಚುನಾಯಿತ ಶಾಸಕರ ಒಂದು ಭಾಗವು ಪಕ್ಷದ ನಾಯಕತ್ವವು ಟಿವಿಕೆಯನ್ನು ಬೆಂಬಲಿಸಬೇಕೆಂದು ಬಯಸುತ್ತದೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು, ಗೃಹ ಬಳಕೆ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ಲೈನ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ನಡೆಯಲಿದೆ. ಈ ಸಮಾರಂಭವು 10:00 AM ಆರಂಭವಾಗಲಿದೆ ಎಂದು ರಾಜ್ಯ

ಬಿಜೆಪಿ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನ ಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟ್ರೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನವದೆಹಲಿಯಲ್ಲಿ ಇಂದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನಾಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನಗಳು, ಸೈಬರ್ ಭೌತಿಕ ವ್ಯವಸ್ಥೆಗಳು, ವಿದ್ಯುತ್ ಚಲನಶೀಲತೆ, ಶುದ್ಧ ಇಂಧನ ಮತ್ತು ಸುಧಾರಿತ ಕಂಪ್ಯೂಟಿಂಗ್ನಲ್ಲಿ ಈ ಕ್ಷೇತ್ರಗಳಿಗೆ ಭಾರತ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಜಂಟಿ ಸಂಶೋಧನೆ ಮತ್ತು ಕೈಗಾರಿಕಾ ಪಾಲುದಾರಿಕೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಒನಾಡಾ ಕಿಮಿ, ಕ್ಷಿಪ್ರ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯತೆಯತ್ತ ಭಾರತಕ್ಕಿರುವಂತಹ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ. ಈ ಸಭೆಯಲ್ಲಿ ವಿನಿಮಯ ಮಾಡಿಕೊಂಡ ಒಪ್ಪಂದಗಳು ಸಂಶೋಧನೆ ಮತ್ತು ಅನ್ವಯಿಕ ಕ್ಷೇತ್ರಗಳಲ್ಲಿ ಗಾಢವಾದ ಸಹಕಾರಕ್ಕೆ ದಾರಿ ಮಾಡಿಕೊಡಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಕೊಲಿಜಿಯಂ ಇದೇ ಸೋಮವಾರ ನಡೆದ ಸಭೆಯಲ್ಲಿ ವಕೀಲರಾದಂತಹ ಮೋನಿಕಾ ಚಿಬ್ಬರ್ ಶರ್ಮಾ, ಹರ್ಮಿತ್ ಸಿಂಗ್ ಡಿಯೋಲ್, ಪೂಜಾ ಚೋಪ್ರಾ, ಸುಶೀತ್ ಬಿನ್ಲಿಶ್, ನವನೀತ್ ಸಿಂಗ್, ದಿವ್ಯಾ ಶರ್ಮಾ, ರವೀಂದ್ರ ಮಲಿಕ್, ಪ್ರವೀಂದ್ರ ಸಿಂಗ್ ಚೌಹಾಣ್, ರಾಜೇಶ್ ಗೌರ್ ಮತ್ತು ಮೇಂದರ್ಜೀತ್ ಯಾದವ್ ಅವರನ್ನು ನ್ಯಾಯಾಧೀಶರನ್ನಾಗಿ ಅನುಮೋದಿಸಿದೆ. ಮತ್ತೊಂದು ನಿರ್ಧಾರದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ಗೆ 3 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಕೊಲಿಜಿಯಂ ಅನುಮೋದಿಸಿದೆ. ಸುನೀತಾ ಗಾಂಧವ್, ಅಲಪತಿ ಗಿರಿಧರ್ ಮತ್ತು ಪುರುಷೋತ್ತಮ್ ಕುಮಾರ್ ಚಿಂತಲಪುಡಿ ನಿರ್ದೇಶಿತ ಅಧಿಕಾರಿಗಳಾಗಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನಾಳೆ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9 ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮಕ್ಕೆ ಶ್ರೋತೃ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲಸಂಗಿ ಗೆಳೆಯರನ್ನ ವಿಶೇಷವಾಗಿ ಗುರುತಿಸಬಹುದು. ಅದಕ್ಕೆ ಕಾರಣ ಅವರು ಮಾಡಿದಂತಹ ಸಾಹಿತ್ಯ ಸೇವೆ. ಯಾರಪ್ಪ ಈ ಹಲಸಂಗಿ ಗೆಳೆಯರು ಅಂತ ಅಂದರೆ, ದರಾ ಬೇಂದ್ರೆ, ಮಧುರ ಚೆನ್ನ, ಪಿ ಧುಲಾ ಸಾಹೇಬ, ಕಾಪ್ಸೆ ರೇವಪ್ಪ ಮತ್ತು ಸಿಂಪಿ ಲಿಂಗಣ್ಣ. ಈ ಐವರು ಹಲಸಂಗಿ ಗೆಳೆಯರೆಂದು ಗುರುತಿಸಿಕೊಂಡು ಯಾವ ಜನಪದ ಸಾಹಿತ್ಯವನ್ನು ಗಾಂಪರ ಸಾಹಿತ್ಯ ಅಂತ ಕರೀತಿದ್ರೋ ಅಂತಹ ಸಾಹಿತ್ಯವನ್ನು ಬಹಳ ಶ್ರದ್ಧೆಯಿಂದ ಸಂಗ್ರಹಿಸಿ ಸಂಪಾದಿಸಿ ಪಂಡಿತರ ಗಮನವನ್ನು ಸೆಳೆದರು. ನವೋದಯ ಕಾಲಘಟ್ಟ ಸಂದರ್ಭದಲ್ಲಿ ಗ್ರಾಮೀಣ ಪರಿಸರದಿಂದ ಸಾಹಿತ್ಯ ಕೃಷಿಯನ್ನು ಮಾಡಿದಂಥವರು ಈ ಹಲಸಂಗಿ ಗೆಳೆಯರು. ಹಲಸಂಗಿ ಗೆಳೆಯರಲ್ಲಿ ದರಾ ಬೇಂದ್ರೆಯವರು ಹಾಗೂ ಮಧುರ ಚೆನ್ನರು ಸಹ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಬೇಂದ್ರೆಯವರು ಶಿಷ್ಟ ಸಾಹಿತ್ಯದಲ್ಲಿ, ಮಧುರ ಚೆನ್ನರು ಶಿಷ್ಟ ಸಾಹಿತ್ಯದಲ್ಲಿ ಇಬ್ಬರೂ ಸಹ ಕೆಲಸವನ್ನ ಮಾಡಿದ್ರು. ಹಾಗಂತ ಜನಪದ ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿಲ್ಲ ಅಂತಲ್ಲ, ಹಲಸಂಗಿ ಗೆಳೆಯರ ಜೊತೆ ಸೇರಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಬೇಂದ್ರೆಯವರನ್ನ ನಾವು ಸಾರಸ್ವತ ಲೋಕದ ಶಬ್ದಗಾರುಡಿಗರಂದೇ ಕರಿತೀವಿ. ಕನ್ನಡಕ್ಕೆ ಜ್ಞಾನಪೀಠವನ್ನ ತಂದುಕೊಟ್ಟಂತಹ ಮಹಾನ್ ಸಾರಸ್ವತ ವಾಗ್ಮಿ ಬೇಂದ್ರೆಯವರು. ಇದು ಶಿಷ್ಟ ಸಾಹಿತ್ಯದಲ್ಲಾದರೆ ತನ್ನ ಗೆಳೆಯರ ಜೊತೆಗೂಡಿ ಹಲಸಂಗಿ ಗೆಳೆಯರು ಎಂಬ ಹೆಸರಿನಲ್ಲಿ 5 ಜನ ಗೆಳೆಯರು ಕೂಡ ಕೂಡಿ ಗರತಿಯ ಹಾಡು, ಜೀವನ ಸಂಗೀತ ಮತ್ತು ಮಲ್ಲಿಗೆ ದಂಡೆ ಎಂಬಂತಹ ಕೃತಿಗಳನ್ನು ಸಂಪಾದಿಸಿ ಜನಪದ ಸಾಹಿತ್ಯಕ್ಕೆ ಹೊಸ ಮೆರುಗನ್ನ ಹಾಗೂ ಮೌಲ್ಯವನ್ನು ತಂದುಕೊಟ್ರು. ಇನ್ನಷ್ಟು ವಿಚಾರಗಳನ್ನು ಕುರಿತು ಮಾತನಾಡ್ತಾ ಹೋಗೋಣ. ಇನ್ನೀಗ ಕೇಳೋಣ ರಾಜ್ಕುಮಾರ್ ಎಸ್ ಎ ಅವರ ದನಿಯಲ್ಲಿ ಅವರೇ ಸಂಗೀತ ನೀಡಿರುವ ಒಂದು ಜನಪದ ಹಾಡು, ಸೇವಂತಿ ಸೇವಂತಿ ಚಿತ್ರದ ಗೀತೆ.

0: ಪಾಪ ಪುಣ್ಯ ಚಿತ್ರದಕ್ಕಾಗಿ ಪೀತಾಪುರಂ ನಾಗೇಶ್ವರ ರಾವ್ ಹಾಡಿದ ಹಾಡನ್ನ ಕೇಳಿದ್ರಿ. ಮಹಾದೇವ ಬನಕರ್ ಅವರ ರಚನೆಗೆ ಪದ್ಮಚರಣ್ ಅವರ ಸಂಗೀತ ಸಂಯೋಜನೆ ಇತ್ತು.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಗರತಿಯ ಹಾಡುಗಳು ಕೃತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಗರತಿಯ ಹಾಡುಗಳ ಕೃತಿಯಲ್ಲಿ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾದ ಹೆಣ್ಣಿನ ಸಂವೇದನೆಗಳುಳ್ಳ ಅನೇಕ ತ್ರಿಪದಿಗಳ ಸಂಗ್ರಹವಿರೋದನ್ನ ನಾವು ನೋಡಬಹುದು. ಇದರಲ್ಲಿ ಹೆಣ್ಣಿನ ಮನದಾಳದ ಮಾತುಗಳು, ತವರು ಮತ್ತು ಅತ್ತೆಯ ಮನೆಯ ಬಾಂಧವ್ಯ, ತ್ಯಾಗ, ಪ್ರೀತಿ ಮತ್ತು ಕೌಟುಂಬಿಕ ಜೀವನದ ವಿವಿಧ ಮಜಲುಗಳನ್ನು ಚಿತ್ರಿಸುವ 723 ಹೆಚ್ಚು ತ್ರಿಪದಿಗಳ ಅದ್ಭುತ ಸಂಗ್ರಹ ಗರತಿಯ ಹಾಡುಗಳು. ಗರತಿಯ ಹಾಡುಗಳು ಕೃತಿಯಲ್ಲಿನ ಕೆಲವು ತ್ರಿಪದಿಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ತವರು ಮನೆ ಮತ್ತು ತಂದೆ ತಾಯಿಯ ಮೇಲಿನ ಪ್ರೀತಿಯನ್ನು ಸಾರುವಂತಹ ತ್ರಿಪದಿಗಳನ್ನು ಕಾಣಬಹುದು. ತಂದೆಯ ನೆನೆದಾರ ತಂಗಾಳ ಬಿಸಿಯಾಯ್ತು, ಗಂಗಾದೇವಿ ನನ್ನ ಹಡೆದವನ, ಗಂಗಾದೇವಿ ನನ್ನ ಹಡೆದವನ ನೆನೆದಾರ ಮಾಸಿದ ತಲೆಯು ಮಡಿಯಾಯ್ತು. ಇಲ್ಲಿ ಹೆಣ್ಣು ಮಗಳಿಗೆ ತನ್ನ ತಂದೆ ತಾಯಿಯ ಮೇಲೆ ಇರುವ ಪ್ರೀತಿಯನ್ನ ಕಾಣಬಹುದು. ಆ ಪ್ರೀತಿಯಿಂದ ಆ ಹೆಣ್ಣು ಮಗಳು ತನ್ನ ತವರು ಮನೆ ಸದಾ ಸಂತಸದಿಂದ ಮತ್ತು ವೈಭೋಗದಿಂದ ಸುಖದಿಂದ ಇರಲಿ ಅಂತಾನೆ ಹಾರೈಸ್ತಾಳೆ. ಆ ಕಾರಣಕ್ಕೆ ಅವಳು ಹೇಳೋದು, ಹಾಲುಂಡ ತವರಿಗೆ ಏನೆಂದು ಹಾಡಾಲೆ, ಹೊಳೆದಂಡಿಲಿರುವ ಕರಕೀಯ, ಹೊಳೆದಂಡಿಲಿರುವ ಕರಕೀಯ ಕುಡಿಯಂಗ ಹಬ್ಬಲೆ ಅವರ ರಸಬಳ್ಳಿ ಅಂತಾಳೆ. ಅಂದರೆ ತಾನು ಹುಟ್ಟಿ ಬೆಳೆದ ತವರು ಮನೆಯ ವಂಶದ ಬಳ್ಳಿ ಸದಾ ಬೆಳೆಯಲಿ ಎಂಬಂತಹ ಮನಃಪೂರ್ವಕವಾದ ಹಾರೈಕೆ ಅನೇಕ ತ್ರಿಪದಿಗಳಲ್ಲಿ ನಾವು ನೋಡಬಹುದು. ಇನ್ನೀಗ ಕೇಳೋಣ ಎಸ್ ಜಾನಕಿಯವರ ದನಿಯಲ್ಲಿ ಮಧುರ ಸಂಗಮ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಇನ್ನೀಗ ಕೇಳೋಣ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಸೇವಂತಿ ಸೇವಂತಿ. ಚಿತ್ರದ ಗೀತೆ ಕುನಾಲ್ ಗಾಂಜಾವಾಲಾ ಅವರ ದನಿಯಲ್ಲೂ ಸಹ ಇದೆ. ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ತವರಿನ ಮೇಲೆ ಅಪಾರವಾದ ಪ್ರೀತಿಯನ್ನ ಮತ್ತು ಅತ್ಯಂತ ಒಂದು ಅನ್ಯೂನ್ಯವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂಥ ಹೆಣ್ಣು ಮಗಳು ತವರಿನಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸ್ತಾಳೆ ಅನ್ನೋದನ್ನು ನೋಡೋದಾದರೆ, ತಾಯಿ ಇಲ್ಲದಂತಹ ತನ್ನ ತವರು ಮನೆಗೆ ಭೇಟಿ ನೀಡೋದೇ ತಪ್ಪು, ಅದು ಅಸಹನೀಯ ಮತ್ತು ನೋವಿನಿಂದ ಕೂಡಿದ್ದಾಗಿದೆ ಅಂತ ಹೇಳ್ತಾಳೆ. ಅವಳ ಮನಸ್ಸಿನ ನೋವು ಹೀಗೆ ವ್ಯಕ್ತವಾಗುತ್ತೆ. ತಾಯಿಲ್ಲ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ, ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ ಆಗ ನೋಡಿದರ ದುಃಖಗಳ. ಮತ್ತೆ ಇನ್ನೊಂದು ತ್ರಿಪದಿಯನ್ನ ಗಮನಿಸೋದಾದ್ರೆ, ಕಡಗ ಇಲ್ಲದ ಕೈಯ, ಕರುಣಾ ಇಲ್ಲದ ಪುರುಷ, ಹಡೆದವ್ವನಿಲ್ಲದ ತವರಿಗಿ, ಹಡೆದವ್ವನಿಲ್ಲದ ತವರಿಗಿ ಹೋದಾರ ಅಡವ್ಯಾಗ ವಸ್ತಿ ಇಳಿದಾಂಗ ಅಂತ ಹೇಳ್ತಾಳೆ. ಅಂದ್ರೆ ತಾಯಿ ಇಲ್ಲದ ತವರು ಕಾಡಿನಲ್ಲಿ ವಸತಿ ಹಾಗೂ ನೀರಿಲ್ಲದ ಕೆರೆಗೆ ಬಾಯಾರಿದ ಕರುವೊಂದು ಬಂದಂತೆ ಎಂಬಂತಹ ಅದ್ಭುತ ಉಪಮೆಗಳ ಚಿತ್ರಣಗಳನ್ನು ಕೊಡ್ತಾಳೆ. ಇನ್ನೀಗ ಕೇಳೋಣ ಹಾಲುಂಡ ತವರು ಚಿತ್ರದ ಗೀತೆ. ಮನು ಅವರ ದನಿಯಲ್ಲಿರುವ ಈ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
3: ಮೊದಲ ಮಗುವಿನ ಬಾಣಂತನ ಮುಗಿಸಿಕೊಂಡು ತವರ್ಮನೆಯಿಂದ ಗಂಡನ ಮನೆಗೆ ಹಿಂದಿರುಗುವಾಗ ಹೆಣ್ಣು ಮಗಳು ಭಾವುಕಳಾಗಿ ತನ್ನ ತವರುಮನೆಯೊಂದಿಗಿನ ತನ್ನ ಬಾಂಧವ್ಯವನ್ನು ನೆನೆಸಿಕೊಂಡು ಪದೇ ಪದೇ ಹಿಂದಿರುಗಿ ನೋಡಿಕೊಂಡು ಹೋಗ್ತಾಳೆ. ತೊಟ್ಟಿಲ ಹೊತ್ಕೊಂಡು ತವರುಬಣ್ಣ ಹುಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡಿಯಾಳು. ಎಂತಹ ಒಂದು ಬಾಂಧವ್ಯ, ಎಷ್ಟು ಪ್ರೀತಿ ಅವಳಿಗೆ ತನ್ನ ತವರು ಮನೆ ಬಗ್ಗೆ. ಹಾಗೆ ಗಂಡನ ಮನೆಯಲ್ಲಿ ಎಷ್ಟೇ ಸುಖವಾಗಿದ್ರೂ ಕೂಡ ತನ್ನ ತವರು ಮನೆಯ ಎಲ್ಲ ಬಾಂಧವ್ಯಗಳ ಜೊತೆಗಿನ ನಂಟನ್ನು ಎಂದಿಗೂ ಕೂಡ ಅವಳು ಮರೆಯಲ್ಲ. ಅದರಲ್ಲೂ ಅಣ್ಣ ತಮ್ಮಂದಿರು, ಅತ್ತಿಗೆ ನಾದಿನಿಯರು, ಹೀಗೆ ಎಲ್ಲ ಸಂಬಂಧಗಳ ಜೊತೆಗೆ ಅತ್ಯಂತ ಪ್ರೀತಿಯಿಂದಲೇ ನಡ್ಕೋತಾಳೆ, ಪ್ರೀತಿಯಿಂದಲೇ ಕಾಣ್ತಾಳೆ. ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ, ಬೆನ್ನ ಕಟ್ಟುವರು ಸಭೆಯೊಳಗೆ ಸಾವಿರ, ಹೊನ್ನ ಕಟ್ಟುವರು ಉಡಿಯೊಳಗ. ಹಾಗೆ ಮುಂದುವರಿಸಿ ಅತ್ತಿಗೆಯನ್ನು ನೆನೀತಾಳೆ. ಆದರೆ ಅವಳ ರೀತಿ ನೀತಿಯನ್ನು ಕುರಿತು ಹೇಳ್ತಾಳೆ. ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆಯವಳು, ಸುಣ್ಣದ ನೀರ ಒಲಿಮುಂದ ಇಟ್ಕೊಂಡು ಎಮ್ಮಿ ಹಾಲೆಂದು ಬಡಿಸ್ಯಾಳ. ಇಷ್ಟಾದರೂ ಆಕೆಗೆ ಅಣ್ಣನ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ. ಅತ್ತಿಗೆ ಏನೇ ಮಾಡಿದ್ರೂ ಕೂಡ ಅಣ್ಣನ ಹತ್ರ ಅದರ ಸುಳಿಹನ್ನು ಒಂದು ಚೂರು ಬಿಟ್ಕೊಡಲ್ಲ. ಇನ್ನು ತಮ್ಮನೆಂದರೂ ಅತೀ ಮುದ್ದು, ಹಾಗೆ ಅಷ್ಟೇ ಪ್ರೀತಿ. ತಮ್ಮನನ್ನು ತನ್ನ ಸ್ವಂತ ಮಗುವಿನ ಥರನೇ ಕಾಣ್ತಾಳೆ. ಅವನನ್ನು ದೊರೆ ಸಮಾನ ಅಂತ ಹೀಗೆ ಕರೀತಾಳೆ. ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನಿಬಾಗಿ ಹಾಲ ಸುರಿದಾವ ಅಂಥೇಳಿ ಹೆಮ್ಮೆಯಿಂದ ತನ್ನ ತಮ್ಮನನ್ನು ರಾಜನಿಗೆ ಹೋಲಿಕೆ ಮಾಡ್ತಾ ಅವನಂದರೆ ಸುಮ್ಮನೇನಾ ಅಂತ ಹೇಳ್ತಾಳೆ. ಇನ್ನಷ್ಟು ನಾವು ಜನಪದ ತ್ರಿಪದಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನೀಗ ಕೇಳೋಣ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ದನಿಯಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ತವರಿನ ಸೀರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಮಧು ಬಾಲಕೃಷ್ಣ, ಚಿತ್ರ, ನಂದಿತಾ ಹಾಗೂ ಮಂಗಳ ಅವರ ದನಿಯಲ್ಲಿ.

0: ತವರಿನ ಬಗ್ಗೆ, ತವರಿನ ನಂಟಿನ ಬಗ್ಗೆ ಎಷ್ಟೆಲ್ಲ ಬಾಂಧವ್ಯ ಹೊಂದಿರತಕ್ಕಂಥ ಹೆಣ್ಣು ಗಂಡನ ಮೇಲೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಾಳೆ. ಗಂಡ ಹೆಂಡಿರ ನಡುವೆ ಪ್ರೀತಿ ಮುನಿಸು ಜಗಳ ಸಹಜ. ಆ ಜಗಳ ಹೇಗಿರಬೇಕು ಅಂತ ನಮ್ಮ ಜನಪದರು ಹೇಳೋದು ಹೀಗೆ: ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ, ನಿಂಗ ನೀರು ಹೆರದಾಂಗ, ನಿಂಗ ನೀರು ಎರದಾಂಗ, ಹಿರಿಹೊಳೆಯ ಗಂಗವ್ವಾಸಾಗಿ ಹರಿದಾಂಗ ಅಂತ ಹೇಳ್ತಾರೆ. ಗಂಡ ಹೆಂಡತಿ ನಡುವಿನ ಪ್ರೀತಿಯಲ್ಲಿ ಸಿರಿತನ ಬಡತನವೆಂಬುದು ಇರೋದಿಲ್ಲ. ಗಂಡನನ್ನು ಆಕೆ ಇರುವಂತೆಯೇ, ಅಂದರೆ ಅವನು ಯಾವ ಸ್ಥಿತಿಯಲ್ಲಿರ್ತಾನೋ ಅದೇ ಸ್ಥಿತಿಯಲ್ಲೇ ಒಪ್ಪಿಕೊಂಡಿರ್ತಾಳೆ. ಅವನು ಬಡವನಾದರೂ ಕೂಡ ಅವನೇ ನನ್ನ ದೊರೆ ಅಂತ ಹೇಳ್ತಾಳೆ. ಕೂಲಿ ಮಾಡಿದರೇನಾ, ಕೋರಿ ಹೊತ್ತರೇನಾ, ನಮರಾಯ ಬಡವರೇನಾ, ನಮಗ ನಮರಾಯ ಬಡವೇನಾ, ಬಂಗಾರ ಮಾಲಾ ಇದ್ದಂಗ ಮನೆಯಾಗ ಅಂತ ಹೆಮ್ಮೆಯಿಂದ ಹೇಳ್ತಾಳೆ.
1: ಜಾಜಿಯ ಚಂದ ಜನಪದ ಬಲು ಚಂದ, ನನ್ನವನ ಮನಸ್ಸು ಚಂದವೋ. ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.
2: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ.
1: ಮರೆಯಲ್ಲ ತಾನೇ,

ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜ್ಕುಮಾರ್ ಎಸ್ಸಿ ಅವರು ಸಂಗೀತ ನೀಡಿರುವ ತಂದೆಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ದನಿಯಲ್ಲಿ

ಮಿಡಿದ ಹೃದಯಗಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇನ್ನು ಜನಪದ ಹೆಣ್ಣುಮಕ್ಕಳು ಮಕ್ಕಳ ಕುರಿತಾಗಿ ಎಷ್ಟೊಂದು ತ್ರಿಪದಿಗಳನ್ನು ಬರೆದಿದ್ದಾರೆ. ಅವ್ರಿಗೆ ಮಕ್ಕಳು ಅಂತ ಅಂದರೆ ಅತೀ ಅಚ್ಚುಮೆಚ್ಚು. ಎಲ್ಲವನ್ನ ಬಿಟ್ಟು ಮಕ್ಕಳ ಆಟ ಪಾಠಗಳ ಕಡೆ ಗಮನವನ್ನು ಕೊಡ್ತಾಳೆ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ, ಕೂಸು ಕಂದವ ಒಳ ಹೊರಗ, ಕೂಸು ಕಂದವ ಒಳ ಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಅಂತಾಳೆ. ಮಕ್ಕಳಿಗೆ ಆಡಿಬಾ ಎನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತಳೆದೇನು ಅಂತಾಳೆ. ಇಷ್ಟೊಂದು ಪ್ರೀತಿ ಅಕ್ಕರೆಯನ್ನು ತನ್ನ ಮಕ್ಕಳಿಗೆ ತೋರಿಸ್ತಾ ಅವರ ಲಾಲನೆ ಪಾಲನೆಯಲ್ಲಿ ತನಗಾದ ಎಷ್ಟೋ ನೋವುಗಳನ್ನು ಮರೆತಾ ಜನಪದ ಹೆಣ್ಣು ಮಗಳು ಸಾಕ್ತಾ ತನ್ನೆಲ್ಲ ಭಾವನೆಗಳನ್ನು ಸಂವೇದನೆಗಳನ್ನು ತ್ರಿಪದಿಗಳ ಮುಖಾಂತರವಾಗಿ ಹಾಡನ್ನು ರಚಿಸ್ತಾ ತ್ರಿಪದಿಗಳನ್ನು ಹೇಳ್ತಾ ತಲೆಯಿಂದ ತಲೆಮಾರಿಗೆ ಸಾಗಿ ಬರ್ತಾನೇ ಇದೆ. ಈ ರೀತಿಯಾದ ಹೆಣ್ಣಿನ ಮತ್ತು ಜನಪದರ ಭಾವನಾತ್ಮಕ ಅಂಶಗಳನ್ನು ತಿಳಿಸುವಂತಹ ಸಾವಿರಾರು ತ್ರಿಪದಿಗಳು ನಮಗೆ ಕಾಣಸಿಗುತ್ತವೆ. ಜನಪದ ಸಾಹಿತ್ಯ ನಮ್ಮೊಳಗಿನ ಸಾಹಿತ್ಯವೇ ಆಗಿದೆ. ಸರ್ವಕಾಲಕ್ಕೂ ಇಡೀ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯೇ ಹೌದು ಅಂತನೂ ಹೇಳ್ಬೋದು. ಇನ್ನೀಗ ಕೇಳೋಣ ಪಿ ಸುಶೀಲಾ ಅವರ ದನಿಯಲ್ಲಿ ಬೆಳ್ಳಿ ಮೋಡ ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಿರಿಗಂಧ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

0: ಸಮಯ 8:45. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷಿನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾಕ್ಕೆ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ ಔರ್ ವಿಯತ್ನಾಮ್ ವ್ಯಾಪಾರ, ನಿವೇಶ ಔರ್ ತಕನೀಕಿ ಸಾಝೇದಾರಿ ಬಢಾನೆ ಪರ್ ಸಹಮತ ಹುಯೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ಭಾರತ ಯಾತ್ರಾ ಪರ್ ಆಯೆ ವಿಯತ್ನಾಮ್ ಕೆ ರಾಷ್ಟ್ರಪತಿ ತೋ ಲ್ಯಾಮ್ ನೆ ದೋನೋ ದೇಶೋ ಕಿ ಸಾಝಾ ವಿರಾಸತ್ ಕೋ ಸಜೋನೆ ಕೆ ಲಿಯೆ ಕೈ ಉಪಾಯೋ ಕಿ ಘೋಷಣಾ ಕಿ. ಟಿವಿ ಕೆ ಪ್ರಮುಖ್ ಸಿ ಜೋಸೆಫ್ ವಿಜಯ್ ನೆ ತಮಿಳುನಾಡು ಮೇ ಸರ್ಕಾರ ಬನಾನೆ ಕಾ ದಾವಾ ಪೇಶ್ ಕಿಯಾ. ಪಶ್ಚಿಮ ಬಂಗಾಳ ಮೇ ಭಾಜಪಾ ಸರ್ಕಾರ ಕಾ ಶಪಥ ಗ್ರಹಣ ಸಮಾರೋಹ ಶನಿವಾರ ಕೋ ಕೋಲ್ಕತಾ ಕೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಮೇ ಹೋಗಾ. ಅಮೆರಿಕಾ ಔರ್ ಇರಾನ್ ಕೆ ಸಂಘರ್ಷ ಸಮಾಪ್ತ ಕರ್ನೆ ತಥಾ ಹೋರ್ಮುಜ್ ಜಲ್ ಡಮರು ಮಧ್ಯ ಸೆ ಸುಚಾರು ಆವಾಗಮನ್ ಪರ್ ಸಮಝೌತೆ ಕೆ ಕರೀಬ್ ಪಹುಂಚನೆ ಕಿ ಖಬರೆ. ಔರ್ ಭಾರತೀಯ ಮುಕ್ಕೇಬಾಜು ನೆ ತಾಷ್ಕಂದ್ ಮೇ ಅಂಡರ್ 15 ಏಷ್ಯಾಯಿ ಮುಕ್ಕೇಬಾಜಿ ಪ್ರತಿಯೋಗಿತಾ ಮೇ 30 ಮೇ ಸೆ 27 ಪದಕ ಪಕ್ಕೆ ಕಿಯೆ. ಅಬ್ ಸಮಾಚಾರ ವಿಸ್ತಾರ ಸೆ. ಭಾರತ ಔರ್ ವಿಯತ್ನಾಂ ನೆ ಆಜ್ ಡಿಜಿಟಲ್ ಪ್ರೌದ್ಯೋಗಿಕಿ, ದುರ್ಲಭ ಮೃದಾ ತತ್ವ, ಚಿಕಿತ್ಸಾ ಉತ್ಪಾದ ವಿನಿಯಮನ್, ಸಾರ್ವಜನಿಕ ಕ್ಷೇತ್ರ ಲೇಖಾ ಪರೀಕ್ಷಾ, ಡಿಜಿಟಲ್ ಭುಗತಾನ್ ಪ್ರಣಾಲಿ ಔರ್ ಸಂಸ್ಕೃತಿ ತಥಾ ಪರ್ಯಟನ್ ಕೆ ಕ್ಷೇತ್ರ ಮೇ ಕೈ ಸಮಝೌತೆ ಕಿಯೆ. ನೈ ದಿಲ್ಲಿ ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ವಿಯತ್ನಾಂ ಕೆ ರಾಷ್ಟ್ರಪತಿ ತೋ ಲ್ಯಾಮ್ ಕೆ ಬೀಚ್ ಹುಯಿ ವಾರ್ತಾ ಕೆ ಬಾದ್ ಯೆ ಸಮಝೌತೆ ಹುಯೆ. ಶ್ರೀ ಮೋದಿ ನೆ ಕಹಾ ಕಿ ಹಮ್ನೆ ದ್ವಿಪಕ್ಷೀಯ ಸಂಬಂಧೋ ಕೆ ವಿಭಿನ್ನ ಪಹಲುವೋ ಪರ್ ವ್ಯಾಪಕ ಚರ್ಚಾ ಕಿ.
2: ಆಜ್ ಹಮ್ ಅಪ್ನೆ ಸಂಬಂಧೋ ಕೋ ಎನ್ಹ್ಯಾನ್ಸ್ ಕಾಂಪ್ರಿಹೆನ್ಸಿವ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕೆ ಸ್ತರ್ ಪರ್ ಲೇ ಜಾ ರಹೆ ಹೈ. ಅಬ್ ಹಮ್ ಅಪ್ನಿ ಸಾಝೆದಾರಿ ಕೋ ಔರ್ ಊಂಚೆ ಲಕ್ಷ್ಯೋ ಕಿ ಓರ್ ಅಗ್ರಸರ್ ಕರೆಂಗೆ. ಕಲ್ಚರ್, ಕನೆಕ್ಟಿವಿಟಿ ಔರ್ ಕೆಪಾಸಿಟಿ ಬಿಲ್ಡಿಂಗ್ ಕೆ ಸಾಥ್ ಸಾಥ್ ಸೆಕ್ಯೂರಿಟಿ, ಸಸ್ಟೈನೆಬಿಲಿಟಿ

0: The Securities and Exchange Board of India, SEBI, has formed a special task force called Cybersuraksha.ai to tackle rising cybersecurity risks linked to artificial intelligence. The move comes amid concerns that advanced AI tools such as Claude Mythos can rapidly identify and potentially exploit system vulnerabilities at scale. India's young boxers have ensured 27 medals in the Asian Boxing Under 15 and Under 17 Championships in Tashkent, Uzbekistan. And now before we end the bulletin, the headlines once again. India and Vietnam agree to enhance trade, investment and technological partnership. Prime Minister Narendra Modi and visiting Vietnamese President Tho Lam announced several measures to keep shared heritage of the two countries alive. TVK Chief C. Joseph Vijay stakes claim to form government in Tamil Nadu. Swearing-in ceremony of a BJP government in West Bengal to be held on Saturday at Brigade Parade Ground in Kolkata. US and Iran reported to be close to an agreement to end conflict and relax movement through Strait of Hormuz. That is all in the news at 9. Good night.
1: ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಇದು ತೀರಾ ಹಿಂದಿನ ಮಾತಲ್ಲ. ಭಾರತದಲ್ಲಿ ಮಹಿಳೆಯರ ಹೆಚ್ಚಿನ ಕೆಲಸಗಳು ಅದೃಶ್ಯವಾಗಿಯೇ ಉಳಿದಿದ್ದವು. ಅವು ಹೆಚ್ಚಾಗಿ ಮನೆಗೆಲಸಗಳು, ಕೌಟುಂಬಿಕ ಉದ್ಯಮಗಳು ಮತ್ತು ಅನೌಪಚಾರಿಕ ಪಾತ್ರಗಳಾಗಿದ್ದವು. ಇವು ಅಧಿಕೃತ ದಾಖಲೆಗಳಲ್ಲಿ ಅಪರೂಪವಾಗಿ ಸ್ಥಾನ ಪಡೆಯುತ್ತಿದ್ದವು. ಅವರ ಕೊಡುಗೆ ನಿರಂತರವಾಗಿತ್ತು, ಆದರೆ ಅದಕ್ಕೆ ಸಿಕ್ಕ ಮಾನ್ಯತೆ ಮಾತ್ರ ಸೀಮಿತವಾಗಿತ್ತು. ಆ ಚಿತ್ರಣ ಈಗ ಬದಲಾಗುತ್ತಿದೆ. ಇದು ದೇಶದ ಕಾರ್ಮಿಕ ಭೂದೃಶ್ಯವನ್ನು ಮರುರೂಪಿಸುತ್ತಿದೆ. ಭಾರತದ ಕಾರ್ಯಪಡೆಯ ಕಥೆಯನ್ನು ಮಹಿಳೆಯರು ವ್ಯಾಖ್ಯಾನಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುವಿಕೆ ಎಂದರೆ ಹೇಗಿರುತ್ತದೆ ಎಂಬುದನ್ನು ಮರು ವ್ಯಾಖ್ಯಾನಿಸುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯು ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 ಶೇಕಡ 23.3% 2025 ವೇಳೆಗೆ ಶೇಕಡ 40% ಏರಿದೆ ಎಂದು ತೋರಿಸುತ್ತದೆ. ಗ್ರಾಮೀಣ ಭಾರತವು ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ಆಳವಾದ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಈ ಏರಿಕೆಯು ಉದ್ಯೋಗಾವಕಾಶಗಳ ವ್ಯಾಪಕ ವಿಸ್ತರಣೆ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಔಪಚಾರಿಕೀಕರಣದತ್ತ ಸಾಗುತ್ತಿರುವ ಸ್ಥಿರ ಚಲನೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಅಂಕಿಅಂಶಗಳು ಕಥೆಯ ಒಂದು ಭಾಗವನ್ನು ಮಾತ್ರ ಹೇಳುತ್ತವೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರಗಳನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ 10 crore ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಈ ವೇಗವು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖ್ಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 1 lakh rupees ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಪರಿವರ್ತನೆಯು ಸ್ಥಳೀಯ ಆರ್ಥಿಕತೆಗಳನ್ನು ಮೌನವಾಗಿ ಮರುರೂಪಿಸುತ್ತಿದೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಮಾರ್ಟ್ ಆಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಮಾರ್ಟ್ ಆಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ದೇಶವು ವಿಶ್ವದ 3ನೇ ಅತಿದೊಡ್ಡ ಸ್ಮಾರ್ಟ್ ಆಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 lakh ಹೆಚ್ಚು ಮಾನ್ಯತೆ ಪಡೆದ ಸ್ಮಾರ್ಟ್ ಆಪ್ಗಳು 23.3 lakh ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಗಮನಾರ್ಹವಾಗಿ ಈ ಸ್ಮಾರ್ಟ್ ಆಪ್ಗಳು 1 lakh ಹೆಚ್ಚು ಸಂಸ್ಥೆಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕರನ್ನು

ಹೊಂದಿವೆ. ಇದು ನಾವೀನ್ಯತೆ ಆಧಾರಿತ ವಲಯಗಳಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ನಿಧಿಗಳ ಸುಲಭ ಲಭ್ಯತೆ, ಇನ್ಕ್ಯುಬೇಷನ್ ಬೆಂಬಲ ಮತ್ತು ಹೆಚ್ಚು ಪೂರಕವಾದ ನೀತಿ ಪರಿಸರದೊಂದಿಗೆ ಮಹಿಳೆಯರು ಹೆಚ್ಚಾಗಿ ನಾಯಕತ್ವದ ಪಾತ್ರಗಳಿಗೆ ಹೆಜ್ಜೆ ಹಾಕುತ್ತಿದ್ದಾರೆ. ಇದು ಭಾರತದ ಹೊಸ ಆರ್ಥಿಕತೆಯಲ್ಲಿ ಕೇವಲ ಭಾಗವಹಿಸುವಿಕೆಯಿಂದ ಉದ್ಯಮಶೀಲತೆಯತ್ತ ಸಾಗುತ್ತಿರುವ ಬದಲಾವಣೆಯನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಆದರೂ ಭಾಗವಹಿಸುವಿಕೆ ಎಂದರೆ ಕೇವಲ ಅವಕಾಶವಲ್ಲ, ಅದು ಕೆಲಸದ ಸ್ಥಳದಲ್ಲಿ ಭದ್ರತೆ ಮತ್ತು ಘನತೆಯೂ ಆಗಿದೆ. ಇತ್ತೀಚಿನ ಕಾರ್ಮಿಕ ಸುಧಾರಣೆಗಳು ಈ ಕೊರತೆಯನ್ನು ನೀಗಿಸಲು ಪ್ರಯತ್ನಿಸಿವೆ. 23 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಕ್ರೋಢೀಕರಿಸುವ ಮೂಲಕ ನಿಯಂತ್ರಕ ಚೌಕಟ್ಟನ್ನು ಸರಳಗೊಳಿಸಲಾಗಿದೆ ಮತ್ತು ರಕ್ಷಣೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಕನಿಷ್ಠ ವೇತನ, ಔದ್ಯೋಗಿಕ ಸುರಕ್ಷತೆ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಈಗ ಅನೌಪಚಾರಿಕ ಮತ್ತು ಅಸಂಘಟಿತ ವಲಯದವರನ್ನೂ ಒಳಗೊಂಡಂತೆ ಕಾರ್ಯಪಡೆಯ ವ್ಯಾಪಕ ವಿಭಾಗವನ್ನು ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಸುಧಾರಣೆಗಳ ಅನುಷ್ಠಾನವನ್ನು ಸ್ವಾಗತಿಸುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಮನಿಸಿದಂತೆ ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಮಹಿಳೆಯರಿಗೆ ಇದು ಒಂದು ಪ್ರಮುಖ ಬದಲಾವಣೆಯಾಗಿದೆ. ಸೀಮಿತ ಪ್ರವೇಶದಿಂದ ಹಿಡಿದು ಕಾರ್ಯಪಡೆಯಲ್ಲಿ ಅವರ ಪಾತ್ರವನ್ನು ಗುರುತಿಸುವ ಮತ್ತು ಸುರಕ್ಷಿತ, ಸಮಾನ ಹಾಗೂ ಘನತೆಯ ಕೆಲಸದ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುವ ಹೆಚ್ಚು ರಚನಾತ್ಮಕ ಚೌಕಟ್ಟಿನತ್ತ ಸಾಗುವ ಬದಲಾವಣೆ ಇದಾಗಿದೆ. ಈ ರೂಪಾಂತರವು ಔಪಚಾರಿಕೀಕರಣದತ್ತ ನಿರಂತರವಾಗಿ ನೀಡಲಾಗುತ್ತಿರುವ ಉತ್ತೇಜನದ ಮೂಲಕ ಬಲಗೊಳ್ಳುತ್ತಿದೆ. 31 ಕೋಟಿಗೂ ಹೆಚ್ಚು ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಿಕೊಂಡಿರುವ ಇಶ್ರಮ್ ಪೋರ್ಟಲ್ ಕಲ್ಯಾಣ ಯೋಜನೆಗಳ ತಲುಪುವಿಕೆಯನ್ನು ಸುಧಾರಿಸಲು ಸಮಗ್ರ ರಾಷ್ಟ್ರೀಯ ದತ್ತಾಂಶ ಸಂಚಯವನ್ನು ನಿರ್ಮಿಸುತ್ತಿದೆ. ಈ ನೋಂದಣಿಗಳಲ್ಲಿ ಕೃಷಿ, ನಿರ್ಮಾಣ ಮತ್ತು ಸಾಂಪ್ರದಾಯಿಕವಾಗಿ ಔಪಚಾರಿಕ ವ್ಯವಸ್ಥೆಗಳಿಂದ ಹೊರಗುಳಿದಿರುವ ಇತರ ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿರುವ ಮಹಿಳಾ ಕಾರ್ಮಿಕರು ಸೇರಿದ್ದಾರೆ. ವ್ಯಾಪಕ ಮಟ್ಟದಲ್ಲಿ ಭಾರತವು ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015ರಲ್ಲಿ ಸುಮಾರು ಶೇಕಡ 19%ರಷ್ಟಿದ್ದುದರಿಂದ 2025ರಲ್ಲಿ ಶೇಕಡ 64%ಕ್ಕಿಂತ ಹೆಚ್ಚು ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಪ್ರಯತ್ನಗಳ ಪ್ರಭಾವವು ಭಾರತದ ಸಾಮಾಜಿಕ ಭದ್ರತಾ ಚೌಕಟ್ಟಿನ ಪ್ರಮುಖ ಸ್ತಂಭವಾದ ನೌಕರರ ರಾಜ್ಯ ವಿಮಾ ಯೋಜನೆಯ ಅಡಿಯಲ್ಲಿ ಆರೋಗ್ಯ ಸೇವೆಗಳ ಬಲವರ್ಧನೆಯಲ್ಲೂ ಕಂಡುಬರುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಬುದ್ಗಾಮ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ಇಎಸ್ಐಸಿ ಆಸ್ಪತ್ರೆಯು 50,000ಕ್ಕೂ ಹೆಚ್ಚು ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಸೇವೆ ಸಲ್ಲಿಸಿದೆ. ಇದು ವೈದ್ಯಕೀಯ ಆರೈಕೆಯ ಲಭ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ಕಲ್ಯಾಣದ ವಿಶಾಲ ಗುರಿಯನ್ನು ಬಲಪಡಿಸುತ್ತದೆ. ಇಲ್ಲಿ ಹೊರಹೊಮ್ಮುತ್ತಿರುವುದು ಕೇವಲ ಒಂದು ಬಿಡಿ ಕಥೆಯಲ್ಲ, ಬದಲಾಗಿ ಬದಲಾವಣೆಯ ಒಂದು ವಿಶಾಲವಾದ ಮಾದರಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಪಡೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರು ಆದಾಯ ತರುವ ಚಟುವಟಿಕೆಗಳು ಮತ್ತು ಸ್ಥಳೀಯ ಉದ್ಯಮಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದಾರೆ. ಅವರು ಕೌಶಲ್ಯಗಳು, ಸಾಮಾಜಿಕ ಭದ್ರತೆ ಮತ್ತು ಔಪಚಾರಿಕ ವ್ಯವಸ್ಥೆಗಳ ಪ್ರವೇಶವನ್ನು ಪಡೆಯುತ್ತಿದ್ದಾರೆ. ಅವರು ಆರ್ಥಿಕ ಚೌಕಟ್ಟಿನೊಳಗೆ ಹೆಚ್ಚು ಮಿಂಚುತ್ತಿದ್ದಾರೆ. ಅದೇ ಸಮಯದಲ್ಲಿ ಬೆಳೆಯುತ್ತಿರುವ ಈ ಆರ್ಥಿಕ ಭಾಗವಹಿಸುವಿಕೆಯು ಪ್ರಾತಿನಿಧ್ಯ ಮತ್ತು ನಾಯಕತ್ವದ ವಿಶಾಲ ಪ್ರಶ್ನೆಗಳೊಂದಿಗೆ ಬೆರೆಯಲು ಪ್ರಾರಂಭಿಸುತ್ತಿದೆ. ನಾರಿಶಕ್ತಿ ವಂದನ್ ಅಧಿನಿಯಮದಂತಹ ಶಾಸನಾತ್ಮಕ ಕ್ರಮಗಳು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರವನ್ನು ಬಲಪಡಿಸುವ ವಿಶಾಲವಾದ ಒತ್ತನ್ನು ಪ್ರತಿಬಿಂಬಿಸುತ್ತವೆ. ಆದುದರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಕೇವಲ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಯೋಚಿಸುವ ಕ್ಷಣವಲ್ಲ, ಬದಲಾಗಿ ಕಾರ್ಯಪಡೆಯಲ್ಲಿ ನಡೆಯುತ್ತಿರುವ ನಿರಂತರ ರೂಪಾಂತರವನ್ನು ಗುರುತಿಸುವ ಸಮಯವೂ ಆಗಿದೆ. ಭಾಗವಹಿಸುವಿಕೆ ವಿಸ್ತರಿಸಿದಂತೆ ಮತ್ತು ವ್ಯವಸ್ಥೆಗಳು ವಿಕಸನಗೊಂಡಂತೆ ಕೆಲಸವು ಸುರಕ್ಷಿತ, ಘನತೆಯುಕ್ತ ಮತ್ತು ಒಳಗೊಳ್ಳುವಿಕೆಯಿಂದ ಕೂಡಿದೆ ಎಂದು ಖಚಿತಪಡಿಸಿಕೊಳ್ಳುವತ್ತ ಗಮನವು ಹೆಚ್ಚುತ್ತಿದೆ.
March 12 ನವದೆಹಲಿಯಲ್ಲಿ ನಡೆದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತ ಜಾಗತಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಿತ್ತನೆ, ಕೊಯ್ಲು, ಸಂಸ್ಕರಣೆ ಮತ್ತು ಬೆಳೆಗಳನ್ನು ಮಾರುಕಟ್ಟೆಗಳಿಗೆ ಸಾಗಿಸುವುದೂ ಸೇರಿದಂತೆ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಮೀನುಗಾರಿಕೆ, ಜೇನು ಸಾಕಾಣಿಕೆ, ಪಶುಸಂಗೋಪನೆ, ಅರಣ್ಯ ಉತ್ಪನ್ನಗಳ ಸರಿಯಾದ ಬಳಕೆ ಹಾಗೂ ಕೃಷಿ ಆಧಾರಿತ ಉದ್ಯಮಗಳ ಕಾರ್ಯಾಚರಣೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅವರು ದಣಿವರಿಯದೆ ಕೆಲಸ ಮಾಡುತ್ತಾರೆ. ಕೃಷಿ ಆರ್ಥಿಕತೆಗೆ ಮಹಿಳೆಯರು ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಾರೆ ಎಂದು ತಿಳಿಸಿದರು. ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳಲ್ಲಿ 50%ಕ್ಕಿಂತ ಹೆಚ್ಚು ಮಹಿಳೆಯರಾಗಿದ್ದಾರೆ ಮತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅವರ ಪ್ರಮಾಣ 60%ಕ್ಕಿಂತ ಹೆಚ್ಚಾಗಿದೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಈ ಹುಡುಗಿಯರು ಅತ್ಯುತ್ತಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಸಹ ಪ್ರದರ್ಶಿಸುತ್ತಾರೆ. ಈ ಭರವಸೆಯ ಹೆಣ್ಣುಮಕ್ಕಳಿಗೆ ಕೃಷಿ ಮತ್ತು ಆಹಾರ ಧಾನ್ಯಗಳ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸಲು ಅನುವು ಮಾಡಿಕೊಡಲು ಸಾಧ್ಯವಿರುವ ಎಲ್ಲಾ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಒದಗಿಸಬೇಕಿದೆ. ಇದು ಸರ್ಕಾರ, ಸಮಾಜ ಮತ್ತು ಕೃಷಿ ಕ್ಷೇತ್ರದ ಎಲ್ಲಾ ಮಧ್ಯಸ್ಥಗಾರರ ಜವಾಬ್ದಾರಿಯಾಗಿದೆ ಎಂದು ಅವರು ಒತ್ತಿ ಹೇಳಿದರು. ನಾಯಕತ್ವವು ತಾಯ್ತನದಲ್ಲಿ ಅಂತರ್ಗತವಾಗಿದೆ, ಆದರೆ ಹೆಣ್ಣಿನ ತಾಯ್ತನದ ಗುಣವನ್ನು ಹೆಚ್ಚಾಗಿ ಮನೆಗಷ್ಟೇ ಸೀಮಿತ ಎಂದು ಪರಿಗಣಿಸಲಾಗುತ್ತದೆ. ನಾವು ಈ ಮನಸ್ಥಿತಿಯನ್ನು ಬದಲಾಯಿಸಬೇಕು ಮತ್ತು ನಾಯಕತ್ವವನ್ನು ಒದಗಿಸಲು ಮಹಿಳಾ ರೈತರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯೊಂದಿಗೆ ಮುಂದುವರಿಯಬೇಕು ಎಂದು ರಾಷ್ಟ್ರಪತಿ ಹೇಳಿದರು. ವಿಶ್ವಸಂಸ್ಥೆಯು 2026 ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ. ಈ ಘೋಷಣೆಯು ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಲು ಮತ್ತು ಕೃಷಿ ಆಹಾರ ಮೌಲ್ಯ ಸರಪಳಿಗಳಲ್ಲಿ ಮಹಿಳೆಯರಿಗೆ ನಾಯಕತ್ವದ ಪಾತ್ರಗಳನ್ನು ಉತ್ತೇಜಿಸಲು ಸಾಮೂಹಿಕ ಕ್ರಮಕ್ಕೆ ಕರೆ ನೀಡುತ್ತದೆ ಎಂದು ರಾಷ್ಟ್ರಪತಿಗಳು ಹೇಳಿದರು. ಕೃಷಿಯಲ್ಲಿ ವಿಶೇಷವಾಗಿ ಕೃಷಿ ಆಹಾರ ವ್ಯವಸ್ಥೆಯಲ್ಲಿ ತೊಡಗಿರುವ ಮಹಿಳೆಯರಲ್ಲಿ ನಾಯಕತ್ವವನ್ನು ಪ್ರೋತ್ಸಾಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಭಾರತವು ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಕಲ್ಪನೆಯೊಂದಿಗೆ ಮುಂದುವರಿಯುತ್ತಿದೆ ಎಂದು ರಾಷ್ಟ್ರಪತಿಗಳು ಒತ್ತಿ ಹೇಳಿದರು. ನೀತಿ ನಿರೂಪಣೆ, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ನಾಯಕತ್ವದ ಸ್ಥಾನಗಳಲ್ಲಿ ಕೃಷಿ ಕ್ಷೇತ್ರದ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಇರಬೇಕು. ಈ ವಲಯದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯು ಸಮಗ್ರ ಲಿಂಗ ಅಂತರವಿರದ ಕೃಷಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಅವರು ಹೇಳಿದರು. ಔಪಚಾರಿಕ ಭೂ ಮಾಲೀಕತ್ವ, ತಾಂತ್ರಿಕ ಜ್ಞಾನ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಇತರ ಬೆಂಬಲ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಹಿಳಾ ರೈತರಿಗೆ ಸಹಾಯ ಮಾಡಬೇಕು ಎಂದು ರಾಷ್ಟ್ರಪತಿ ಕರೆ ನೀಡಿದರು. ಕಳೆದ ದಶಕದಲ್ಲಿ ಭಾರತವು ಕೃಷಿಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಅವರು ಸಂತಸ ವ್ಯಕ್ತಪಡಿಸಿದರು. ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನು ಉತ್ತೇಜಿಸುವ ಉಪಕ್ರಮಗಳು ಕೃಷಿಯಲ್ಲಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವಲ್ಲಿ ಪರಿಣಾಮಕಾರಿಯಾಗಿವೆ ಎಂದು ಅವರು ಹೇಳಿದರು. ಜನರು ಭೂಮಿ, ಸಮೃದ್ಧಿ, ಶಾಂತಿ ಮತ್ತು ಪಾಲುದಾರಿಕೆಗಳಿಗೆ ಸಮಾನ ಪ್ರಾಮುಖ್ಯತೆ ನೀಡಬೇಕೆಂಬ ಬಗ್ಗೆ ಜಾಗತಿಕ ಒಮ್ಮತವಿದೆ ಎಂದು ರಾಷ್ಟ್ರಪತಿ ಹೇಳಿದರು. ಜನರು ಎಂಬ ಆಯಾಮದಲ್ಲಿ ಚಿಂತನೆ ಮತ್ತು ಕ್ರಿಯೆಯಲ್ಲಿ ಲಿಂಗಕ್ಕೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಅವರು ಎಲ್ಲ ಮಧ್ಯಸ್ಥಗಾರರನ್ನು ಒತ್ತಾಯಿಸಿದರು. ಕೃಷಿ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮಕಾರಿ ಲಿಂಗ ಸೇರ್ಪಡೆಯೊಂದಿಗೆ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವುದು ಮಾತ್ರವಲ್ಲದೆ ಭೂಗ್ರಹವನ್ನು ಹೆಚ್ಚು ಸೂಕ್ಷ್ಮ ಮತ್ತು ಸಾಮರಸ್ಯದ ಸ್ಥಳವನ್ನಾಗಿ ಮಾಡಬಹುದು ಎಂದು ಅವರು ಹೇಳಿದರು. ಈ ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸುವವರು ಪ್ರಗತಿಯನ್ನು ಮುನ್ನಡೆಸಲು ಮತ್ತು ಹೊಸ ಎತ್ತರವನ್ನು ತಲುಪಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಭಾರತದ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಂದಿಗೆ ಸಂವಾದ. ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಹೇಗೆ ಬೆಳೆದು ಬಂತು, ಹಾಗೆ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆಯ ಬೆಳವಣಿಗೆಯ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಆದ ಮನೋಹರ್ ಕಾಮತ್ ಅವರು. ಮನೋಹರ್ ಕಾಮತ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ ಮೇಡಮ್.
0: ಮನೋಹರ್ ಅವರೇ, ಜಿಮ್ನಾಸ್ಟಿಕ್ ಕ್ರೀಡೆ ಯಾವ ದೇಶದ್ದು?
1: ನನಗೆ ತಿಳಿದಿರೋ ಮಟ್ಟಿಗೆ ಜರ್ಮನಿಯಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬೇಕಾದ್ರೆ ಜನಕ್ಕೆ ಸೋಲ್ಜರ್ಸ್ ಅನ್ನ ಟ್ರೈನ್ ಮಾಡೋದಕ್ಕೆ ಕುದುರೆಗಳು ಸಿಗ್ತಾ ಇರ್ಲಿಲ್ಲ. ಆವಾಗ ಅವರಿಗೆ ಅದನ್ನ ಹತ್ತಿ ಇಳಿಯೋ ಅಂತ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡೋದಕ್ಕೆ ಜಿಮ್ನಾಸ್ಟಿಕ್ಸ್ ಅನ್ನ ಅಲ್ಲಿ ಶುರು ಮಾಡಿದ್ರು ಅಂತ ಒಂದು ಇತಿಹಾಸ ಇದೆ. ಸೊ ಜರ್ಮನಿಯಲ್ಲಿ ಜಿಮ್ನಾಸ್ಟಿಕ್ಸ್ ಆಕ್ಚುಲಿ ಗಾಟ್ ಇನಿಷಿಯೇಟೆಡ್. ಅದಾದ್ಮೇಲೆ ಇಟ್ ಹಾಸ್ ಅಂಡರ್ಗಾನ್ ಫಿನಾಮಿನಲ್ ಚೇಂಜಸ್. ಈಗ ನಾನು ನೋಡಿದ್ರೆ ನನ್ನ ಕಳೆದ 50 ವರ್ಷದಲ್ಲಿ ನಾನಿದ್ದಾಗಿಂದ 50 ವರ್ಷದಿಂದೆ ಹೆಂಗಿತ್ತು ಜಿಮ್ನಾಸ್ಟಿಕ್ಸ್ ಇವತ್ತು ಆತರ ಇಲ್ಲ, ತುಂಬಾ ಮುಂದೆ ಹೋಗ್ಬಿಟ್ಟಿದೆ.
0: ಮನೋಹರ್ ಅವರೇ, ಈ ಜಿಮ್ನಾಸ್ಟಿಕ್ ಅಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಏನು ನಿಮಗೆ?
1: ನಾನು ಆಕ್ಚುಲಿ ನನ್ನ SLC ಪರೀಕ್ಷೆ ಆದ್ಮೇಲೆ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ನಾನು ರಾಷ್ಟ್ರೋತ್ತನ ಶಾರೀರಿಕ ಶಿಕ್ಷಾ ಕೇಂದ್ರಕ್ಕೆ ಹೋದೆ. ಹೋದಾಗಲ್ಲ ಅವರು ನನ್ನನ್ನು ನೋಡಿ ಹೇಳಿದ್ರು, ನೀನು ಜಿಮ್ನಾಸ್ಟಿಕ್ಸ್ ಈಗ ಶುರು ಆಗ್ತಾ ಇದೆ ಅಲ್ಲಿ ನೀನು ಮಾಡು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಸೇರಿದ ಮೇಲೆ ಪ್ರಯತ್ನಗಳೆಲ್ಲ ನಡೀತಾ ಇದ್ದಾಗ ನನ್ನ ಜೊತೆ ಇರುವಂತ ನನ್ನ ಸಹೋದ್ಯೋಗಿಗಳು ಯಾರಿದ್ರು ಅವರೆಲ್ಲರೂ ನನ್ನ ಹೆಲ್ಪಿಂದ ಅವರೆಲ್ಲ ಖುಷಿಯಾಗಿದ್ರು. ಆ ರೀತಿಯಲ್ಲಿ ನಾನು ತರಬೇತಿಗೆ ಕ್ರೀಡಾಗೆ ಬಂದೆ ಅಷ್ಟೇ.
0: ಈ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಯಾಕನಿಸ್ತು, ಜಿಮ್ನಾಸ್ಟಿಕ್ ಸಂಸ್ಥೆ?
1: ನಾನೊಬ್ಬ ಬೇಸಿಕಲಿ ಈಗ ಇಂಜಿನಿಯರ್, 3 MNC ಕೆಲಸ ಮಾಡಿದವನು. ದುಡ್ಡಿನ ಅಗತ್ಯ ನನಗೆ ಇರಲಿಲ್ಲ. ಇವತ್ತಿಗೂ ನಾವು ನಮ್ಮ ಸೆಂಟ್ರಲ್ಲಿ 25 ರೂಪಾಯಿಗೆ ನಾವು ಟ್ರೈನ್ ಮಾಡೋದು. ನಾವು ತಗೊಳ್ಳೋದು ಬರೀ 25 ರೂಪಾಯಿ ತಿಂಗಳಿಗೆ. ಯಾಕೆ ಅಂದ್ರೆ ನಮ್ಗೇನು ಅನ್ಸುತ್ತೆ ಅಂದ್ರೆ ಒಬ್ಬ ಬೆಂಚ್ ಕಾರಲ್ಲಿ ಬರ್ಬೋದು ಅಥವಾ ಒಂದು ಕೆಲಸದ ಆಡಿನ ಮಗ ಇರ್ಬೋದು, ಕೌಶಲ್ಯತೆ ಇದ್ರೆ ಅವನಿಗೆ ನಾವು ಪ್ರಮೋಟ್ ಮಾಡಬೇಕು. ನಾವೇನಾರ ದುಡ್ಡನ್ನು ಚಾರ್ಜ್ ಮಾಡಿದ್ರೆ ಯಾರು ನಮ್ಗೆ ದುಡ್ಡು ಕೊಡ್ತಾರೋ ಅವ್ರು ಡಿಮಾಂಡ್ ಮಾಡ್ತಾರೆ.
0: ಬಟ್ ಇದಕ್ಕೆ ಬೇಕಾಗುವ ಪರಿಕರಗಳು ದುಡ್ಡು ಕೊಟ್ಟೆ ತಗೋಬೇಕಲ್ಲ ಸರ್?
1: ಹೌದು, ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಜಯನಗರದಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಕ್ರಿಯೇಟ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ.
0: ಮನೋಹರ್ ಕಾಮತ್ ಅವರೇ, ಏರೋಬಿಕ್ಸ್ ಇವೆಲ್ಲ ಹೇಳ್ತಾರಲ್ಲ, ಹಾಗೆ ಜಿಮ್ನಾಸ್ಟಿಕ್, ಜಿಮ್ನಾಸ್ಟಿಕ್ ಅನ್ನೋದು ಏನದು ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದ್ರೆ?
1: ಜಿಮ್ನಾಸ್ಟಿಕ್ ಅನ್ನೋದು ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ ದೇಹದಾಢ್ಯತೆ ಏನಿದೆ ಇಡೀ ದೇಹಕ್ಕೆ ಅದು ಅನ್ವಯಿಸುತ್ತೆ, ಒಂದು ಪರ್ಟಿಕ್ಯುಲರ್ ಏರಿಯಾಗ ಮಾತ್ರ ಅಲ್ಲ. ಅದರಿಂದ ಜಿಮ್ನಾಸ್ಟಿಕ್ಸ್ ಅಲ್ಲಿ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಇಸ್ ವೆರಿ ಹೈ. ಇಟ್ಸ್ ಅ ಹೈಲಿ ರಿಸ್ಕ್ ಡ್ರಿವನ್, ಅಂದ್ರೆ ಸಿಕ್ಕಾಪಟ್ಟೆ ಇದರಲ್ಲಿ ಶ್ರಮತೆ ಇರಬೇಕು. ಮನಸ್ಸು ಮತ್ತೆ ದೇಹದ ಕೋಆರ್ಡಿನೇಷನ್ ಏನಿದೆ ಅದು ಭಾರಿ ಇಂಪಾರ್ಟೆಂಟ್. ಅದರಿಂದ ಒಬ್ರು ಜಿಮ್ನಾಸ್ಟ್ ಆದ್ರೆ ಅವ್ರು ತುಂಬಾ ಒಳ್ಳೆ ಕ್ರಿಕೆಟರ್ ಆಗ್ಬೋದು, ಅವರು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಆಗ್ಬೋದು, ಒಂದು ಒಳ್ಳೆ ಸ್ಪ್ರಿಂಗ್ ಬೋರ್ಡ್ ಡೈವಿಂಗ್ ಎಕ್ಸ್ಪರ್ಟ್ ಆಗ್ಬೋದು. ನಾವು ನೋಡಿರೋ ಪ್ರಕಾರ ಜಿಮ್ನಾಸ್ಟಿಕ್ ಯಾರ್ಯಾರು ಅವರ ಬಾಲ್ಯದಲ್ಲಿ ಆಡಿದಾರೋ ಅವರೆಲ್ಲ ಮುಂದೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಚೆನ್ನಾಗಿದ್ದಾರೆ. ಒಂದ್ ಸುಮ್ನೆ ಒಂದ್ ಹೆಸರು ತಗೋಬೇಕು ಅಂದ್ರೆ ಡಾಕ್ಟರ್ ಖ್ಯಾತಿ ಬಕಾರಿಯಾ ಅಂತಿದ್ದಾರೆ. ಅವರು ಸುಮಾರು 15 ವರ್ಷ ಜಿಮ್ನಾಸ್ಟಿಕ್ಸ್ ಮಾಡಿದ್ರು, ಆಮೇಲೆ ಅವರು ಪೋಲ್ ವಾಲ್ಟ್ ಅದಕ್ಕೆ ಸಾಧನೆ ಮಾಡಿದ್ರು, ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು ಅವರು ಖಾಲಿ ಒಂದ್ 2.5 ವರ್ಷದಲ್ಲಿ ವುಮೆನ್ಸ್ ಅಲ್ಲಿ. ಯಾಕಾಯ್ತು ಅಂದ್ರೆ ಅವರಿಗೆ ಬೇಸಿಕ್ ವಾಸ್ ಜಿಮ್ನಾಸ್ಟಿಕ್ಸ್. ಜಿಮ್ನಾಸ್ಟಿಕ್ಸ್ ಅಲ್ಲಿ 7 disciplines ಇದೆ. ಮೋಸ್ಟ್ ಪಾಪ್ಯುಲರ್ ಯಾವುದು? ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂತ. ಜನರಲ್ಲಿ ಒಂದು 6 apparatus ಹುಡುಗರಿಗಿರುತ್ತೆ, 4 apparatus ಹುಡುಗಿಯರಿಗಿರು. ಅದು ಬಿಟ್ರೆ ನೆಕ್ಸ್ಟ್ ರಿಥಮಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ಬಾಲು, ಹೂಪು, ರಿಬನ್ನು, ಕ್ಲಬ್ಸ್, ಇದು ಬರೀ ಹುಡುಗಿಯರಿಗೆ ಸೀಮಿತವಾಗಿದೆ. ನೆಕ್ಸ್ಟ್ ತಗೊಂಡ್ರೆ ನಾವು ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ವೇರ್ ಬ್ಯಾಲೆನ್ಸ್ ಅಂಡ್ ಡೈನಾಮಿಕ್ಸ್, ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಬೇಕು ಅದಕ್ಕೆ, ಅದು ತುಂಬಾ ಕಷ್ಟದ ಡಿಸಿಪ್ಲಿನ್. ಅದಾದ್ಮೇಲೆ ಏರೋಬಿಕ್ ಜಿಮ್ನಾಸ್ಟಿಕ್ಸ್ ಅಂತಿದೆ, ಇಲ್ಲಿ ಬೇರೆ ಏರೋಬಿಕ್ಸ್ ತರ ಅಲ್ಲ, ಅದು ಸ್ಪೋರ್ಟ್ಸ್ ಅಲ್ಲಿ ಬೇಸಿಕ್ 7 steps ಏನ್ ಯೂಸ್ ಮಾಡ್ತಾರೆ ಅದನ್ನ ಉಪಯೋಗಿಸಿಕೊಂಡು ನೀವು ನಿಮ್ಮ ಪ್ರದರ್ಶನ ಮಾಡಬೇಕು. ಅದರಲ್ಲಿ ಡೈನಾಮಿಕ್ಸ್ ಇದೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ತುಂಬಾ ಕಷ್ಟ, ಒಂದು ರೊಟೀನ್ ಮಾಡಿ ನಿಲ್ಲದಕ್ಕೂ ನಿಮ್ಗೆ ಎನರ್ಜಿ ಇರಲ್ಲ, ಅಷ್ಟು ಡಿಮಾಂಡಿಂಗ್ ಆಗಿರುತ್ತೆ ಅದು. ಅದಾದ್ಮೇಲೆ ಟ್ರಾಂಪಲಿನ್ ಅಂತಿದೆ, ಟ್ರಾಂಪಲಿನ್ ಅನ್ನೋನು ಬೇಸಿಕ್ ಆಗಿ ಸೇಮ್ ಆಸ್ ಆರ್ಟಿಸ್ಟಿಕ್ ಫ್ಲೋರ್ ಅಲ್ಲಿ ಏನಿರುತ್ತೋ ಅದೇ ತರದ ಎಲಿಮೆಂಟ್ ಇರುತ್ತೆ, ಬಟ್ ಟ್ರಾಂಪೊಲಿನ್ ಯಾವತ್ತು ಏನು ಅಂದ್ರೆ ಈವನ್ ಎ ಸ್ಮಾಲೆಸ್ಟ್ ಎರರ್ ಇಟ್ ಮ್ಯಾಗ್ನಿಫೈಸ್, ಯಾಕೆಂದ್ರೆ ಅದು ಪುಷ್ ಅಷ್ಟು ಜಾಸ್ತಿ ಕೊಡ್ತಾ ಇರುತ್ತೆ. ಒಂದು ಸ್ಮಾಲ್ ಇಂಬ್ಯಾಲೆನ್ಸ್ ಇಟ್ ವಿಲ್ ಥ್ರೋ ಯು ಟು ದ ಸೈಡ್. ಅದರಿಂದ ಟ್ರಾಂಪೊಲಿನ್ ಈಸ್ ಆಲ್ಸೋ ವೆರಿ ಹೈಲಿ ಆಕ್ಯುರೇಟ್ ಸ್ಪೋರ್ಟ್ಸ್. ಅದಾದ್ಮೇಲೆ ಟಂಬ್ಲಿಂಗ್ ಅಂತಿದೆ, ಒಂದು ಫುಲ್ ಲೆಂತ್ಗೆ ಸ್ಟಿಪ್ ಫ್ಲೋರ್ ಹಾಕಿರ್ತಾರೆ, ಅದರಲ್ಲಿ ನೀವು ನಿಮ್ಮ ಕೌಶಲ್ಯತೆಯನ್ನು ತೋರಿಸ್ಬೇಕು. ಅದನ್ನು ಭಾರಿ ಕಷ್ಟ ಒಂದು ಲೆಂತ್ ಅಲ್ಲಿ ಮಾಡೋದು. ಅದಾದ್ಮೇಲೆ ಈಗ ಪಾರ್ಕೋರ್ ಅಂತ ಬಂದಿದೆ, ಅಂದ್ರೆ ಫ್ರೀ ರನ್ ಅಂತಾರಲ್ಲ, ಈ ಬಿಲ್ಡಿಂಗ್ ಎಲ್ಲ ಕ್ರಾಸ್ ಮಾಡ್ತಾರಲ್ಲ, ಆಬ್ಸ್ಟ್ರಕಲ್ ಕ್ರಾಸಿಂಗ್, ಆ ತರದನ್ನು ಈಗ ಜಿಮ್ನಾಸ್ಟಿಕ್ಗೆ ಅಳವಡಿಸ್ಕೊಂಡಿದ್ದಾರೆ. ಈ ಎಲ್ಲದಕ್ಕೂ ಬೇಸಿಕ್ ಆರ್ಟಿಸ್ಟಿಕ್ ಇಂದಾನೇ ಹೋಗ್ತಾರೆ, ಆದ್ರೆ ರಿಥಮಿಕ್ ಮಾತ್ರ ಹೈ ಫ್ಲೆಕ್ಸಿಬಿಲಿಟಿ ಡ್ರಿವನ್.
0: ನೀವು ಹೇಳಿದ್ರಿ ರಿಥಮಿಕ್ ಆಗ್ಲಿ ಯಾವುದೇ ಆಗ್ಲಿ ನಮಗೆ ಒಂದು ದೈಹಿಕವಾಗಿ ಸಾಮರ್ಥ್ಯ ಇರಬೇಕು ಅಂತ ಹೇಳಿದ್ರಿ. ಈಗ ದೈಹಿಕವಾಗಿ ಸಾಮರ್ಥ್ಯ ಇರಬೇಕಂತಂದ್ರೆ ನಮ್ಮ ದೇಹ ರಬ್ಬರ್ ಹಾಗೆ ನಮ್ಮ ಮಾತು ಕೇಳ್ಬೇಕು, ಅಂದ್ರೆ ನಾವ್ ಹೇಗೆ ಹೇಳ್ತೀವಿ ಹಾಗೆ ಬೆಂಡ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮೇನ್ ಆಗಿ ಬೇಕಾಗಿರೋದು, ಯಾಕಂದ್ರೆ ಈಗ ಒಬ್ಬ ಜಿಮ್ನಾಸ್ಟಿಕ್ ಕಲಿಬೇಕಂತ ಬಂದ್ರೆ ಅವನಲ್ಲಿ ನೀವ್ ಏನ್ ನೋಡ್ತೀರಾ?
1: ಜನರಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಬರುವಂತ ಪ್ರತಿ ಒಂದು ಪ್ರತಿಭೆಗೂ ನಾವು ಅವಕಾಶ ಕೊಡಬೇಕು ಅಂತ ನಮ್ಮ ಮನಸ್ಸು. ಯಾಕೆಂದ್ರೆ ಅವ್ರು ಜಿಮ್ನಾಸ್ಟಿಕ್ಸ್ ಇಲ್ಲದೆ ಇದ್ರು ಬೇರೆ ಕ್ರೀಡೆಗೆ ಹೋದ್ರೆ ಅವರಲ್ಲಿ ಯಶಸ್ಸು ಕಾಣಬೇಕು. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೋರ್ ಸ್ಟ್ರೆಂಥನಿಂಗ್ ಅಂತ ಮಾಡ್ತೀವಿ. ಕೋರ್ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ಅವರಲ್ಲಿ ಆಟೋಮೆಟಿಕ್ ದೇಹದಲ್ಲಿ ಬೇಕಾಗಿರುವಂತ ದಾಢ್ಯತೆ ಏನಿದೆ ಅದೆಲ್ಲಾನು ಡೆವಲಪ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಟೇಕ್ಸ್ ಒಂದು 2-3 ವರ್ಷ ಗ್ಯಾರಂಟಿ ತಗೊಳುತ್ತದೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ದೇಹ ದಾಟತೆ ಇದ್ರೆ ಸಾಲದು, ಯಾಕಂದ್ರೆ ಜಿಮ್ನಾಸ್ಟಿಕ್ ಮಾಡೋದಕ್ಕೆ ಗಟ್ಟಿ ಮನಸ್ಸುನು ಬೇಕು. ಹುಡುಗನಿಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಮಾಡಿದ್ರೆ ನನ್ಗೆ ಏಟ್ ಬೀಳೋ ಚಾನ್ಸ್ ಇದೆ ಅಂತ. ಭಯದಿಂದಾನೇ ಬೇಕಾದಷ್ಟು ಎಲಿಮೆಂಟ್ ಅನ್ನ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾನೆ.
0: ಇದೊಂದು ಡೇಂಜರಸ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಈಗ ನಾನು ಜಿಮ್ನಾಸ್ಟಿಕ್ ಕಲಿಬೇಕು ಅಂತ ಬಂದ್ರೆ ಗಟ್ಟಿ ಮನಸ್ಥಿತಿ ಇರಬೇಕು, ಮತ್ತೊಂದು ಪಾಲಕರು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು.
1: ಅದು ಅವನು ಶ್ರಮ ಪಟ್ಟಂಗೆ ಅವನಿಗೆ ಬಂದ್ಬಿಡುತ್ತೆ. ಯಾವಾಗ ಅವನಿಗೆ ಗೊತ್ತಾಗುತ್ತೋ ನಾನು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಟೈಮ್ ಮಾಡ್ತಾ ಇದ್ದೀನಿ ಅಂದ್ರೆ ಅವನ ಮೇಲೇನೆ ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಓವರ್ ಎ ಟೈಮ್ ಓನ್ಲಿ ಪ್ರಾಕ್ಟಿಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದೇ ತರ ಜಿಮ್ನಾಸ್ಟಿಕ್ಸ್ ಅಲ್ಲೂ ಆಸ್ ದೇ ಕೀಪ್ ಡೂಯಿಂಗ್ ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದು ಅದನ್ನು ಮಾಡ್ತಾರೆ. ಆದ್ರೆ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನ್ ಮಾಡುತ್ತೆ, ಬೇಕಾದಷ್ಟು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಆದ್ರೆ ಅವ್ರಿಗೆ ಅದು ಮಾಡೋ ಅಂತ ಮನಸ್ಸು ಇರಲ್ಲ, ಯಾಕಂದ್ರೆ ಹೆದರಿಕೆ ಇರುತ್ತೆ. ನಾವು ನಮ್ಮ ಸೆಂಟರ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಒಬ್ಬ ಜಿಮ್ನಾಸ್ಟ್ ಅನ್ನ ಸ್ಟಡಿ ಮಾಡ್ತೀವಿ, ಅವ್ರು ಮಾಡೋದಕ್ಕೆ ಏನೇನ್ ದೇಹದ ಪ್ರಾಬ್ಲಮ್ ಮೈಂಡ್ ಪ್ರಾಬ್ಲಮ್ ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಇಂದ ನಾವು ಬೇರೆ ಡಿವಿಷನ್ಸ್ ಗೆ ಮೂವ್ ಮಾಡ್ತೀವಿ, ಡಿಸಿಪ್ಲಿನ್ಸ್ ಗೆ ಮೂವ್ ಮಾಡ್ತೀವಿ. ಕೆಲವರು ಬೈ ಬರ್ತ್ ಒಳ್ಳೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸೊ ಅಂತವ್ರನ್ನ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ ಹಾಕ್ತೀವಿ. ಓವರ್ ಫ್ಲೆಕ್ಸಿಬಿಲಿಟಿ ಇಸ್ ಆಲ್ಸೋ ನಾಟ್ ಗುಡ್ ಫಾರ್ ಮೆನಿ ಜಿಮ್ನಾಸ್ಟಿಕ್ ಡಿಸಿಪ್ಲಿನ್ಸ್, ಆರ್ಟಿಸ್ಟಿಕ್ ಎಲ್ಲ ಒಳ್ಳೇದಲ್ಲ. ಅದು ಯಾರಿಗೆ ತುಂಬಾ ಹೆದರಿಕೆ ಇರುತ್ತೋ ಅಂತವ್ರಿಗೆ ನಾವು ರಿಥಮಿಕ್ ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಗೆ ಆತರದಕ್ಕೆ ಹಾಕ್ತೀವಿ. ಯಾರ್ಯಾರಿಗೆ ಮನಸ್ಸಿನ ದೃಢತೆ ಇದೆಯೋ ದೇಹದ ದೃಢತೆ ಜೊತೆಗೆ ಅಂತವರಿಗೆ ನಾವು ಆರ್ಟಿಸ್ಟಿಕ್ ಆಕ್ರೋಬ್ಯಾಟಿಕ್ಸ್ ಟ್ರಾಂಪಲಿನ್ ಅಂತ ಕಡೆ ಹಾಕ್ತೀವಿ. ಮುಂಚೆ ಇದು ನಡೀತಾ ಇರಲಿಲ್ಲ ನಮ್ಮಲ್ಲಿ, ಯಾಕಂದ್ರೆ ನಮ್ಗೆ ಈ ತರದ ಮಾಡಬಹುದು ಅನ್ನೋದು ನಮ್ಗೆ ಅರಿವಿರಲಿಲ್ಲ. ಫಿಟ್ನೆಸ್ ಪಾಯಿಂಟ್ ಇಂದ ನಾವು ನಿಮ್ಗೆ ಜಿಮ್ನಾಸ್ಟಿಕ್ಸ್ ಅನ್ನ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತೀವಿ, ಯಾಕಂದ್ರೆ ಅದು 360 degree ಡೆವಲಪ್ಮೆಂಟ್. ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಹ್ಯಾಸ್ ಟು ಬಿ ಪರ್ಫೆಕ್ಟ್,
0: ಅಂದ್ರೆ ದೇಹದ ಇಂಚು ಇಂಚು ಸಹಿತ
1: ಪರ್ಫೆಕ್ಟ್
0: ಆಗಿರ್ಬೇಕು.
1: ಅಂತವ್ರು ಮಾತ್ರ ಜಿಮ್ನಾಸ್ಟಿಕ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ವೆರಾಸ್ ಶಟ್ಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇದಕ್ಕೆಲ್ಲ ಲಿಮಿಟೆಡ್ ರಿಕ್ವೈರ್ಮೆಂಟ್ಸ್ ಇದೆ ಬಾಡಿದು. ಜಿಮ್ನಾಸ್ಟಿಕ್ಸ್ ಅಲ್ಲಿ ಲಿಮಿಟೆಡ್ ಅಲ್ಲ. ಎರಡನೇದು, ಜಿಮ್ನಾಸ್ಟಿಕ್ಸ್ ಈಸ್ ಹೈಲಿ ರಿಸ್ಕ್ ಡ್ರಿವನ್. ಇಟ್ ಈಸ್ ನಾಟ್ ದ ಸೇಮ್ ವಿತ್ ವಾಲಿಬಾಲ್ ಅಥವಾ ಕಬಡ್ಡಿ

0: ಶಟಲ್ ದೇ ಆರ್ ಸ್ಕಿಲ್ಡ್ ನಾಟ್ ಡಿಸ್ಕೌಂಟಿಂಗ್ ಇಟ್ ಅದರಲ್ಲಿ ಡೇಂಜರ್ಸ್ ಇಲ್ಲ ಬಾರಿ ಲಿಮಿಟೆಡ್ ಆಗುತ್ತೆ ಇಂಜುರೀಸ್ ಇಲ್ಲಿ ಎವ್ರಿ ಡೇ ಚಾನ್ಸಸ್ ಇದೆ ಎವ್ರಿ ಟೈಮ್ ಸಂಬಡಿ ಪರ್ಫಾರ್ಮ್ಸ್ ಈ ಸಸೆಪ್ಟಬಲ್ ಅದರ್ ಸ್ಪೋರ್ಟ್ಸ್ ಅಲ್ಲಿ ಆ ಸಸೆಪ್ಟಬಿಲಿಟಿ ಇಸ್ ವೆರಿ ದ ಡಿಗ್ರಿ ಆಫ್ ಆಕ್ಸಿಡೆಂಟ್ಸ್ ಆರ್ ವೆರಿ ವೆರಿ ಲೋ ಐ ವುಡ್ ಸೇ ಅದರಿಂದ ಜಿಮ್ನಾಸ್ಟಿಕ್ಸ್ ಈಸ್ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತ ಅದರಿಂದ ನಾವು ಹೇಳ್ತೀವಿ
1: ಸರ್ ಈಗ ನೀವೇ ಹೇಳಿದ್ರಿ ರಿಸ್ಕಿ ಗೇಮ್ ಸೊ ಈಗಾಗಲೇ ನಮ್ಮ ಪಾಲಕರು ಓದ್ ನೀನು ಯಾವ ಸ್ಪೋರ್ಟ್ಸ್ ಬೇಡ ಯಾಕೆ ಅಂದ್ರೆ ಒಂದು ಲೆವೆಲ್ಗೆ ಹೋಗೋರಿಗೂ ಸ್ಪೋರ್ಟ್ಸ್ ಓಕೆ ಅಂದ್ರೆ ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ್ಮೇಲೆ ಅವರಿಗೆ ಒಂದು ಭವಿಷ್ಯದ ಭದ್ರತೆ ಕಾಣಿಸ್ತದೆ ಆಟಗಾರರಿಗೆ ಅಲ್ಲಿವರೆಗೂ ಸಾಗೋ ದಾರಿ ಬಹಳ ದೂರ ಇರ್ತದೆ ಹಾ ಕಠಿಣವಾಗಿದೆ ಅದಕ್ಕೆ ಅವ್ರೇನಂತಾರೆ ಯಾಕೆ ಎಜುಕೇಶನ್ ಅಲ್ಲೇ ಮುಂದೆ ಹೋಗು ಸೊ ನೀವು ಒಬ್ಬ ಜಿಮ್ನಾಸ್ಟಿಕ್ ನ ಒಂದು ಸ್ಪೋರ್ಟ್ ಆಗಿ ತಗೋಬೇಕು ಅಂತ ಯಾವ ಒಂದು ಉದ್ದೇಶದಿಂದ ಹೇಳ್ತೀರಿ
0: ಒಂದು ಸ್ಟಡಿ ಆಗಿದೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಅದೇನ್ ಹೇಳುತ್ತೆ ಅಂದ್ರೆ ಜಿಮ್ನಾಸ್ಟಿಕ್ಸ್ ಮಾಡಿದವರು ವೆರಿ ಶಾರ್ಪ್ ಅವ್ರ ಸ್ಟಡೀಸ್ ಅಲ್ಲೂ ಚೆನ್ನಾಗಿದ್ದಾರೆ ಅಂತ ನಮ್ಮ ಅನುಭವನೂ ಅದೇ ನನ್ನ ಜೊತೆಗಿರುವಂತ ಪ್ರತಿಯೊಂದು ಪ್ರತಿಭೆನೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಡ್ವೊಕೇಟ್ಸ್ ಆಡಿಟರ್ಸ್ ಇಂಥ ಒಳ್ಳೆ ಒಳ್ಳೆ ಪ್ರೊಫೆಷನ್ ಹೋದವರಿದ್ದಾರೆ ಆಕ್ಚುಲಿ ಮುಂಚೆ ಅದೊಂದು ಕಾನ್ಸೆಪ್ಟ್ ಇತ್ತು ನೀನೇನು ಓದಲ್ವಾ ಸರಿಗೆ ಹೋಗಿ ಆಟ ಆಡು ಅಂತ ಆಟ ಅನ್ನೋದು ಖಾಲಿ ದೈಹಿಕ ಅಲ್ಲ ಅದು ಮಾನಸಿಕವಾಗಿ ಕೊಡುವಂತ ಒಂದು ರಿಕ್ವೈರ್ಮೆಂಟ್ ಅದು ಆಕ್ಚುಲಿ ಬಾಡಿಗೆ ಒಬ್ಬ ಮನುಷ್ಯ ಹಿ ಶುಡ್ ಡೂ ಎನಿ ಕೈಂಡ್ ಆಫ್ ಎ ಸ್ಪೋರ್ಟ್ಸ್ ಯಾವ್ದಾದ್ರು ಒಂದಾದ್ರು ಕ್ರೀಡೆ ಆಟ ಆಡ್ಬೇಕು ದಿನ ಅದು ಯಾವುದೇ ಇರ್ಬೋದು ಜಿಮ್ನಾಸ್ಟಿಕ್ಸ್ ಅಂತ ನಾನು ಹೇಳಲ್ಲ ಏನಕ್ಕೆ ಆಡಬೇಕು ಅಂದ್ರೆ ಅದರಿಂದ ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಬೆನಿಫಿಟ್ಸ್ ಇದೆ ಅವನು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾನೋ ಸ್ಟೇಟ್ ಲೆವೆಲ್ ಆಟ ಆಡ್ತಾನೋ ಅದೆಲ್ಲಾನು ಇಟ್ ಈಸ್ ಸೀಕ್ವೆನ್ಸ್ ಅಂದ್ರೆ ಒಂದು ಸನ್ನಿವೇಶ ಅದು ಅಷ್ಟೇ ಅದನ್ನೇ ಗುರಿಯಾಗಿಟ್ಕೊಂಡು ಯಾರು ಸ್ಪೋರ್ಟ್ಸ್ಗೆ ಬರಬೇಕು ಅಂತ ನಾನು ಹೇಳಲ್ಲ ಮೊದಲನೇದು ಎರಡನೇದು ಈಗ ಪಾಲಕರು ಏನು ಯೋಚನೆ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಆಗಬೇಕು ಇವತ್ತು ಇಂಜಿನಿಯರಿಂಗ್ ಮಾಡಿದ್ರೆ ಬರೀ 17% ಆಫ್ ದಿ ಇಂಜಿನಿಯರ್ಸ್ ಆರ್ ಗೆಟಿಂಗ್ ಜಾಬ್ಸ್ ಏನಾರ ಒಂದು ಕ್ಯಾರಿಯರ್ನ ಗ್ಯಾರಂಟಿ ಮಾಡ್ತಾ ಇಲ್ಲ ಅದು ನಾವು ಅನ್ಕೊಳ್ಳೋದು ಅಷ್ಟೇ ಆದರೆ ಇವತ್ತು ದೇರ್ ಆರ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಈಗ ಬೆಂಗಳೂರಿನಲ್ಲಿ ಸುಮಾರು 36 ಜಿಮ್ನಾಸ್ಟಿಕ್ ಸೆಂಟರ್ಸ್ ಇದ್ದಾವೆ ಇಟ್ ಈಸ್ ಶೋಯಿಂಗ್ ದಟ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇಸ್ ದೇರ್ ಇನ್ ಜಿಮ್ನಾಸ್ಟಿಕ್ಸ್ ಅಂಡ್ ಅದರಲ್ಲಿ ಹುಡುಗಿಯರ ಪ್ರಾಬಲ್ಯತೆ ಜಾಸ್ತಿ ಇದೆ ಸುಮಾರು 70% ಹುಡುಗಿಯರಿದ್ದಾರೆ ಬರೀ 30% ಹುಡುಗರಿದ್ದಾರೆ ಈಗ ಜಿಮ್ನಾಸ್ಟಿಕ್ಸ್ ಆಸ್ ಅ ಸ್ಪೋರ್ಟ್ಸ್ ಇನ್ ಕರ್ನಾಟಕ ತಗೊಂಡ್ರೆ ಯಾವುದೇ ಸೆಂಟ್ರಿಗೆ ಹೋಗಿ ನೀವು ಜಿಮ್ನಾಸ್ಟಿಕ್ಸ್ ಎಲ್ಲಾ ಸೆಂಟ್ರಲ್ಲೂ ಹುಡುಗಿಯರು ಜಾಸ್ತಿ ಇದ್ದಾರೆ ಕಾರಣ ಏನು ಅಂದ್ರೆ ಈಗ ಅದಕ್ಕೆ ಹುಡುಗಿಯರಿಗೆ ಅದ್ರದ್ದು ದೇರ್ ಗುಡ್ನೆಸ್ ಗುಡ್ ಫೀಲಿಂಗ್ ಅಂತಾರಲ್ಲ ಹುಡುಗರು ಚೆನ್ನಾಗಿ ಮಾಡ್ತಾರೆ ಹುಡುಗಿಯರು ಮಾಡ್ತಾರೆ ಹುಡುಗರಿಗಿರೋ ಆಪರೇಟರ್ಸ್ ಬೇರೆ ಹುಡುಗಿಯರಿಗಿರೋ ಆಪರೇಟರ್ಸ್ ಬೇರೆ ಅದ್ರದ್ದು ಆಲ್ಮೋಸ್ಟ್ ಕ್ಲೋಸ್ನೆಸ್ ಈಗ ಬಂದ್ಬಿಟ್ಟಿದೆ ಈಗ ಹುಡುಗರು ಏನೇನು ಹಾರಿಜಾಂಟಲ್ ಬಾರಲ್ಲಿ ಮಾಡ್ತಾರೋ ಸೇಮ್ ಎಲಿಮೆಂಟ್ಸ್ ಹುಡುಗಿಯರು ಈಗ ಅನಿಮನ್ ಬಾರಲ್ಲಿ ಮಾಡ್ತಾರೆ ದೇಹದ ದೃಷ್ಟಿಯಿಂದ ನನ್ಗನ್ಸಲ್ಲ ಅದರಿಂದ ಏನಾರ ಒಂದು ಮಿತಿ ಇದೆ ಅಥವಾ ಅದರಿಂದ ಯಾವ್ದಾರ ಅನುಕೂಲಗಳು ಅಥವಾ ಅನಾನುಕೂಲಗಳಿದೆ ಅಂತ ನಂಗನ್ಸಲ್ಲ ಅದು ನಿಜ ಹುಡುಗಿಯರ ಫ್ಲೆಕ್ಸಿಬಿಲಿಟಿ ಇಸ್ ಮಚ್ ಹೈಯರ್ ದನ್ ದ ಬಾಯ್ಸ್ ಬೈ ನೇಚರ್ ಅದೆಲ್ಲ ನಿಜ ಆದ್ರೆ ಹುಡುಗಿಯರು ಯಾಕೆ ಜಾಸ್ತಿ ತಗೋತಿದಾರೆ ಅಂದ್ರೆ ಅವೇರ್ನೆಸ್ ಇದರಿಂದ ನಾವು ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಬೇಕಾದ ಜನ ಇವಾಗ ನೀವು ಡ್ಯಾನ್ಸ್ ಶೋಗಳು ನೋಡಿದ್ರೆ ತುಂಬಾ ಜನ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ ಡ್ಯಾನ್ಸ್ಗಿಂತ ಜಾಸ್ತಿ ಜಿಮ್ನಾಸ್ಟಿಕ್ ಮಾಡ್ತಾರೆ ಅವ್ರ ರೂಟೀನ್ಸ್ ಅಲ್ಲಿ ಮೇಬಿ ಬಿಕಾಸ್ ಆಫ್ ದಟ್ ದೇರ್ ಇಸ್ ಅ ಹ್ಯೂಜ್ ಇಂಟ್ರೆಸ್ಟ್ ಇನ್ ಜಿಮ್ನಾಸ್ಟಿಕ್ಸ್ ಅದನ್ನ ಡ್ಯಾನ್ಸ್ ಅಲ್ಲಿ ಅಳವಡಿಸ್ಕೋಬಹುದಲ್ಲ ಸೊ ಅದರಿಂದನೂ ತುಂಬಾ ಜನ ಜಿಮ್ನಾಸ್ಟಿಕ್ಗೆ ಹುಡುಗಿಯರು ಬರ್ತಾ ಇದಾರೆ ಮುಂಚೆ ಎಲ್ಲ ಹುಡುಗಿಯರು ಬಾರಿ ಕಮ್ಮಿ ಇದ್ರು ಈಗ ತುಂಬಾ ಜಾಸ್ತಿ ಇದಾರೆ ಅಂಡ್ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಹುಡುಗಿಯರದು ಹುಡುಗರದು
1: ಸರ್ ಈಗ ಭಾರತದಲ್ಲಿ ಪ್ರಸಿದ್ಧಿ ಪಡೆದಿದೆ ಬಹಳಷ್ಟು ಆಟಗಳು ಒಲಿಂಪಿಕ್ಸ್ ಅಂದ ಆಗಿರ್ಬೋದು ಅಥವಾ ಇಲ್ಲಿ ನ್ಯಾಷನಲ್ ಗೇಮು ಖೇಲೋ ಇಂಡಿಯಾ ಇಂಥವೆಲ್ಲ ಆಗಿರೋದ್ರಿಂದ ಎಲ್ರಿಗೂ ಈಗ ಓಕೆ ನನ್ನ ಮಗ ಅಥವಾ ಮಗಳು ಯಾವ್ದಾದ್ರೂ ಒಂದು ಆಟವನ್ನ ಸ್ಪೋರ್ಟ್ ಅಲ್ಲಿ ಇರಬೇಕು ಅನ್ನೋ ಒಂದು ಜಾಗೃತಿ ಅಂತೂ ಪಾಲಕರಲ್ಲಿ ಮೂಡಿದೆ ಆದ್ರೆ ಈಗ ನೀವು ಹೇಳಿದ್ರಲ್ಲ ಜಿಮ್ನಾಸ್ಟಿಕ್ ಅದು ಸ್ವಲ್ಪ ನಮ್ಮ ಭಾರತ ಅಥವಾ ಕರ್ನಾಟಕದಲ್ಲಿ ಕಡಿಮೆ ಕಾಣಿಸ್ತದ ಅಂತ
0: ಮುಂಚೆ ಭಾರತದಲ್ಲಿ ಅದು ಕಮ್ಮಿ ಇತ್ತು ಯಾಕೆಂದ್ರೆ ಸರ್ಕಾರ ಏನು ಪ್ರೋತ್ಸಾಹ ಕೊಡ್ತಾ ಇತ್ತು ಅದು ಬಾರಿ ಕಮ್ಮಿ ಇತ್ತು ಈಗ ನನ್ಗೆ ಆತರ ಅನ್ಸಲ್ಲ ಈಗ ಜಿಮ್ನಾಸ್ಟಿಕ್ಸ್ ಇಸ್ ಕ್ವೈಟ್ ವೆಲ್ ಆರ್ಗನೈಸ್ಡ್ ವೆಲ್ ಎಸ್ಟಾಬ್ಲಿಷ್ಡ್ ನಮ್ ಜಿಮ್ನಾಸ್ಟ್ಗಳು ಇಂಟರ್ನ್ಯಾಷನಲ್ಲಿನೂ ಚೆನ್ನಾಗಿ ಮಾಡ್ತಾ ಇದಾರೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನೋಡಿ ಮೇಡಮ್ ಈ ಒಂದು ಕಬಡ್ಡಿನ ಒಂದು ವಾಲಿಬಾಲ್ ನ ಅಥವಾ ಒಂದು ಶಟಲ್ ನ ಯಾವುದೇ ಒಂದು ಜಾಗದಲ್ಲಿ ಆಟ ಆಡ್ಬಿಡ್ಬೋದು ಜಿಮ್ನಾಸ್ಟಿಕ್ಗೆ ಡೆಡಿಕೇಟೆಡ್ ಫೆಸಿಲಿಟೀಸ್ ಬೇಕು ಅಂಡ್ ಆ ಫೆಸಿಲಿಟೀಸ್ ಸೇಫ್ಟಿ ಓರಿಯೆಂಟೆಡ್ ಆಗಿರ್ಬೇಕು ಯಾಕಂದ್ರೆ ಇಟ್ ಈಸ್ ಹೈಲಿ ರಿಸ್ಕ್ ಡ್ರಿವನ್ ಎವ್ರಿ ಟೈಮ್ ಅವ್ನು ಮಾಡಿದಾಗ ರಿಸ್ಕ್ ತಗೊಂಡೇ ತಗೋತಾನ ಜೀರೋ ರಿಸ್ಕ್ ಇರೋಂತ ಯಾವ ಎಲಿಮೆಂಟು ಇಲ್ಲ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎ ಸಿಂಪಲ್ ಕಾರ್ಟ್ ವೀಲ್ ಕ್ಯಾನ್ ಆಲ್ಸೋ ಇಫ್ ಡನ್ ರಾಂಗ್ಲಿ ಕ್ಯಾನ್ ರಿಸಲ್ಟ್ ಇನ್ ಎ ಇಂಜುರಿ ಅದರಿಂದ ಜಿಮ್ನಾಸ್ಟಿಕ್ ಸೆಂಟರ್ ಕರ್ನಾಟಕದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಂಟರ್ ನ ನಾವು ಜನರೇಟ್ ಮಾಡಬೇಕು. ಇದುವರೆಗೂ ಅದಿಲ್ಲ. ಮೈಸೂರಲ್ಲಿ ಒಂದಿದೆ, ಅದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಪರೇಟರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಸಿಸ್ಟಮ್ಸ್ ಏನ್ ಬೇಕು ಅದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪಿಟ್ ಬೇಕು, ಸ್ಪಾಂಜ್ ಪಿಟ್ಸ್, ಹೆಲ್ಪಿಂಗ್ ಏಡ್ಸ್ ಬೇಕು, ಸೇಫ್ಟಿ ಬೆಲ್ಟ್ಸ್ ಬೇಕು, ಈ ತರದ ಯಾವುದೇ ಅನುಕೂಲತೆಗಳು ಅಲ್ಲಿ ಅವೈಲೇಬಲ್ ಅಲ್ಲ. ಅದರಿಂದ ಒಬ್ಬ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾನೋ ಕರ್ನಾಟಕದಲ್ಲಿ, ಹೀ ಈಸ್ ಅಟ್ ಎ ಡಿಸ್ಅಡ್ವಾಂಟೇಜ್ ಕಂಪೇರ್ಡ್ ಟು ಸ್ಟೇಟ್ ಲೈಕ್ ಮಹಾರಾಷ್ಟ್ರ, ಎ ಸ್ಟೇಟ್ ಲೈಕ್ ವೆಸ್ಟ್ ಬೆಂಗಾಲ್, ಎ ಸ್ಟೇಟ್ ಲೈಕ್ ಪಂಜಾಬ್. ಯಾಕೆ ಅಂದ್ರೆ ಅವ್ರಿಗೆ ಇದೆಲ್ಲಾನು ಅವೈಲೇಬಲ್ ಇದೆ. ಅದರಿಂದ ನೀವು ನ್ಯಾಷನಲ್ಸ್ಗೆ ಹೋದ್ರೆ ಯು ವಿಲ್ ಫೈಂಡ್ ವೆರಿ ಫ್ಯೂ ಜಿಮ್ನಾಸ್ಟ್ ಫ್ರಮ್ ಕರ್ನಾಟಕ ಎಕ್ಸಲಿಂಗ್. ಅದು ಅವರ ಒಂದು ತುಂಬಾ ಶ್ರಮದಿಂದ ಅವ್ರ ಮೇಲೆ ಬಂದಿರ್ತಾರೆ, ಯಾಕಂದ್ರೆ ಅವ್ರಿಗೆ ಫೆಸಿಲಿಟಿ ಲಿಮಿಟೆಡ್ ಆಗಿದೆ. ಬಟ್ ಆ ತರ ಫೆಸಿಲಿಟಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಜನರೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರೋ ಅಷ್ಟು ಉತ್ಸಾಹ ಕರ್ನಾಟಕದಲ್ಲಿ ಜಿಮ್ನಾಸ್ಟಿಕ್ ಗೆ ಬೇರೆ ಜಾಗದಲ್ಲಿ ಇಲ್ಲ. ಒಂದ್ ಟೈಮಲ್ಲಿ ಧಾರವಾಡದಲ್ಲಿತ್ತು, ಮೈಸೂರಲ್ಲಿತ್ತು. ಆದ್ರೆ ಈಗ ಬೇರೆ ಡಿಸ್ಟಿಕ್ ಅಲ್ಲೂ ಬರ್ಬೇಕು ಅಂದ್ರೆ ಆ ತರದ ಫೆಸಿಲಿಟಿ ಬರಬೇಕು ಮೊದಲನೇದಾಗಿ. ಎರಡನೇದು, ಆ ತರದ ತರಬೇತುದಾರರು ಇರ್ಬೇಕು. ಸರ್ಕಾರ ಅಂತವ್ರನ್ನ ಅಪಾಯಿಂಟ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಅದರ್ ಸ್ಪೋರ್ಟ್ಸ್ ವೇರ್ ಸಂಬಡಿ ಕ್ಯಾನ್ ಕಮ್ ಅಂಡ್ ಸಿಂಪ್ಲಿ ಸೇ ನೀನ್ ಇದನ್ ಮಾಡು ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ. ಅದಕ್ಕೆ ಒಳ್ಳೆ ತರಬೇತಿಗಾರರು ಬೇಕು. ಅದು ಸರ್ಕಾರ ಸ್ವಲ್ಪ ಮನಸ್ಸು ಕೊಟ್ರೆ ತುಂಬಾ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ. ಟ್ಯಾಲೆಂಟ್ ಇಸ್ ದೇರ್. ಇನ್ಫ್ಯಾಕ್ಟ್ ಈ ಸತಿನು ನಮ್ಮ ರೀಸೆಂಟ್ ಆಗಿ ಒಡಿಸಾದಲ್ಲಿ ಆಗಿರುವಂತ ನ್ಯಾಷನಲ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಆರ್ಟಿಸ್ಟಿಕ್ ಸೀನಿಯರ್ ಅಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ರು ನಮ್ಮ ಉದಯ್ ನಾಯ್ಡು ಅವರು ಆನ್ ವಾಲ್ಟಿಂಗ್ ಟೇಬಲ್, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಹೈಲಿ ಸ್ಕಿಲ್ಡ್ ಆಪರೇಟರ್ಸ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಇಂದ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 3 ಜನ ಹೋಗಿದ್ದಾರೆ.
1: ಯಾರ್ಯಾರು ಸರ್?
0: ಉಜ್ವಲ್ ನಾಯ್ಡು ಅಂತಿದ್ದಾರೆ, ಆಮೇಲೆ ಉದಯ್ ನಾಯ್ಡು ಅಂತ ಅವ್ರ ಬ್ರದರ್ಸ್, ಋತುಜಾ ನಟರಾಜ್ ಅಂತ ಇನ್ನೊಬ್ರು ಇದ್ದಾರೆ. ಅವ್ರಿಗೆ ಇಂಜುರಿ ಆಗಿತ್ತು, ಅದರಿಂದ ಅವ್ರಿಗೆ ಕಂಟಿನ್ಯೂ ಮಾಡ್ತಾ ಇಲ್ಲ, ಇನ್ನು ರಿಹ್ಯಾಬ್ ಅಲ್ಲಿ ಇದ್ದಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್ ಗಳು ಆರ್ಟಿಸ್ಟಿಕ್ ಅಲ್ಲಿ. ಏರೋಬಿಕ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಹೋದವರು. ಮೆಡಲ್ ಮಾಡಿದವರು ಇದ್ದಾರೆ, ಸಾರ್ಶಾಬ ಅಂತ ಇದ್ದಾಳೆ, ಅವಳನ್ನು ಮೆಡಲ್ ಮಾಡಿಬಿಟ್ಟು ಈಗ ಅಫ್ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವರು LLB ಓದ್ತಾ ಇದ್ದಾರೆ. ನೆಕ್ಸ್ಟ್ ಆಕ್ರೋಬ್ಯಾಟಿಕ್ಸ್ ಬಂದು ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ಮೆಡಲ್ ಮಾಡಿದವರು ಇದ್ದಾರೆ, ಇಂಟರ್ನ್ಯಾಷನಲ್ ಮಾಡಿದವರು ಇದ್ದಾರೆ. ಸೊ ಅದೇನ್ ತೋರಿಸ್ತಾ ಇದೆ ಅಂದ್ರೆ ಪ್ರತಿಭೆ ಇದೆ. ಆ ಪ್ರತಿಭೆನ ನಾವು ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಗೆ ಅಂತದಕ್ಕೆ ಹೋಗ್ಬೇಕು ಅಂದ್ರೆ ಲೆವೆಲ್ ಅಪ್ ಆಗ್ಬೇಕು. ಅದಕ್ಕೆ ಸೇಫ್ಟಿ ಇಂಪಾರ್ಟೆಂಟ್. ಈವನ್ ಆಕ್ರೋಬ್ಯಾಟಿಕ್ಸ್ ಅಲ್ಲೂ ಸೇಫ್ಟಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಡೇಂಜರಸ್. ಒಂದು ಬ್ಯಾಲೆನ್ಸ್ ಒಬ್ಬ ಸೋಮರ್ ಮಾಡಿ ಕೈಯಲ್ಲಿ ವಾಪಸ್ ಲ್ಯಾಂಡ್ ಆಗ್ಬಿಡ್ತಾನೆ, ನೆಲದ ಮೇಲೂ ಅಲ್ಲ. ಆ ತರದ ಅವ್ನು ಮಾಡ್ಬೇಕು ಅಂದ್ರೆ ಅದು ಎಷ್ಟು ಸಿಂಕ್ರೊನೈಸ್ಡ್ ಆಗಿರ್ಬೇಕು. ಇಟ್ಸ್ ಒನ್ ಆಫ್ ದಿ ಮೋಸ್ಟ್. ಒಬ್ಬ ಮನುಷ್ಯ ಏನಿಲ್ಲ ಅನ್ನೋ ಒಂದು 50 ಕೆಜಿ ಇರ್ತಾನೆ ಮೇಲ್ಗಡೆ ಇರೋನು, ಕೆಳಗಡೆ ಇರೋನು ಒಂದು 70 ಕೆಜಿ ಇರ್ತಾನೆ. 50 ಕೆಜಿ ಅವನಿಗೆ ಹಂಗೆ ಹಿಡಿಬೇಕು ಅವನು, ಅದು ಅಷ್ಟು ಸಿಂಪಲ್ ಅಲ್ಲ. ಅದಕ್ಕೆ ಸೇಫ್ಟಿ ಬೇಕು.
1: ಈಗ ಜಿಮ್ನಾಸ್ಟಿಕ್ ಇದೆ ಅಲ್ಲ, ಇಂಡಿವಿಜುವಲ್ ಪ್ಲಸ್ ಗ್ರೂಪ್ ಅಂದ್ರೆ ಇಬ್ರು ಹೀಗೆ ಆಡ್ಬೋದಾ?
0: ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಎಲ್ಲ ಇಂಡಿವಿಜುವಲ್, ರಿಥಮಿಕ್ ಜಿಮ್ನಾಸ್ಟಿಕ್ ಇಂಡಿವಿಜುವಲ್ ಮತ್ತೆ ಗ್ರೂಪ್ ಎರಡೂ ಇದೆ. ಏರೋಬಿಕ್ಸ್ ಅಲ್ಲಿ ಇಂಡಿವಿಜುವಲ್ ಇದೆ, ಗ್ರೂಪ್ ಇದೆ. ಅದ್ರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್, ಏರೋಬಿಕ್ಸ್ ಹೋದ್ರೆ ಇಂಡಿವಿಜುವಲ್ ವುಮೆನ್, ಇಂಡಿವಿಜುವಲ್ ಮೆನ್, ಮಿಕ್ಸ್ಡ್ ಪೇರ್, ಟ್ರಯೋಸ್, ಗ್ರೂಪ್ ಅಂತಿದೆ. ಆಕ್ರೋಬ್ಯಾಟಿಕ್ಸ್ ಬಂದ್ರೆ ಎಲ್ಲಾನು ಗ್ರೂಪೇ. ಫಾರ್ ಎಕ್ಸಾಂಪಲ್, ಮೆನ್ಸ್ ಪೇರ್ ಅಂತಿರುತ್ತೆ, ವುಮೆನ್ಸ್ ಪೇರ್ ಅಂತಿರುತ್ತೆ, ಟ್ರಯೋಸ್ ಅಂತಿರುತ್ತೆ, ಮೆನ್ಸ್ ಗ್ರೂಪ್ ಅಂತಿರುತ್ತೆ. ಟ್ರಾಂಪಲಿನ್ ಹೋದ್ರೆ ವುಮೆನ್ಸ್ ಮತ್ತೆ ಮೆನ್ಸ್ ಸಪರೇಟ್ ಆಗಿರುತ್ತೆ. ಸೊ ಅದರಿಂದ ಇಟ್ ಇಸ್ ಬೋತ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಗ್ರೂಪ್.
1: ಬೆಂಗಳೂರಲ್ಲಿ ನೀವು ಜಿಮ್ನಾಸ್ಟಿಕ್ ಸೆಂಟರ್ಸ್ ಬಹಳ ಇದೆ ಅಂತ ಹೇಳಿದ್ರಿ. ಈಗ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಅವರ ದೈಹಿಕ ಸಾಮರ್ಥ್ಯ ಇರ್ತದೆ, ಅಂದ್ರೆ ಅವರು ತಿನ್ನೋ ಆಹಾರ ಆಗಿರ್ಬೋದು, ಬೆಳೆದ ಪರಿಸರ ಆಗಿರ್ಬೋದು, ಇದರಿಂದ ಅವರಲ್ಲಿ ನ್ಯಾಚುರಲ್ ಆಗಿ ಒಂಥರ ದೈಹಿಕ ಸಾಮರ್ಥ್ಯ ಇರ್ತದೆ ಅಂತ ಹೇಳ್ಬೋದು. ಅಲ್ಲಿ ಒಂದು ಜಿಮ್ನಾಸ್ಟಿಕ್ ಕ್ರೀಡೆಯನ್ನ ಬೆಳವಣಿಗೆ ಮಾಡಬೇಕಂದ್ರೆ ಏನ್ ಮಾಡಬಹುದು?
0: ಮೊದಲನೇದಾಗಿ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ನಾವು ಫಸ್ಟ್ ಜನರುಗಳಿಗೆ ಅದನ್ನ ತಿಳಿಸ್ಬೇಕು, ಈ ತರದೊಂದು ಕ್ರೀಡೆ ಇದೆ. ಅದ ಅವೇರ್ನೆಸ್ ಮಾಡೋದಕ್ಕೆ ಈಗ ನಾವು ಸ್ಟೇಟ್ ಅಸೋಸಿಯೇಷನ್ ಇಂದ ಬೇಕಾದಷ್ಟು ಡಿಸ್ಟ್ರಿಕ್ ಅಲ್ಲಿ ಈತನ ಪ್ರಮೋಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಯಾಕಂದ್ರೆ ಜಿಮ್ನಾಸ್ಟಿಕ್ ಬೆಳಿಬೇಕು ಅಂದ್ರೆ ಅಲ್ಲಿಂದಾನೆ ಬೆಳಿಬೇಕು, ಬರೀ ಬೆಂಗಳೂರಲ್ಲಿ ಬೆಳೆದ್ರೆ ಸಾಧ್ಯ ಇಲ್ಲ. ಮಂಗಳೂರು, ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ, ಧಾರವಾಡದಲ್ಲಿ ಆಲ್ರೆಡಿ ಇದೆ, ಮೈಸೂರಲ್ಲಿ ಆಲ್ರೆಡಿ ಇದೆ, ತುಮಕೂರಲ್ಲಿದೆ, ಹಾಸನಲ್ಲಿದೆ. ಸೊ ಈ ತರ ನಾವು ಪ್ರತಿ ಒಂದು ಜಾಗದಲ್ಲೂ ಅದನ್ನ ಬೆಳೆಸೋ ಅಂತ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಮೊದಲನೇದಾಗಿ ರೀಸನಬಲ್ ಸೆಂಟರ್ ನಾವು ಓಪನ್ ಮಾಡಬೇಕು. ಅದಕ್ಕೇನೆ ಸರ್ಕಾರದ ಒಂದು ಸಹಕಾರ ಬೇಕು. ಎಲ್ಲೆಲ್ಲಿ ಸ್ಟೇಡಿಯಂಗಳಿದಾವೋ, ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಮಂಗಳ ಸ್ಟೇಡಿಯಂ ಇದೆ, ಅಲ್ಲಿ ನಮಗೆ ಫೆಸಿಲಿಟಿ ಕೊಟ್ಟರೆ ಆ ಕ್ರೀಡೆಯನ್ನು ಬೆಳೆಸ್ಬೋದು. ಅದೇ ಥರ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಸೌಕರ್ಯಗಳಿಗೆ ಮಾಡಿಕೊಟ್ರೆ ಗ್ಯಾರಂಟಿ ಈ ಸ್ಪೋರ್ಟ್ಸಲ್ಲಿ ಎಲ್ಲರೂ ಮುಂದೆ ಬರ್ಬೋದು.
1: ನೀವು ಹೇಳಿದ್ರಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಜಿಮ್ನಾಸ್ಟಿಕ್ ಬಗ್ಗೆ ಅಂತ ಹೇಳಿದ್ರಿ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಬಹಳಷ್ಟು ಇದೆ ಸರ್, ಅಲ್ಲಿ ನಿಮ್ಗೆ ಬಹಳಷ್ಟು ಜನ ಸಿಕ್ಕೇ ಸಿಗ್ತಾರೆ. ಈಗ ಅಲ್ಲಿ ಆದ್ರೆ ಕಬಡ್ಡಿ ಖೋಖೋ ಇವೆಲ್ಲ ಆಡ್ತಾ ಇರ್ತಾರೆ, ಅಲ್ಲಿ ಒಬ್ರು ಪಿ ಟೀಚರ್ಸ್ ಇರ್ತಾರೆ. ಇದು ಈಗ ಎಲ್ಲಾ ಆಟದ ತಾಯಿ ಅಂತ ನೀವು ಹೇಳ್ತಾ ಇರುವಾಗ ಅಲ್ಲೂ ಒಬ್ರು ಜಿಮ್ನಾಸ್ಟಿಕ್ ಕೋಚ್ ನ ನೇಮಿಸ್ಕೋಬಹುದಾ? ಅಂದ್ರೆ ಈ ಒಂದು ಕ್ರೀಡೆಗೆ ಉತ್ತೇಜನ ಕೊಟ್ಟಂಗಾಗುತ್ತಲ್ಲ.
0: ಡೆಫಿನೆಟ್ ಆಗಿ ಮಾಡಬಹುದು, ಆದ್ರೆ

0: ಪಿ ಟಿ ಟೀಚರ್ನ ನೀವು ಜಿಮ್ನಾಸ್ಟಿಕ್ ಕೋಚ್ ಆಗಿ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಜಿಮ್ನಾಸ್ಟಿಕ್ ಇಸ್ ಎ ಹೈಲಿ ಸ್ಪೆಷಲೈಸ್ಡ್ ಸ್ಪೋರ್ಟ್ಸ್, ಅದಕ್ಕೆ ಅದರದೇ ಸೂಕ್ಷ್ಮತೆಗಳಿದ್ದಾವೆ, ಅದನ್ನು ಅರ್ಥ ಮಾಡಿಕೊಂಡಿರುವಂಥ ತರಬೇತುದಾರರು ಬೇಕು. ದೈಹಿಕ ದಾರ್ಢ್ಯತೆಗೆ ಸಂಬಂಧಪಟ್ಟಂಥ ಒಬ್ಬರು ಮೇಸ್ಟ್ರನ್ನು ಕರ್ಕೊಂಡ್ಬಂದು ಇದನ್ನು ಮಾಡಿಸಿ ಅಂದರೆ ಅವರಿಗೆ ಅದು ಸಾಧ್ಯತೆ ಇಲ್ಲ. ಅದರಿಂದ ಸರ್ಕಾರ ಜಿಮ್ನಾಸ್ಟಿಕ್ ಕೋಚ್ಗಳನ್ನು ಅಪಾಯಿಂಟ್ ಮಾಡಬೇಕು ಈ ಡಿಸ್ಟಿಕ್ಗಳಲ್ಲಿ. ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಜಿಮ್ನಾಸ್ಟಿಕ್ ಆ್ಯಕ್ಟಿವಿಟೀಸಲ್ಲಿ ಇನಿಷಿಯಲ್ ಆಗಿ ನಾವು ಕೆಲವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು ಅನ್ನೋವಂಥ ಒಂದು ಮನಸ್ಸು ನಮ್ಮಲ್ಲಿದೆ. ಬೇರೆ ಬೇರೆ ಕಡೆಯಿಂದ ಜಿಮ್ನಾಸ್ಟ್ಗಳನ್ನ ಕರ್ಕೊಂಡ್ಬಂದು ಮಕ್ಕಳನ್ನ ಕರ್ಕೊಂಡ್ಬಂದು ಟ್ರೈನ್ ಮಾಡಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಫಸ್ಟು, ಇದೆಲ್ಲ ನಾವು ಮಾಡೋ ಥರ ಇದೆ, ಸಾಧ್ಯತೆ ಇದೆ, ನಾವು ಮಾಡ್ಬೋದು, ಅದು ಎಲ್ಲಿ ಮಟ್ಟಿಗಾಗುತ್ತೋ ನಾವು ಪ್ರಯತ್ನ ಅಂತ ಮಾಡ್ತೀವಿ ನೋಡಬೇಕು. ಅಡ್ವಾನ್ಸ್ ಜಿಮ್ನಾಸ್ಟಿಕ್ಸು ಈಸ್ ಎ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಒಂದು ಬೇಸಿಕ್ ಜಿಮ್ನಾಸ್ಟಿಕ್ಸ್ ಹೇಳ್ಕೊಡೋದಕ್ಕೆ ಡೆಫಿನೆಟ್ ಆಗಿ ಈ ಕೋಚ್ಗಳನ್ನ ನಾವು, ಈ ಫಿಸಿಕಲ್ ಎಜುಕೇಷನ್ ಟ್ರೈನರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಡೆಫಿನೆಟ್ ಆಗಿ ಹೇಳ್ಕೊಡ್ಬೋದು. ಆದ್ರೆ ಅವ್ರಿಗೆ ಅಲ್ಲಿ ಅದೇ ತರ ಸೌಕರ್ಯ ಸರ್ಕಾರದಿಂದ ಕೊಡಬೇಕು.
1: ಎಲ್ಲಾ ಶಾಲೆಗಳಲ್ಲಿ
0: ಮಾಡಬಹುದು, ಚೆನ್ನಾಗಿದೆ, ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಗ್ಯಾರಂಟಿ ಮಾಡಬಹುದು. ಸರ್ಕಾರ ಮನಸ್ಸು ಮಾಡಿದ್ರೆ ಇದನ್ನ ಗ್ಯಾರಂಟಿ ಮಾಡಬಹುದು.
1: ಇದು ಕಾಮನ್ವೆಲ್ತ್, ಒಲಿಂಪಿಕ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಇದೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಭಾರತದಲ್ಲಿ ಪಾಪ್ಯುಲಾರಿಟಿ ಇಲ್ಲ ಇದಕ್ಕೆ ಅಂತ?
0: ಮೊದಲನೇದಾಗಿ ಜನಕ್ಕೆ ಅದ್ರದ್ದು ಪರಿಚಯನೇ ಇಲ್ಲ. ನಾನು ಹೇಳಿದ್ನಲ್ಲ, ಹುಡುಗಿಯರು ಜಾಸ್ತಿ ಇದಾರೆ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಟೈಮಲ್ಲಿ ಇಲ್ಲ ಅಂತ, ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಎಕ್ಸ್ಪೋಜರ್ ಅವೇರ್ನೆಸ್. ಸೊ ಈಗ ಡೆಫಿನೆಟ್ ಆಗಿ ನೀವು ಯಾರನ್ನು ಮಾತಾಡಿದ್ರು ಜಿಮ್ನಾಸ್ಟಿಕ್ ಬಗ್ಗೆ ಮಾತಾಡ್ತಾರೆ, ಜಿಮ್ನಾಸ್ಟಿಕ್ ಏನು ಅಂತ ಅವರಿಗೆ ಏನಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಅರಿವಿದೆ.
1: ಬಹಳಷ್ಟು ಕಣ್ಮನ ಸೆಳೆಯೋದು ಆಟ ಅಂದ್ರೆ ಜಿಮ್ನಾಸ್ಟಿಕ್, ನೋಡ್ಲಿಕ್ಕೆ ಕಣ್ಣಿಗೆ ಒಂಥರ ಮನೋಹರವಾಗಿ ರೀತಿ ಕಾಣಿಸ್ತದೆ ಅಂದ್ರೆ ಆಸಕ್ತಿಯಿಂದ ನೋಡ್ತಾರೆ ಜನ, ಪ್ರೇಕ್ಷಕರ ಗಮನ ಸೆಳೆಯುತ್ತೆ.
0: ಅಷ್ಟು ಸ್ಕಿಲ್ಡ್ ಪರ್ಫಾರ್ಮೆನ್ಸ್ ಅದು, ಗ್ರಾವಿಟಿ ಡಿಫೈಯಿಂಗ್ ಸ್ಪೋರ್ಟ್ಸ್ ಅದು. ಗ್ರಾವಿಟಿ ಅಂದ್ರೆ ನೀವು ಮಾಡೋರ್ಗು ಜಂಪ್ ಮಾಡ್ಬಿಟ್ಟು ಹಾರಿ ಅದನ್ನೇನೋ ಒಂದು ಎಲಿಮೆಂಟ್ ಮಾಡ್ಬಿಟ್ಟು ಹಿಡಿಯೋದಿದೆ ಅಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಎಬಿಲಿಟಿ. ಅದರಿಂದ ಅದು ಡೆಫಿನೆಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಅದು ಇಂಡಿಯಾದಲ್ಲೂ ಬೆಳೀತಾ ಇದೆ, ಗ್ಯಾರಂಟಿ ಬೆಳೀತಿದೆ. ಈಗ ನೀವು ಆಕ್ಚುಲಿ ನ್ಯಾಷನಲ್ಸ್ ಗೆಲ್ಲ ಬಂದ್ರೆ ಎಲ್ಲಾ ಸ್ಟೇಟು ಭಾರಿ ಕ್ಲೋಸ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ. ಮುಂಚೆ ಆ ತರ ಇರ್ಲಿಲ್ಲ, ಮುಂಚೆ ಗ್ಯಾಪ್ ಜಾಸ್ತಿ ಇತ್ತು, ಈಗ ಅದು ಭಾರಿ ಕ್ಲೋಸ್ ಆಗ್ತಿದೆ. ಅಂದ್ರೆ ಎಲ್ಲಾ ಸ್ಟೇಟೂ ಇಂಪ್ರೂವ್ ಆಗ್ತಾ ಇದೆ. ದಟ್ಸ್ ಎ ವೆರಿ ಗುಡ್ ಸೈನ್. ಅಂಡ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಬೇರೆ ಸ್ಪೋರ್ಟ್ಸ್ಗೂ. ಈಗ ನಮ್ಮಲ್ಲೂ ತುಂಬಾ ಜನ ಕ್ರಿಕೆಟರ್ಸ್, ಸ್ವಿಮ್ಮರ್ಸ್, ಟೆನ್ನಿಸ್ ಆಡೋರು ಅವರೆಲ್ಲ ಬಂದು ಫಿಟ್ನೆಸ್ ಕಲ್ತ್ಕೊಂಡು ಹೋಗ್ತಾರೆ. ಆ ತರ ಫಿಟ್ನೆಸ್ ಬೇರೆ ಯಾವುದೇ ಸ್ಪೋರ್ಟ್ಸ್ ಅಲ್ಲೂ ಸಿಗಲ್ಲ. ಡೈವಿಂಗ್ ಇಸ್ ದ ಅದರ್ ಸ್ಪೋರ್ಟ್ಸ್ ವಿಚ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಜಿಮ್ನಾಸ್ಟಿಕ್ಸ್. ಈಗ ನೀವು ಜಿಮ್ನಾಸ್ಟಿಕ್ಸ್ ಅಲ್ಲಿ ಫ್ಲೋರ್ ಅಲ್ಲಿ ಏನೇನ್ ಮಾಡ್ತಿರೋ ಅದನ್ನೆಲ್ಲ ಡೈವಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಗ್ರೆಗ್ ಲುಗಾನಿಸ್ ಅಂತ ಒಬ್ರು ವರ್ಲ್ಡ್ ಒಲಿಂಪಿಯನ್ ಇದಾರೆ, ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಅವ್ರ 8 ಗಂಟೆಯಲ್ಲಿ ಸುಮಾರು 6-6.5 ಗಂಟೆ ಜಿಮ್ನಾಸ್ಟಿಕ್ಸ್ ಮಾಡ್ತಾರೆ.
1: ಸರ್, ಈಗ ಒಲಿಂಪಿಕ್ಸ್, ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಬೇರೆ ದೇಶದ ಹೆಸರೆಲ್ಲ ಜಿಮ್ನಾಸ್ಟಿಕ್ ಅಲ್ಲಿ ಇರ್ತದೆ, ನಮ್ಮ ಜಿಮ್ನಾಸ್ಟಿಕ್ ಕ್ರೀಡಾಪಟುಗಳು ಕಡಿಮೆ ಯಾಕೆ?
0: ಬೇಸಿಕ್ ಆಗಿ ಮೂಲ ಸೌಕರ್ಯ ಏನ್ ಕೊಡ್ತಾ ಇದೀವೋ ಅದು. ಈಗ ನೋಡಿ, ಒಬ್ಬ ನೀವು ಆರ್ಟಿಸ್ಟಿಕ್ ಜಿಮ್ನಾಸ್ಟ್ ತೋಳಿ, ಅವನು ಒಂದು ಬೇಸಿಕ್ಸ್ ಆಪರೇಟರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಅವನ್ ನ್ಯಾಷನಲ್ ಲೆವೆಲ್ಗೆ ಬರ್ತಾನೆ, ಇಂಟರ್ನ್ಯಾಷನಲ್ ಆಪರೇಟರ್ಸ್ ಇರುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್, ಆ ಫೀಲ್ ಎ ಡಿಫ್ರೆನ್ಸ್. ಅದ್ರಲ್ಲಿ ಅವ್ನು ಪರ್ಫಾರ್ಮ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದು ಎರಡನೇದು, ಅವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅವನಿಗೆ ಕಾನ್ಫಿಡೆನ್ಸ್ ಬೇಕು, ನಾನು ಅಂತ ಜಾಗದಲ್ಲೂ ನಾನು ಗೆಲ್ಬಲ್ಲೆ ಅನ್ನೋದು, ಅದು ಹೋಗಿ ಹೋಗಿ ಬರಬೇಕು ಅವನಿಗೆ. ಸುಮ್ನೆ ಒಂದ್ಸತಿ ಕರ್ಕೊಂಡು ಹೋದ್ರೆ ಅವನಿಗೆ ಬರಲ್ಲ. ಒಂದು 2 ಸತಿ ಫೇಲ್ ಆದ್ರೂ, ಇಫ್ ಯು ರಿಯಲೈಸ್ ದಟ್ ದ ಪರ್ಸನ್ ಹ್ಯಾಸ್ ದಿ ಎಬಿಲಿಟಿ, ಅವನನ್ನು ನಾವು ಪ್ರಮೋಟ್ ಮಾಡಬೇಕು, ಆಟೋಮೆಟಿಕ್ ಅವನು ಬಂದೇ ಬರ್ತಾನೆ. ಸೊ ಅವನಿಗೆ ಆ ಕಾನ್ಫಿಡೆನ್ಸ್ ಬರಬೇಕು, ಹೀ ಶುಡ್ ಎಂಜಾಯ್ ದಟ್. ಅವನಲ್ಲಿ ಹೋಗಿ ಯೋಚನೆ ಮಾಡೋ ತರ ಇರಬಾರ್ದು, ನನಗೇನಪ್ಪ ಏನಾಗೋಗುತ್ತೆ ಈಗ ಅಂತ. ಈಗ ನಮ್ಮ ಜಿಮ್ನಾಸ್ಟ್ಗಳೆಲ್ಲ ಇಂಟರ್ನ್ಯಾಷನಲ್, ಮೊನ್ನೆಲ್ಲೂ ಒಬ್ಬ ಗೋಲ್ಡ್ ಮೆಡಲ್ ತಗೊಂಡ ಹರ್ಷಿತ್ ದಾಮೋದರ್ ಅಂತ, ಯು ಪಿ ಎಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಹುಡುಗ. ಮೊನ್ನೆ ಒಂದು ಜರ್ಮನಿ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಈ ಗಾಟ್ ಎ ಗೋಲ್ಡ್. ದಟ್ ಈಸ್ ಶೋಯಿಂಗ್ ದಟ್ ಇಂಡಿಯನ್ ಜಿಮ್ನಾಸ್ಟ್ ಆರ್ ಹ್ಯಾವಿಂಗ್ ಸ್ಕಿಲ್ ಎಬಿಲಿಟಿ, ಅಂಡ್ ಹೀ ಈಸ್ ಆಲ್ಸೋ ಪರ್ಫಾರ್ಮಿಂಗ್ ಇನ್ ದ ಸೇಮ್ ಎನ್ವೈರನ್ಮೆಂಟ್ ಲೈಕ್ ಎನಿಬಡಿ ಎಲ್ಸ್ ಇನ್ ದ ಕಂಟ್ರಿ ನೌ. ಡೆಫಿನೆಟ್ ಆಗಿ ಇನ್ ದ ಡೇಸ್ ಟು ಕಮ್ ಯು ವಿಲ್ ಸಿ ಎ ಲಾಟ್ ಆಫ್ ಜಿಮ್ನಾಸ್ಟ್ ಶೈನಿಂಗ್.
1: ಸರ್, ಈಗ ಬೇರೆ ಆಟಗಳನ್ನೆಲ್ಲ ನೋಡಿದ್ರೆ ವಲಯ ಮಟ್ಟ, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೀಗೆ ನಡೀತಾನೇ ಇರ್ತದೆ, ಟೂರ್ನಮೆಂಟ್ ಪಂದ್ಯಾವಳಿಗಳು ನಡೀತಾನೇ ಇರ್ತದೆ. ಜಿಮ್ನಾಸ್ಟಿಕ್ ಬಹಳ ಕಡಿಮೆ ಆ ರೀತಿಯಲ್ಲಿ ನಡೆಯೋದು ಯಾಕೆ ಸರ್? ಹಾಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಪ್ರತಿಯೊಂದು ಮಟ್ಟದಲ್ಲಿ ಬೆಳೆದ್ರೆ ಬಹಳಷ್ಟು ಜನರಿಗೆ ಆಕರ್ಷಿತ ಆಗ್ತಾರೇನೋ ಈ ಗೇಮ್ ಅಡಾಪ್ಟ್ ಮಾಡ್ಕೊಳ್ಳುವಾಗ ಅಂತ.
0: ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ಜಿಮ್ನಾಸ್ಟಿಕ್ ಅಲ್ಲಿ ನಮ್ಮಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ನಡೀತದೆ, ಬಟ್ ನೀವು ಹೇಳ್ದಂಗೆ ಅದು ಲಿಮಿಟೆಡ್, ಯಾಕಂದ್ರೆ ಜಿಮ್ನಾಸ್ಟ್ಗಳು ಲಿಮಿಟೆಡ್. ಆದ್ರೆ ಈಗ ಜಿಮ್ನಾಸ್ಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಹೊಸ ಯೋಜನೆಯನ್ನ ಹೊರಗಡೆ ತಂದಿದೆ. ಅದೇನ್ ಮಾಡ್ತಾ ಇದೆ ಅಂದ್ರೆ, ಸ್ಕಿಲ್ ಲೆವೆಲ್ ನ ಡಿವೈಡ್ ಮಾಡಿದೆ 1 to 10 ಅಂತ. ಈ ಜಿಮ್ನಾಸ್ಟಿಕ್ಸ್ ಅಲ್ಲಿ ಒಂದು ಕೋಡ್ ಆಫ್ ಪಾಯಿಂಟ್ಸ್ ಬುಕ್ ಅಂತಿದೆ. ಈ ಕೋಡ್ ಆಫ್ ಪಾಯಿಂಟ್ ಪ್ರತಿ ಒಂದು ಎಲಿಮೆಂಟ್ ಅದರಲ್ಲಿ ಡಿಫೈನ್ ಆಗಿದೆ, ಅದಕ್ಕೊಂದು ಸ್ಪೆಸಿಫಿಕ್ ಮಾರ್ಕ್ಸ್ ಇದೆ. ನೀವು ಒಂದು ಕಾಂಬಿನೇಷನ್ ಮಾಡೋದಕ್ಕೆ ರೂಲ್ಸ್ ಇದೆ, ನೀವು ಏನೇನೋ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಬೇಸಿಸ್ ಇದೆ. ಸೊ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜಿಮ್ನಾಸ್ಟಿಕ್ ಅನ್ನ ಫೌಂಡೇಶನ್ ಇಂದನೇ ಸ್ಟ್ರಾಂಗ್ ಮಾಡಿ ಮೇಲಕ್ಕೆ ತರೋ ಅಂತ ಒಂದು ಪ್ರಯತ್ನ ಆಲ್ರೆಡಿ ಇನ್ ಪ್ಲೇಸ್, ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಅದ್ರಲ್ಲಿ ಏನು ಅಂದ್ರೆ, ಸ್ಕಿಲ್ ಲೆವೆಲ್ ಗೆನ ಒಂದು ಗ್ರೇಡ್ ಲೆವೆಲ್ ಅಂತ ಮಾಡಿದ್ದಾರೆ. ಯಾರು ಬೇಕಾದ್ರೂ ಗ್ರೇಡ್ ಒನ್, ಗ್ರೇಡ್ ಟೂ, ಗ್ರೇಡ್ ತ್ರೀ, ಗ್ರೇಡ್ ಫೋರ್, ಗ್ರೇಡ್ ಟೆನ್ ತನಕ ಡಿಫ್ರೆಂಟ್ ಗ್ರೇಡ್ ವಿತ್ ಡಿಫೈನ್ಡ್ ಸ್ಕಿಲ್ಸ್ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್, ಈಗ ನಾನು 15 ವರ್ಷದವನು, ನಾನು 15 ವರ್ಷದ ಕಾಂಪಿಟೇಷನ್ ಹೋಗ್ಬೇಕಾಗಿಲ್ಲ, ನಾನು ಬೇಕಾದ್ರೆ 11 ವರ್ಷದ ಕಾಂಪಿಟೇಷನ್ ಹೋಗ್ಬೋದು. ನನ್ಗೆ ಆ ಸ್ಕಿಲ್ ಇದ್ರೆ, ಸಪೋಸ್ ನನ್ನ ಸ್ಕಿಲ್ಲು ಜಾಸ್ತಿ ಇದ್ರೆ ನೆಕ್ಸ್ಟ್ ಗ್ರೇಡಿಗೆ ಹೋಗ್ಬೋದು. ಸೊ ಈ ತರ ಅವರು ಸ್ಕಿಲ್ ಡ್ರಿವನ್ ಪ್ಲಾನ್ ಅನ್ನ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಬರುವಂತ ಮುಂದಿನ ವರ್ಷಗಳಲ್ಲಿ ಇದು ಗ್ಯಾರಂಟಿ ಯಶಸ್ಸು ಅನ್ನು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಕೊನೆಯದಾಗಿ ಒಂದ್ ಪ್ರಶ್ನೆ ಸರ್, ಇದು ರಿಸ್ಕಿ ಗೇಮ್, ಡೇಂಜರಸ್ ಗೇಮ್, ಯಾಕಂದ್ರೆ ಸ್ಪೈನ್ ಅಲ್ಲೋ ಇಂಜುರೀಸ್ ಜಾಸ್ತಿ ಇದೆ. ಇದರಲ್ಲಿ ಭವಿಷ್ಯ ನೋಡಿದ್ರೆ ಸ್ವಲ್ಪ ಕಡಿಮೆನೆ ಇದೆ ಬೇರೆ ಗೇಮಿಗೆ ಹೋಲಿಸಿದ್ರೆ ಅಂತ ಹೇಳ್ಬೋದು. ಆದ್ರೂ ಈ ಗೇಮ್ ಅನ್ನ ಕ್ರೀಡಾಪಟುಗಳು ಯಾಕೆ ಆರಿಸ್ಕೋಬೇಕು?
0: ನೋಡಿ, ಜಿಮ್ನಾಸ್ಟಿಕ್ಸ್ ಇಂದಾನು ಸ್ಪೋರ್ಟ್ಸ್ ಇಂದಾನು ಪ್ರೊಫೆಷನಲ್ ಕೋರ್ಸ್ಗೆ ಹೋದದ್ದು ಬೇಕಾಶ್ ಜನ ಇದಾರೆ. ಈಗ ಒಂದ್ ರೀಸೆಂಟ್ ಆಗಿ ನನ್ನ ಒಬ್ರು ಸ್ಟೂಡೆಂಟ್ ಮೆಡಿಕಲ್ ಕೋರ್ಸ್ಗೆ ಹೋಗಿದ್ದಾರೆ. ಆದ್ರೆ ನೀವ್ ಹೇಳ್ದಂಗೆ ಬೇರೆ ಸ್ಪೋರ್ಟ್ಸ್ ಎಲ್ಲಾನು ಒಂಥರ ನ್ಯಾಚುರಲ್ ಸ್ಪೋರ್ಟ್ಸ್. ಈಗ ನೀವು ರನ್ನಿಂಗ್ ಮಾಡಬೇಕು, ಇಸ್ ಅ ನ್ಯಾಚುರಲ್ ಸ್ಪೋರ್ಟ್ಸ್. ನೀವು ಕ್ರಿಕೆಟ್ ಆಡಬೇಕು, ಇಟ್ ಇಸ್ ಆಲ್ಮೋಸ್ಟ್ ನ್ಯಾಚುರಲ್. ಯಾರು ಅಷ್ಟ ಬಗ್ಗೆ ತಲೆ ಕೆಡಿಸ್ಕೊಳ್ಳ. ಜಿಮ್ನಾಸ್ಟಿಕ್ಸ್ ತುಂಬಾ ಶ್ರಮ, ಅದಕ್ಕೆ ಜನದ್ದು ಸೀಮಿತವಾಗಿ ಅದರನ್ನು ಯೋಚನೆ ಮಾಡ್ತಾರೆ. ಆದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ. ಒಬ್ಬ ಜಿಮ್ನಾಸ್ಟ್ ವಿಲ್ ನೆವರ್ ಲೈಕ್ ಟು ಲೀವ್ ದಟ್ ಸ್ಪೋರ್ಟ್ಸ್, ಯಾಕಂದ್ರೆ ಅದರಲ್ಲಿ ಸಿಗುವಂತ ಖುಷಿ ಏನಿದೆ ಅದನ್ನ ಮಾಡಿದಾಗ, ಬೇರೆಯವ್ರಿಗೆ ಅದ ಎಷ್ಟು ಅರ್ಥ ಆಗುತ್ತೋ ಆಗಲ್ಲೋ ಅದು ಎರಡನೇ ವಿಷಯ, ಬಟ್ ಅದನ್ನ ಮಾಡಿದಾಗ, ಯಾಕಂದ್ರೆ ಹೀ ಈಸ್ ಓವರ್ ಕಮಿಂಗ್ ಹಿಸ್ ಓನ್ ಲಿಮಿಟೇಷನ್ಸ್. ಪ್ರತಿ ಒಂದು ಸ್ಕಿಲ್ನು ಅವನ ಓನ್ ಲಿಮಿಟೇಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಆಕ್ಸಿಲರೇಟಿಂಗ್ ಸ್ಪೋರ್ಟ್. ಆ ಒಂದು ಸಂತೋಷ ಬೇರೆ ಯಾವುದೇ ಕ್ರೀಡೆಯಲ್ಲಿ ಸಿಗಲ್ಲ. ಅದರಿಂದ ನನಗನ್ಸುತ್ತೆ ಜನಕ್ಕೆ ಒಂದ್ಸತಿ ಅದರದ್ದು ರುಚಿ ಸಿಕ್ಕಿದ್ರೆ ಆಟೋಮೆಟಿಕ್ ಅವ್ರು ತಗೋತಾರೆ.
1: ಅಂದ್ರೆ ಇದರಲ್ಲೂ ಭವಿಷ್ಯವನ್ನ ಕ್ರೀಡಾಪಟುಗಳು ರೂಪಿಸ್ಕೋಬಹುದು, ಪ್ಲಸ್ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ, ಅಂದ್ರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ಒಂದು ಒಳ್ಳೆಯ ಆಟ ಅಂತ ಹೇಳಬಹುದು.
0: ಡೆಫಿನೆಟ್ ಆಗಿ ಇದರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ದೇರ್. ಐ ಅಡ್ವೈಸ್ ಎವ್ರಿ ಸ್ಕೂಲ್ ಟು ಹ್ಯಾವ್ ಜಿಮ್ನಾಸ್ಟಿಕ್ ಇನ್ ದೇರ್ ಕ್ಯಾರಿಕುಲಮ್. ಅದರಿಂದ ಏನಾಗುತ್ತೆ ಅಂದ್ರೆ, ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಯಾಕಂದ್ರೆ ಈ ಗೇಮ್ ಅಲ್ಲಿ ಕಾನ್ಫಿಡೆನ್ಸ್ ಪ್ಲೇಸ್ ಎ ಬಿಗ್ಗರ್ ರೋಲ್, ಮಚ್ ಬಿಗ್ಗರ್ ರೋಲ್ ದನ್ ಎನಿಥಿಂಗ್ ಎಲ್ಸ್. ಅದು ಇಟ್ ವಿಲ್ ಕಮ್ ನ್ಯಾಚುರಲಿ. ಮಾಡ್ತಾ ಮಾಡ್ತಾ ಮಾಡ್ತಾ ಅವರಿಗೆ ಅವ್ರ ಬಗ್ಗೆನೆ, ಅವ್ರು ಏನೇನ್ ಮಾಡಕ್ ಆಗಲ್ಲ ಅಂತ ಅನ್ಕೋತಿದ್ರು ಅದೆಲ್ಲಾನು ತರಬೇತುದಾರರು ಅವ್ರಿಗೆ ಕೈಲಿ ಮಾಡಿಸ್ತಾ ಹೋಗ್ತಾರೆ. ಆ ಸ್ಕಿಲ್ ಅನ್ನ ಸ್ಟೆಪ್ ವೈಸ್ ಅವ್ರನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಒಬ್ಬ ಜಿಮ್ನಾಸ್ಟ್ ಫಸ್ಟ್ ಡೇ ಬಂದ್ಬಿಟ್ಟು ಅಯ್ಯೋ ಇದೆಲ್ಲ ನನ್ನ ಕೈಲಿ ಮಾಡಕ್ಕಾಗತ್ತಾ, ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರೋ ಜಿಮ್ನಾಸ್ಟ್ ನಮ್ಮಲ್ಲೇ ಇದ್ದಾರೆ ತುಂಬಾ ಜನ. ಅವರು ಕೊನೆಗೆ ಅದನ್ನೆಲ್ಲ ಮಾಡಿಬಿಟ್ಟು ಸಂತೋಷವಾಗಿರ್ತಾರೆ, ಯಾಕಂದ್ರೆ ಅವರಿಗೆ ಅನ್ಸುತ್ತೆ ಇದು ಬೇರೆಯವರು ಅಷ್ಟು ಈಸಿಯಾಗಿ ಮಾಡೋ ಅಂತ ಒಂದು ಸ್ಕಿಲ್ ಅಲ್ಲ ಅಂತ. ಸೊ ಅದರಿಂದ ಇಟ್ ಈಸ್ ವೆರಿ ಶ್ಯೂರ್ ದಟ್ ಯು ನೋ ಪೀಪಲ್ ಕ್ಯಾನ್ ಗೈನ್ ಓವರ್ ಎ ಟೈಮ್, ನಾಟ್ ಓನ್ಲಿ ಇನ್ ಕಾನ್ಸಂಟ್ರೇಷನ್, ಇನ್ ಕಾನ್ಫಿಡೆನ್ಸ್, ಇನ್ ಫಿಸಿಕಲ್ ಬಿಲ್ಡ್ ಅಂಡ್ ಮೆಂಟಲ್ ಎಕ್ಸಿಸ್ಟೆನ್ಸ್. ಇಷ್ಟಲ್ಲೂ ಈ ಸ್ಪೋರ್ಟ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿ.
1: ಒಳ್ಳೆದು ಮನೋಹರ್ ಕಾಮತ್ ಅವರೇ, ಇಲ್ಲಿವರೆಗೆ ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿಯ ಕುರಿತಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ.
0: ಧನ್ಯವಾದ ಮೇಡಮ್.
1: ಜಿಮ್ನಾಸ್ಟಿಕ್ ಕ್ರೀಡೆ ಭಾರತದಲ್ಲಿ ಬೆಳೆದು ಬಂದ ಹಾದಿ ವಿಷಯದ ಕುರಿತು ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದ್ದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಅಬ್ಬಾ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿ

0: ಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
1: ಎತ್ತರದ ಸ್ಥಳಗಳಿಗೆ ಹೋಗುವುದು,
0: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
1: ಹಾಗೂ ಪ್ರಾಣಿಗಳನ್ನು ಮೇಯಲು ಬಿಡುವುದು ಅಪಾಯದ ಸಂಗತಿ.
0: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
1: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
2: ಆಕಾಶವಾಣಿ ಹವಾಮಾನ ವರದಿ.
1: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನು ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
0: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.

ಆಕಾಶವಾಣಿ ಬೆಂಗಳೂರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ ಕೇಳುವಿರಿ. ತಬಲಾ ಸಾಥನ್ನ ನೀಡಲಿದ್ದಾರೆ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಕೇಳಿ ರಾಗ್ ಯಮನ್ ವಿಳಂಬಿತ್ ಏಕ್ತಾಲ್ ಮತ್ತು ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.

ಇದುವರೆಗೆ ಓಂಕಾರನಾಥ್ ಹವಾಲ್ದಾರ್ ಅವರ ಗಾಯನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು, ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ ಸಿಪಾಯಿ ರಾಮು ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಮೊಹಮ್ಮದ್ ರಫಿ ಅವರ ದನಿಯಲ್ಲಿ ಏ ರಾತ್ ಫಿರ್ನಾ ಆಯೇಗಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಎಚ್ ಬಿಹಾರಿ ಅವರ ಗೀತ ಸಾಹಿತ್ಯಕ್ಕೆ ಓ ಪಿ ನಯ್ಯರ್ ಅವರ ಸಂಗೀತವಿದೆ.

ರವಿಚಂದ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸುಲೋಚನಾ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿವುದಯಶಂಕರ ಗೀತೆ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ.

0: ಆನಂದ್ ಭಕ್ಷಿ ಹಾಗೂ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತವಿರುವ ಮರೆಯಾದ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು.
1: ಚುಪ್ಕೆ ಸೇ ದಿಲ್ ದೇ ದೇ
2: ನೈತೆ
1: ನೈತೆ

0: ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

ಇದುವರೆಗೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು, 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಆಕಾಶ ಬುಟ್ಟಿ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತಾ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಬಹುದು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05 ವನಿತಾ ವಿಹಾರ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ ಶೇಖದಾರ ವಿಜಯಪುರ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ ನರಗಳ ಉಬ್ಬುವಿಕೆಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿಕ್ರಮ್ ಎಸ್ ಬಿಳಗಿರಿ ಕಲಬುರಗಿ ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲೇಶ್ ಬಿ ಅವರು, ಹೊಸಪೇಟೆ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳನ್ನು ಕೇಳುವಿರಿ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಹೆಚ್ಎಲ್ ಶ್ರೀಕಂಠ ವ್ಯಾಖ್ಯಾನ ಹೆಚ್ಎಸ್ ಗೋಪಾಲ್ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ, 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 6:15 ಕನ್ನಡ ರತ್ನ ಭಂಡಾರ,

ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮ, 9:15 ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ನಾಳೆ ರಾತ್ರಿ 9:30 ಕನ್ನಡ ಭಾರತಿ, ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಣಿ ಪಿ, ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಆರೋಗ್ಯ ಸಂಚಿಕೆ, ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ, ಈ ಕುರಿತು ಡಾ ವಿಕ್ರಮ್ ಬಿಳಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: Edited. PIB has further stated that no such announcement or statement has been made by the Home Minister. The Ministry of Health and Family Welfare has highlighted a remarkable case of multi-organ donation at Command Hospital, Chandi Mandir in Haryana, where the family of a brainstem dead woman saved 4 lives through organ donation. The Health Ministry said that the 41-year-old woman, wife of a serving Indian Army colonel, was declared brainstem dead on the 2nd of May following a severe brain hemorrhage. In a courageous decision amid personal grief, her husband and 2 daughters consented to donate her organs, including the heart, kidneys, liver and pancreas, enabling life-saving transplants for 4 critically ill patients, including a 14-year-old boy. India's young boxers have ensured 27 medals in the Asian Boxing Under-15 and Under-17 Championships in Tashkent, Uzbekistan. In IPL cricket, Sunrisers Hyderabad defeated Punjab Kings by 33 runs at Rajiv Gandhi International Stadium, Hyderabad tonight. Put into bat first, Sunrisers Hyderabad posted 235 for 4 in stipulated 20 overs with the help of Henrik Klaassen's 69 runs off 43 balls and Ishan Kishan's 55 off 32. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೆ ಪ್ರಸಾರವಾದವು. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:36. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಣಿ. ನಮಸ್ಕಾರ. ಜೈ ಹಿಂದ್.